ನಮಸ್ಕಾರ, ಶುಭ ದಿನ, ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಕೇಂದ್ರ. ಇಂದು 1948 ಶಕವರ್ಷ, ವೈಶಾಖ ಮಾಸದ 19 ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳ 9 ತಾರೀಕು ಶನಿವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58 ಶನಿವಾರದ ಬೆಳಗಿನ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು.

ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 11ರಂದು ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ರಕ್ಷಣಾ ನೀತಿ ಮಾತುಕತೆಯ 10ನೇ ಆವೃತ್ತಿಯು ನವದೆಹಲಿಯಲ್ಲಿ ನಿನ್ನೆ ನಡೆಯಿತು. ರಕ್ಷಣಾ ಜಂಟಿ ಕಾರ್ಯದರ್ಶಿ ಅಮಿತಾಭ್ ಪ್ರಸಾದ್ ಮತ್ತು ಆಸ್ಟ್ರೇಲಿಯಾದ ಅಂತಾರಾಷ್ಟೀಯ ನೀತಿ ಇಲಾಖೆಯ ಮೊದಲ ಸಹಾಯಕ ಕಾರ್ಯದರ್ಶಿ ಬರ್ನಾರ್ಡ್ ಫಿಲಿಪ್ ನೇತೃತ್ವದಲ್ಲಿ ಈ ಚರ್ಚೆಯು ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಪುನರುಚ್ಚರಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ರಾಮನಗರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವುದರಿಂದ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ಗಳಿಗೆ ನೀರು ಲಭಿಸಲಿದೆ. ಈ ಮೂಲಕ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಬಹುದಾಗಿದೆ ಎಂದು ಸಂಸದ ಡಾ ಸಿಎನ್ ಮಂಜುನಾಥ್ ಸಲಹೆ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ಮುದ್ದೇಬಿಹಾಳ ಹಾಗೂ ತಾಳಿಕೋಟಿ ತಾಲೂಕುಗಳ ಮಹಾತ್ಮ ಗಾಂಧಿ ನರೇಗಾ ಯೋಜನೆ, ಈ ಹಾಜರಾತಿ, ಮಹಿಳಾ ಗ್ರಾಮಸಭೆ, ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಮೈಸೂರು ಜಿಲ್ಲೆಯ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಪಂಚ ಗ್ಯಾರಂಟಿ ಯೋಜನೆಗಳ ಸೌಲಭ್ಯಗಳು ತಲುಪಬೇಕು, ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಬೇಕು ಎಂದು ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಸೂಚಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಸೂಚನೆ ನೀಡಿದ್ದಾರೆ. ಚಾಮರಾಜನಗರದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಎಂದಿನಂತೆ ಇನ್ನು ಮುಂದೆ ನಾದೋಪಾಸನೆ ಭಕ್ತಿ ಸಂಗೀತ 7 ಗಂಟೆಯವರೆಗೆ. 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 9:00 ಇಂದಿನ ವಿಶೇಷ ಮಾತು, ಮಾಹಿತಿ, ಹಾಡುಗಳ ಸಂಯೋಜಿತ ಕಾರ್ಯಕ್ರಮ. 10:02 ಓಲ್ಡ್ ಈಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 11:02 ಶನಿವಾರ ಹೊಸ ಹಾಡುಗಳನ್ನು ಪ್ರಸಾರ ಮಾಡುತ್ತೇವೆ. 11:30 ಕಲಾಭಾರತಿ ಕಾರ್ಯಕ್ರಮ. 12:05 ಕರಿಗೊಂದು ಹಾಡು ಕಾರ್ಯಕ್ರಮದ ಪ್ರಸಾರ. 1:20 ಶನಿವಾರ ಮಧ್ಯಾಹ್ನ ಸಂದೇಶ ನಮಗೆ, ಸಂಗೀತ ನಿಮಗೆ, ವಾಟ್ಸಪ್ ಮೂಲಕ ನೀವು ಕೇಳಿದ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 2:40 ಚಿತ್ರತಾಣ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುತ್ತೀರಿ. 3:00 ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರವಾಗುವುದು. 5:05 ಓಲ್ಡ್ ಈಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತೀರಿ ನಮ್ಮ ಸಂಜೆ ಪ್ರಸಾರದಲ್ಲಿ. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. ಇನ್ನು 6:02 ಗಾನ ಭಜನ, ಚಂದದ ಚಿತ್ರಗೀತೆಗಳ ಜೊತೆಗಿನ ಪಯಣ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಕೇಳುತ್ತೀರಿ. ಆಕಾಶವಾಣಿಗೆ 90 ವರ್ಷಗಳು ತುಂಬಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಸಂಜೆ 7:07. ಇಂದು ಹಾಸ್ಯ ಮಾತುಗಾರ್ತಿ ಇಂದುಮತಿ ಸಾಲಿಮಠ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ. ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು ಬಾನುಲಿ ಬಂಧು. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಅನಂತರ ಗಾನ ಭಜನ ಕಾರ್ಯಕ್ರಮ ಮುಂದುವರೆಯುವುದು. ಇನ್ನು ಶನಿವಾರ ರಾತ್ರಿ 8:02 ಚಲನಚಿತ್ರ ಧ್ವನಿವಾಹಿನಿಯನ್ನ ಕೇಳುತ್ತೀರಿ. ಇಂದು ಕಾಲೇಜು ರಂಗ ಚಿತ್ರದ ಧ್ವನಿವಾಹಿನಿ ಪ್ರಸಾರವಾಗುವುದು. 9:15 ಹಿಂದಿಯಲ್ಲಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 10:02 ಪ್ರೇಮ ನಿನಾದ, ಪ್ರೀತಿ ಪ್ರೇಮ ಪ್ರಣಯದ ಚಿತ್ರಗೀತೆಗಳ ಪ್ರಸಾರ. ಇದಿಷ್ಟು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

0: ಮರಗಳ ಅಸ್ತಿತ್ವ ಜೀವ ಸಂಕುಲದ ಉಳಿವಿಗೆ ಅನಿವಾರ್ಯ. ಮರ ಬೆಳೆಸಿ ಮನುಕುಲವನ್ನು ಉಳಿಸೋಣ.
1: ನಾದೋಪಾಸನೆಯ ಭಕ್ತಿಗೀತೆಗಳ ಪ್ರಸಾರವನ್ನು ಆರಂಭ ಮಾಡೋಣ. ಸಮಯ ಆಗಿದೆ 6:08. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾದೋಪಾಸನೆ ಕಾರ್ಯಕ್ರಮದ ಮೊದಲಿಗೆ ಪುರಂದರದಾಸರ ರಚನೆ ವೃಂದಗಾನದಲ್ಲಿದೆ.

0: ನಾದೋಪಾಸನೆಯ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳ್ತಾ ಇದ್ದೀರಾ. ಬಿ ಆರ್ ಛಾಯಾ ಅವರು ಹಾಡಿದ ಭಕ್ತಿಗೀತೆಯನ್ನ ಕೇಳಿದ್ರಿ. ಅದಾದ ನಂತರ ಮಾರೋ ಮನೆಗೆ ವೆಂಕಟರಮಣ ವೃಂದಗಾನದಲ್ಲಿ ವಿಜಯದಾಸರ ರಚನೆಯನ್ನ ಕೇಳಿದ್ರಿ. ತಿಳಿಸುವ ಮಾತಲ್ಲ ಈ ಹಾಡನ್ನ ಕೇಳಿದ್ರಿ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಹಾಗೂ ಶುಭ್ರದ ಮನ್ಸೂರ್ ಅವರ ಹಾಡುಗಾರಿಕೆಯಲ್ಲಿ ಕೇಶವ್ ಗುರವ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ನಾದೋಪಾಸನೆಯ ಭಕ್ತಿಗೀತೆಗಳ ಪ್ರಸಾರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಕೇಂದ್ರದಿಂದ ಕೇಳಿ ಬರ್ತಾ ಇದೆ.
1: ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಾಯ್ ಉಷಾ.
2: ಹಾಯ್.
1: ಏನೇ ಇಷ್ಟೊಂದು ಸ್ಮಾರ್ಟ್ ಆಗಿ ಬಿಟ್ಟಿದ್ಯಾ? ಏನೇ ನಿನ್ನ ಸೌಂದರ್ಯದ ಗುಟ್ಟು?
2: ಏನಿಲ್ಲ ಕಣೆ, ಎಲ್ಲ ಈಸಿ. ಚಿಂತೆ ಮಾಡಬಾರ್ದು, ಯಾವಾಗ್ಲೂ ವ್ಯಾಯಾಮ ಮಾಡ್ತಾ ಇರ್ಬೇಕು. ಅಲ್ಲದೆ ಹಸಿರು ತರಕಾರಿಗಳನ್ನು ಅಂದ್ರೆ ವಿಟಮಿನ್ ಸಿ ಯುಕ್ತ ಉತ್ತಮ ಸೊಪ್ಪು ತರಕಾರಿಗಳನ್ನು ಉಪಯೋಗಿಸ್ತಾ ಇರ್ಬೇಕು.
3: ಶುದ್ಧ ಸುರಕ್ಷಿತ ಆಹಾರ ಬಳಸಿರಿ. ನಮ್ಮ ಆರೋಗ್ಯ ನಮ್ಮ ಹೊಣೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಮುಂದುವರಿತಾ ಇದೆ. ಸಮಯ 6:31. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳಿಂದ ಆರಿಸಿದ ಭಕ್ತಿ ರಚನೆಗಳು. ಕೇಳಿ, ಶಾಂಭವಿ ಚಿತ್ರಕ್ಕಾಗಿ ಚಿವುದಯ ಶಂಕರ್ ಅವರು ಬರೆದಿದ್ದಾರೆ. ಶಂಕರ್ ಗಣೇಶ್ ಅವರ ಸಂಗೀತದಲ್ಲಿ ಚಿತ್ರ ಮತ್ತು ಸಂಗಡಿಗರು ಧ್ವನಿಯಾಗಿದ್ದಾರೆ.

ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ 102.9 FM ವಿವಿಧ ಭಾರತಿಯಿಂದ ಕೇಳ್ತಾ ಇದ್ದೀರಾ. ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ. ಶಿಕ್ಷಣದ ಬೇರುಗಳು ಕಹಿ ಇರಬಹುದು, ಆದರೆ ಅದರ ಫಲ ಸಿಹಿಯಾಗೇ ಇರುತ್ತದೆ ಎಂದು ಹೇಳಿದವರು ಅರಿಸ್ಟಾಟಲ್. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳುತ್ತಾರೆ, ಯಶಸ್ವಿಯಾಗುತ್ತೇನೆ ಎನ್ನುವ ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ನಿಮ್ಮನ್ನ ಎಂದಿಗೂ ಹಿಮ್ಮೆಟ್ಟಿಸುವುದಿಲ್ಲ. ಚಿತ್ರಗೀತೆಗಳಿಂದ ಆರಿಸಿದ ಭಕ್ತಿಗೀತೆಗಳ ಈ ಪ್ರಸಾರದಲ್ಲಿ ಕೇಳಿ ಪೂರ್ಣಿಮಾ ಚಿತ್ರದ ಗೀತೆ ಶರಣು ಗುರುರಾಜ. ಇದು SJ ಧ್ವನಿಯಲ್ಲಿದೆ. ಸಂಗೀತ ಸಂಯೋಜನೆ ಮಾಡಿದ್ದಾರೆ RRatna. ಇದರೊಂದಿಗೆ ಭಕ್ತ ಕುಂಬಾರ ಚಿತ್ರದ ಗೀತೆ ಕೂಡ ಕೇಳಿ ಬರ್ತಾ ಇದೆ. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, JK ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ, PV ಶ್ರೀನಿವಾಸ್ ಅವರ ಹಾಡುಗಾರಿಕೆ.

ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಭಕ್ತಿ ಸಂಗೀತ. ಅಬ್ರಹಾಂ ಲಿಂಕನ್ ಅವರು ಹೇಳುತ್ತಾರೆ, ಕೊನೆಗೆ ನಿಮ್ಮ ಜೀವನದಲ್ಲಿ ಎಷ್ಟು ವರ್ಷಗಳಿದ್ದವು ಎನ್ನುವುದು ಲೆಕ್ಕಕ್ಕೆ ಬರುವುದಿಲ್ಲ. ಎಷ್ಟು ವರ್ಷಗಳಲ್ಲಿ ಜೀವನವಿತ್ತು ಎನ್ನುವುದಷ್ಟೇ ಲೆಕ್ಕಕ್ಕೆ ಬರುತ್ತದೆ. ಕೊನೆಗೆ ನಿಮ್ಮ ಜೀವನದಲ್ಲಿ ಎಷ್ಟು ವರ್ಷಗಳಿದ್ದವು ಅನ್ನುವುದು ಲೆಕ್ಕಕ್ಕೆ ಬರುವುದಿಲ್ಲ. ಎಷ್ಟು ವರ್ಷಗಳಲ್ಲಿ ಜೀವನವಿತ್ತು ಅನ್ನುವುದಷ್ಟೇ ಲೆಕ್ಕಕ್ಕೆ ಬರುತ್ತದೆ. ನೀವೀಗ ಕೇಳಿ ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರು ಬರೆದ ಗೀತೆ. ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಈ ಭಕ್ತಿ ರಚನೆ.

ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರ 102.9 ಎಫ್ಎಂ ವಿವಿಧ ಭಾರತಿಯಿಂದ ಕೇಳ್ತಾ ಇದ್ದೀರಾ. ಕನ್ನಡದ ಕವಿ ದಿನಕರ ದೇಸಾಯಿ ಹೇಳ್ತಾರೆ, ಕನ್ನಡ ನುಡಿ ಬಹಳ ಚಂದ, ಏಕೆಂದರೆ ಅದರಲ್ಲಿ ಏನು ಗೀಚಿದರೂ ಆಗುವುದು ಶ್ರೀಗಂಧ. ಸಿಂಗರದ ಗಣಿ ಅದರ ಶಬ್ದ ಸಂಪತ್ತು, ಬಂಗಾರಕ್ಕಿಂತಲೂ ಶ್ರೇಷ್ಠ ಕನ್ನಡದ ನುಡಿಮುತ್ತು. ಕುವೆಂಪು ಅವರು ಹೇಳ್ತಾರೆ, ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ, ಮಂತ್ರಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲುವ ವಲವ ಬಲವ ಪಡೆದ ಚಂಡಿಕಣ, ಋಷಿಯ ಕಾಣ್ಬ ಕಣ್ಣಿಗೆ. ಕರ್ನಾಟಕ ಎಂಬುದು ಹೆಸರೇ ಬರಿಯ ಮಣ್ಣಿಗೆ. ಕೇಳೋಣ ಸುವರ್ಣ ಭೂಮಿ ಚಿತ್ರದಿಂದ ಆಯ್ದ ಗೀತೆ. ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಜ್ಯೋತಿಯಾಗಿ ಹಾಡಿದ್ದಾರೆ.

ನಾದೋಪಾಸನೆಯ ಭಕ್ತಿ ಗೀತೆಗಳ ಪ್ರಸಾರವನ್ನ ಇಷ್ಟೊತ್ತು ಕೇಳಿದ್ರೆ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಯಾವಾಗ್ಲೂ ನಿಮ್ಮ ಸಂಗಡ. ಸಮಯವಾಗಿದೆ 7 ಗಂಟೆ. ಇನ್ನೇಕ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳ ರಾಜಧಾನಿ ಕೋಲ್ಕತ್ತಾದ ಬ್ರಿಗೇಡ್ ಪೆರೇಡ್ ಮೈದಾನದಲ್ಲಿ ಇಂದು ನಡೆಯಲಿರುವ ಸಮಾರಂಭದಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಎನ್ಡಿಎ ನಾಯಕರು ಉಪಸ್ಥಿತರಿರಲಿದ್ದಾರೆ. ಈ ವರ್ಷದ ಮಾರ್ಚ್ ವೇಳೆಗೆ ರಾಷ್ಟೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ ಅಡಿಯಲ್ಲಿ ದಾಖಲಾದ ಒಟ್ಟು ಚಂದಾದಾರರ ಸಂಖ್ಯೆ 2,17,00,000 ತಲುಪಿದೆ. ಪಿಂಚಣಿಯು ನಾಗರಿಕರಿಗೆ ನಿವೃತ್ತಿ ಅವಧಿಯಲ್ಲಿ ಸ್ಥಿರವಾದ ಮಾಸಿಕ ಆದಾಯವನ್ನು ಒದಗಿಸಲಿದೆ. ಕುಶಾಲನಗರ, ಪಿರಿಯಾಪಟ್ಟಣ, ಅರಕಲಗೂಡು, ಹುಣಸೂರು, ಕೆಆರ್ ನಗರ ಹಾಗೂ ಸಾಲಿಗ್ರಾಮ ತಾಲೂಕುಗಳಿಗೆ ಕುಡಿಯುವ ನೀರು ಪೂರೈಕೆಗೆ ಇದೇ 9-13ರವರೆಗೆ ದಿನವೊಂದಕ್ಕೆ ಜಲಾಶಯದಿಂದ ನದಿಗೆ 500 ಕ್ಯೂಸೆಕ್ ನೀರನ್ನು ಹರಿಸಲು ಹಾರಂಗಿ ಜಲಾಶಯ ಕುಡಿಯುವ ನೀರಿನ ಸಮಿತಿ ಸಭೆಯಲ್ಲಿ ಮೈಸೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ಆದೇಶಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಳದಿನ್ನಿ ಗ್ರಾಮದ ಸಮೀಪ ಬಸಿಗಾಲುವೆ ಹೂಳೆತ್ತುವ ಕಾಮಗಾರಿಯ ಸ್ಥಳಕ್ಕೆ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಪ್ರಕಾಶ ವಡ್ಡರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿತ್ರೀಕರಣದ ಚಟುವಟಿಕೆಗಳನ್ನು ವಿಕೇಂದ್ರೀಕರಿಸುವ ಮತ್ತು ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಕಲ್ಪಿಸುವ ಉದ್ದೇಶ

ಪಿಕ್ ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾ ವಲಯದ ಅಧ್ಯಕ್ಷ ವಿಸ್ಮಯ ಶರ್ಮಾ ನೇತೃತ್ವದ ನಿಯೋಗದೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ 8 ವಿಕೆಟ್ಗಳ ಜಯ ಸಾಧಿಸಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ನೀಡಿದ 143 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಕೋಲ್ಕತ್ತಾ ನೈಟ್ ರೈಡರ್ಸ್ 14.2 ಓವರ್ಗಳಿಗೆ 2 ವಿಕೆಟ್ ನಷ್ಟಕ್ಕೆ 147 ರನ್ ಗಳಿಸಿ ಗೆಲುವಿನ ನಗೆ ಬೀರಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಈ ಬೆಳಗ್ಗೆ 8 ಗಂಟೆಗೆ.

ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
3: ಅಪರಿಚಿತ ಲಿಂಗ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ನಿಮ್ಮ ನೆಚ್ಚಿನ ಸಂಗಾತಿ. ಇದು 102.9 FM. ಮೇ ತಿಂಗಳ ಶನಿವಾರದ ಬೆಳಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೇನೆ ಬಾನುಲಿ ಬಂಧು ಚಂದು. ಏಳು ಗಂಟೆ 7:15 ಕೇಳಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆಗಳ ಕಾರ್ಯಕ್ರಮ ಶುಭೋದಯ ಕರ್ನಾಟಕ. 9:00 ದಿನ ವಿಶೇಷಗಳ ಜೊತೆಗೆ ಮಾತು ಮಾಹಿತಿಗಳ ಕಾರ್ಯಕ್ರಮ ಇಂದಿನ ವಿಶೇಷ. ಈಗ ಸಮಯ 7:05, ಪ್ರದೇಶ ಸಮಾಚಾರಕ್ಕಾಗಿ ಧಾರವಾಡ ಕೇಂದ್ರಕ್ಕೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30 ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯಾ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ. ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30 ಹೆಚ್ಚು ಪಾಲುದಾರರೊಂದಿಗೆ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಮಾಲೋಚನಾ ಸಭೆ ನಡೆಸಿದರು. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ, ರಾಜ್ಯದ ಸ್ಪೇಸ್ ಟೆಕ್ ವಲಯದಲ್ಲಿ ನವೋದ್ಯಮಗಳು, ಕೈಗಾರಿಕೆಗಳು, ಸಾಂಸ್ಥಿಕ ಪಾಲುದಾರರು ಸೇರಿದಂತೆ ಶೈಕ್ಷಣಿಕ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. ಡೀಪ್ ಟೆಕ್ ದಶಕದ ಮಾರ್ಗಸೂಚಿಯ ಕಾರ್ಯತಂತ್ರದ ಭಾಗವಾಗಿ ಸ್ಪೇಸ್ ಟೆಕ್ನಲ್ಲಿ ಹೂಡಿಕೆ ಮಾಡುವುದನ್ನು ಮುಂದುವರಿಸಲಾಗುವುದು ಎಂದು ಸಚಿವ ಖರ್ಗೆ ತಿಳಿಸಿದ್ದಾರೆ. ಕರ್ನಾಟಕಕ್ಕಾಗಿ ಬಾಹ್ಯಾಕಾಶ ದತ್ತಾಂಶ ಆಡಳಿತ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಕೃಷಿ ವಿಪತ್ತು ನಿರ್ವಹಣೆಯನ್ನು ತಾವು ಮೌಲ್ಯಮಾಪನ ಮಾಡುತ್ತಿರುವುದಾಗಿ ಹೇಳಿದ್ದಾರೆ. ಮಂಗಳೂರಿನ ಸುಲ್ತಾನ್ ಬತ್ತೇರಿ ಬಳಿ ಫಲ್ಗುಣಿ ನದಿಯಿಂದ ತಣ್ಣೀರು ಬಾವಿ ಸಂಪರ್ಕಿಸುವ ಅತ್ಯಾಧುನಿಕ ತಂತ್ರಜ್ಞಾನದ ಬೋ ಸ್ಪ್ರಿಂಗ್ ಸೇತುವೆ ಕಾಮಗಾರಿ

0: ಸೆಪ್ಟೆಂಬರ್ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು, ಸರ್ವ ಸೌಲಭ್ಯ ನಗರಿ ಯೋಜನೆ ಅಡಿ 64 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಬೆಂಗ್ರೆ ಭಾಗದ 4,000 ಕುಟುಂಬಗಳಿಗೆ ಪ್ರಯೋಜನವಾಗಲಿದೆ ಎಂದರು. ಬ್ಲೂ ಫ್ಲಾಗ್ ಬೀಚ್ಗೂ ಈ ಸೇತುವೆ 2ನೇ ಸಂಪರ್ಕ ರಸ್ತೆಯಾಗಿ ಬಳಕೆಯಾಗಲಿದ್ದು ಪ್ರವಾಸೋದ್ಯಮಕ್ಕೂ ಒತ್ತು ಸಿಗಲಿದೆ ಎಂದು ಸಚಿವರು ನುಡಿದರು. ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷಗಳ ರಾಜಕೀಯ ಜೀವನದ ಜನಸೇವೆ ಸ್ಮರಿಸಲು ಚಿತ್ರದುರ್ಗದಲ್ಲಿ ಇಂದು ಆಯೋಜಿತ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ನಿನ್ನೆ ಪುರಪ್ರವೇಶ ಮಾಡಿದ್ದು ಸಹಸ್ರಾರು ಅಭಿಮಾನಿಗಳು 50ಕ್ಕೂ ಹೆಚ್ಚು ಕಲಾತಂಡಗಳು ಸ್ವಾಗತಿಸಿದವು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯ 2025ನೇ ಸಾಲಿನ ಫಲಿತಾಂಶವನ್ನು ಕೇಂದ್ರ ಲೋಕಸೇವಾ ಆಯೋಗ ಪ್ರಕಟಿಸಿದೆ. ಬಸವರಾಜ್ ಕೆಂಪವಾಡ್ ಮೊದಲ ರ್ಯಾಂಕ್ ಗಳಿಸಿದ್ದಾರೆ. ಅಂಶುಮನ್ ಕುಮಾರ್ ಸಿಂಗ್ ಹಾಗೂ ಸಿದ್ದಾರ್ಥ ಕ್ರಮವಾಗಿ 2 ಮತ್ತು 3ನೇ ರ್ಯಾಂಕ್ ಪಡೆದಿದ್ದಾರೆ. ರಾಜ್ಯಾದ್ಯಂತ ಆರೋಗ್ಯ ಸೇತು ಸಂಚಾರಿ ಆರೋಗ್ಯ ಘಟಕ ಯೋಜನೆ ಜಾರಿಗೊಂಡಿದೆ. ಗ್ರಾಮೀಣ ಹಾಗೂ ದೂರದ ಸ್ಥಳಗಳಲ್ಲಿ ತುರ್ತು ಆರೋಗ್ಯ ಸೇವೆ ಒದಗಿಸಲು ಸಂಚಾರಿ ಇ ಬೈಕ್ ಒದಗಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ಅಮರ್, ಆಪ್ಟಮ್ ಇಂಡಿಯಾ ಹಾಗೂ ಯುನೈಟೆಡ್ ವೇ ಬೆಂಗಳೂರು ವತಿಯಿಂದ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ 45 ಇ ಬೈಕ್ಗಳನ್ನು ಹಸ್ತಾಂತರಿಸಿದರು. ಥಲಸೇಮಿಯಾ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಆನುವಂಶಿಕ ರಕ್ತದ ಕಾಯಿಲೆ ಥಲಸೇಮಿಯಾ ಜನಜಾಗೃತಿ ದಿನ ಆಚರಿಸಲಾಯಿತು. ಸುಧಾರಿತ ಆರೈಕೆ ಹಾಗೂ ಥಲಸೇಮಿಯಾ ರೋಗಿಗಳನ್ನು ಗುರುತಿಸುವುದು ಬಹುಮುಖ್ಯ ಎನ್ನುತ್ತಾರೆ ದಾವಣಗೆರೆಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿಧಾನಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷ ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ.
1: ಅನುವಂಶಿಕವಾಗಿ ಪ್ರಸಾರವಾಗುವ ಈ ರೋಗಗಳನ್ನು ತಡೆಗಟ್ಟುವುದು ನಮ್ಮ ದೇಶದಲ್ಲಿ ದೊಡ್ಡ ಸವಾಲಿನ ಕೆಲಸ. ಯಾಕೆಂದರೆ ಥಲಸೇಮಿಯಾ ಕ್ಯಾರಿಯರ್ಸ್ ಅಂತ ಇರ್ತಾರೆ, ನಮ್ಮ ದೇಶದಲ್ಲಿಯೇ ಸುಮಾರು 4 ಕೋಟಿಗೂ ಹೆಚ್ಚು ತಮಗೆ ಅರಿವಿಲ್ಲದಂತೆ ಅವರು ಥಲಸೇಮಿಯಾ ಈ ಡಿಫೆಕ್ಟಿವ್ ಜೀನ್ ನ ಕ್ಯಾರಿಯರ್ ವಾಹಕರಾಗಿದ್ದಾರೆ. ಇನ್ನೊಬ್ಬ ವಾಹಕಿಯರ ಜೊತೆಗೆ ಮದುವೆ ಆದಲ್ಲಿ ಹುಟ್ಟುವ ಮಗುಗೆ ತೀವ್ರತರವಾದ ಥಲಸೇಮಿಯಾ ರೋಗ ಬರುವ ಸಂಭವ ಜಾಸ್ತಿ ಇರುತ್ತೆ, ಸಂಬಂಧದಲ್ಲಿ ಮದುವೆಯಾಗುವ ದಂಪತಿಗಳಲ್ಲಿ ಬರುತ್ತದೆ. ಹಾಗಾಗಿ ನಾವು ಜನರಲ್ಲಿ ಅರಿವು ಮೂಡಿಸೋದು ಕಳ್ಳು ಬಳ್ಳಿ ಅಥವಾ ಸಂಬಂಧದಲ್ಲಿ ಮದುವೆಯಾಗುವುದನ್ನ ತಡೆಗಟ್ಟುವುದು ಒಂದು. ಎರಡನೇದು, ಈ ಥಲಸೇಮಿಯಾ ಅಂತ ಡಯಾಗ್ನೋಸ್ ಆಗಿರ್ತಕ್ಕಂಥ ಕುಟುಂಬಗಳನ್ನ ಸ್ಕ್ರೀನಿಂಗ್ ಮಾಡೋದು, ಅಂದ್ರೆ ಅವರಲ್ಲಿ ಯಾರಾದರೂ ಥಲಸೇಮಿಯಾ ಕ್ಯಾರಿಯರ್ ಇತರ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಇದೆ. 10,000 ರಿಂದ 15,000 ಥಲಸೇಮಿಯಾ ಮೇಜರ್ ಮಕ್ಕಳು ನಮ್ಮ ದೇಶದಲ್ಲಿ ಹುಟ್ಟುವ ಸಾಧ್ಯತೆ ಇದರಿಂದ ಆಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗುಬ್ಬಿ ವೀರಣ್ಣನವರಿಂದ ಸ್ಥಾಪಿಸಲ್ಪಟ್ಟ ಬೆಂಗಳೂರಿನ ಶ್ರೀ ಕಂಠೀರವ ಸ್ಟುಡಿಯೋದ ವಜ್ರಮಹೋತ್ಸವದ ಸವಿ ನೆನಪಿಗಾಗಿ ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ನೂತನ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಶ್ರೀ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷ ಮೆಹಬೂಬ್ ಪಾಷಾ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅವರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 ಜೂನ್ 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ

0: ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಕೆಎಲ್ಎಸ್ ಶ್ರೀ ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಅಭಿಮಾನಿ ಶ್ರೋತೃಗಳು, ಕಲಾವಿದರು ಹಾಗೂ ಆಕಾಶವಾಣಿ ಸಿಬ್ಬಂದಿ ಸೇರಿದಂತೆ 200ಕ್ಕೂ ಹೆಚ್ಚು ಜನ ಫಿಟ್ ಇಂಡಿಯಾ ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ದರು. ಆಕಾಶವಾಣಿಯ ಅಭಿಮಾನಿ ಧಾರವಾಡದ ನಿರ್ಮಲಾ ಪಾಟೀಲ್ ವಾಕಥಾನ್ನಲ್ಲಿ ಭಾಗವಹಿಸಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಆಕಾಶವಾಣಿ ಧಾರವಾಡದ ವಾರ್ತೆಗಳನ್ನ ನಮ್ ತಂದೆ ಕೇಳ್ತಿದ್ರು. ವಾರ್ತೆ ಮುಗಿದ ತಕ್ಷಣ ಹಾಡ್ ಬರ್ತಿತ್ತಲ್ಲ, ಎಷ್ಟು ಆಸಕ್ತಿಯಿಂದ ಹಾಡ್ ಕೇಳ್ತಿದ್ದೆ. ಸಂಗೀತ ಅವಾಗಿಂದಾನು ನನಗೆ ಇಷ್ಟ. ನನಗೆ ಆಕಾಶವಾಣಿ ಅಂದ್ರೆ ನನ್ ತಂಗಾತಿ, ನನ್ನ ಬದುಕಲಿಕ್ಕೆ ಒಳ್ಳೆ ಸ್ಫೂರ್ತಿ ಕೊಡ್ತಾ ಇರೋ ಆಕಾಶವಾಣಿ. ನನಗೆ ಎಲ್ಲರೂ ಆಕಾಶವಾಣಿನೇ. ಆಕಾಶವಾಣಿಯಿಂದ ನಾನು ಎಷ್ಟು ಕಲ್ಕೊಂಡೆ. ಕರೋನಾ ಟೈಮಲ್ಲಿ ಆಕಾಶವಾಣಿಯಿಂದ ಇಷ್ಟು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ರಲ್ಲ. ಕರೋನಾ ಇದೆ, ಇಷ್ಟು ಇಂಥ ವಾತಾವರಣದಲ್ಲಿ ನಾವು ಇದೀವಿ ಅಂತ ನನಗೆ ಯಾವತ್ತೂ ಅನಿಸ್ಲೇ ಇಲ್ಲ. ಯಾಕಂದ್ರೆ ನಾನು ಆಕಾಶವಾಣಿ ಜೊತೆಯಲ್ಲಿದ್ದೆ. ವಾಕ್ತಾಪದಲ್ಲಿ ನನಗೆ ತುಂಬಾ ಖುಷಿ ಆಯ್ತು. ಆಕಾಶವಾಣಿ ಹೀಗೆ ನಿರಂತರವಾಗಿರಲಿ.
0: ಹೊಸದಿಲ್ಲಿಯ ಕೇಂದ್ರ ಸಾಹಿತ್ಯ ಅಕಾದೆಮಿ ಆಕಾಶವಾಣಿ ಕಲಬುರಗಿ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಕೇಳು ಕಥೆ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸ್ಟುಡಿಯೋದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ್ ಹೊನಕಲ್, ಸಂಧ್ಯಾ ಹೊನಗುಂಟೀಕರ್ ಹಾಗೂ ಮಹಂತೇಶ್ ನವಲ್ಕಲ್ ಕೇಳು ಕಥೆ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರದ ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಬಿ ಗೋಪಾಲ್ ನಾಯಕ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಬಿ ಸಿದ್ದಣ್ಣ ಪಾಲ್ಗೊಳ್ಳಲಿದ್ದು, ಕೇಂದ್ರ ಸಾಹಿತ್ಯ ಅಕಾದೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಸಮಾರೋಪ ನುಡಿಗಳನ್ನಾಡಲಿದ್ದಾರೆ. ಇಂದು ಭಾರತೀಯ ಸಂಗೀತಶಾಸ್ತ್ರದ ದಿನಾಚರಣೆ. ಈ ಹಿನ್ನೆಲೆ ಮೈಸೂರು ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭವನದಲ್ಲಿ ಡಾ ರಾ ಸತ್ಯನಾರಾಯಣ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಇಂದು ಸಂಜೆ 5:30ಕ್ಕೆ ನೆರವೇರಲಿದೆ ಎಂದು ಡಿವಿಜಿ ಬಳಗ ಪ್ರತಿಷ್ಠಾನದ ಸಂಚಾಲಕ ಕನಕರಾಜು ತಿಳಿಸಿದ್ದಾರೆ. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ಗೆ ಭಾಜನರಾದ ಹಿರಿಯ ಸಮಾಜವಾದಿ ನಾಯಕ ಸ್ವಾತಂತ್ರ್ಯ ಸೇನಾನಿ ಕೋಣಂದೂರು ಲಿಂಗಪ್ಪ ಅವರ ಮನೆಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಗೌರವಿಸಿ ಅಭಿನಂದಿಸಿದರು. ಭಾರತದ ಟೆನಿಸ್ ಆಟಗಾರ್ತಿಯರಾದ ವೈದೇಹಿ ಚೌಧರಿ ಮತ್ತು ಝೀಲ್ ದೇಸಾಯಿ ತುಮಕೂರು ಓಪನ್, ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ವಿಮೆನ್ಸ್ 35 ಮಹಿಳಾ ಟೆನಿಸ್ ಟೂರ್ನಿಯ ಸಿಂಗಲ್ಸ್ನಲ್ಲಿ ಸೆಮಿಫೈನಲ್ ತಲುಪಿದ್ದಾರೆ. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯಾ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ. ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಗುಡ್ ಮಾರ್ನಿಂಗ್, ಶುಭೋದಯ, ಶುಭ ದಿನ. ಶನಿವಾರದ ಬೆಳಗಿನ ಈ ಸಮಯ 7:16:10 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಕೇಳೋಣ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಭಾವಗೀತೆ, ನಂತರ ಚಿತ್ರಗೀತೆ. ಇನ್ನೀಗ ಕೇಳಿ
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಾರೋ ಗದ್ದೆ ಮಾನಪ್ಪ ನಾಯಕ್, ಹಾಮಾ ನಾಯಕ್, ಕನ್ನಡ ಸಾಹಿತ್ಯ ಕಂಡ ಬಹುಮುಖಿ ವ್ಯಕ್ತಿತ್ವ. ಕವಿ, ಅಂಕಣಕಾರ, ಭಾಷಾಶಾಸ್ತ್ರಜ್ಞ ಮತ್ತು ಜನಪದ ಕ್ಷೇತ್ರದಲ್ಲಿಯೂ ಕೂಡ ಅಪಾರವಾಗಿ ಕೆಲಸ ಮಾಡಿದವರು. ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ

0: ಭಾಷಾ ವಿಜ್ಞಾನದಲ್ಲಿ ಚಿನ್ನದ ಪದಕ ಪಡೆದವರು. ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿದ್ದವರು. ಸಂಶೋಧನೆ ನಡೆದು ಬಂದ ದಾರಿ ಏನು ಅಂತ ಅವಲೋಕಿಸುತ್ತಾ ಹಮನಾಯಕ್ ಅವರು ಹೇಳಿದ ಮಾತುಗಳು.
1: ಕನ್ನಡದ ಸಂಶೋಧನೆ ಎಷ್ಟು ಹಳೆಯದು ಅಂತಂದ್ರೆ, ನೀವು ಒಂದು ರೀತಿ ಒಳಗೆ 1000 ವರ್ಷ ಹಿಂದಿಂದು ಕವಿರಾಜ ಮಾರ್ಗಕಾರನೇ ಕನ್ನಡ ನಾಡಿನ ರೇಖಾಗಡಿಗಳನ್ನೆಲ್ಲ ಗುರುತಿಸುವ ಮಾತನ್ನು ಹೇಳಿದ್ದಾನೆ ಇತ್ಯಾದಿ ಇತ್ಯಾದಿಯಾಗಿ ಹೇಳ್ಬೋದು. ಆದರೆ ಇಂಗ್ಲೀಷಿನ ಪ್ರಭಾವದಿಂದ ಲಭ್ಯವಾದ ಸಂಶೋಧನೆ ಏನಿದೆ ಅದು ನಮ್ಮಲ್ಲಿ ಬೆಳೆದು ಬಂದದ್ದು ಎಷ್ಟು ದಿವಸದಿಂದ ಅಂತ ನೋಡಿದರೆ, ನನಗೆ ಈ ದಿಕ್ಕಿನಲ್ಲಿ ಒಂದು 2-3 ಹೆಸರುಗಳು ಮೊದಲು ಮನಸ್ಸಿಗೆ ಬರ್ತವೆ. ಒಂದು ಡಾಕ್ಟರ್ ಎಸ್ ಸಿ ನಂದಿಮಠ, ಎರಡನೇದು ಡಾಕ್ಟರ್ ಎಂ ಎಚ್ ಕೃಷ್ಣ, ಮೂರನೇದು ಡಾಕ್ಟರ್ ಎ ಎನ್ ನರಸಿಂಹಯ್ಯ. ಇವರಲ್ಲಿ ನಂದಿಮಠರು ಮಾಡಿದ ಕೆಲಸ ಇದೆಯಲ್ಲ ಅದು ಥಿಯಾಲಜಿ ಆಫ್ ಶೈವಾಗಮಸ್ ಬೀಯಿಂಗ್ ಎ ಸರ್ವೆ ಆಫ್ ದಿ ಡಾಕ್ಟ್ರಿನ್ಸ್ ಆಫ್ ದಿ ಶೈವ ಸಿದ್ಧಾಂತ ಆ್ಯಂಡ್ ವೀರಶೈವಿಸಮ್ ಅಂತ ಅದ ಅವರ ಥೀಸಿಸಿನ ಹೆಸರು. ಡಾಕ್ಟರ್ ಎ ಎನ್ ನರಸಿಂಹಯ್ಯನವರು 6-7 ಶತಮಾನಗಳ ಶಾಸನಗಳಲ್ಲಿ ಕಂಡುಬರುವ ಕನ್ನಡವನ್ನು ಆಧುನಿಕ, ಅಂದರೆ ಅವ್ರ ಕಾಲಕ್ಕೆ ಆಧುನಿಕ ವ್ಯಾಕರಣ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಿದ್ದಾರೆ. ಎಂ ಎಚ್ ಕೃಷ್ಣ ಅವರದ್ದು ಆರ್ಕಿಯಾಲಜಿ ಮುಖ್ಯವಾಗಿ ಸಂಬಂಧಿಸಿದಂತಹ ವಿಷಯ ವ್ಯಾಪಕವಾದದ್ದು. ಎ ಎನ್ ನರಸಿಂಹಯ್ಯನವರ ಪುಸ್ತಕ ಪ್ರಕಟವಾದದ್ದು 1941 ಕೂಡ ಅವರಿಗೆ ಪದವಿ ದೊರೆತದ್ದು ಬಹುಶಃ 1936-37 ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂದರೆ 1930 ನಾವು ಒಂದು ಗಡಿರೇಖೆಯನ್ನಾಗಿ ಇಟ್ಕೊಳ್ಬೋದು. ಅಲ್ಲಿಂದ ಮುಂದೆ ಬೇಕಾದಷ್ಟು ಜನರು ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಜಿ ಎಸ್ ಶಿವರುದ್ರಪ್ಪನವರು, ಡಾಕ್ಟರ್ ಪ್ರಭುಶಂಕರ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ಡಾಕ್ಟರ್ ಗದ್ದಗಿಮಠ ಅವರು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಮೊದಲು PhDಯನ್ನು ಪಡೆದಂತಹ ವಿದ್ವಾಂಸರು. ಆದರೆ 1955-56 ಬಹಳ ಮುಖ್ಯವಾದ ವಿಷಯ ಅಂತ ನಾವು ಇಟ್ಕೋಬೋದು. ಯಾಕೆ ಅಂದರೆ ಅಲ್ಲಿಂದ ಈ PhDಗಳ ಹೊಡೆತ ಆರಂಭವಾಯಿತು. ಸಂಶೋಧನೆ ಅಂದ ಕೂಡಲೇ ನಾವು PhD ಅಂತ ಯಾಕೆ ಹೇಳ್ತೀವಿ, ಡಿಲಿಟ್ ಅಂತ ಯಾಕೆ ಹೇಳ್ತೀವಿ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ. ಈ ಡಿಲಿಟ್ ಅನ್ನೋದಕ್ಕೆ, PhD ಅನ್ನೋದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ದಂಥ ಒಂದು ವ್ಯಾಖ್ಯಾನವನ್ನು ನಾನು ನಿಮಗೆ ಹೇಳಬೇಕು. ಎಷ್ಟೋ ಸತಿ ನಿಮಗೆ ಕನ್ನಡ ಅಧ್ಯಯನ ಸಂಸ್ಥೆ ಹಳೆಯ ವಿದ್ಯಾರ್ಥಿಗಳಿಗೆ ಇದೇನು ಹೊಸತಲ್ಲ. ಒಂದು ಸಲ ನಮ್ಮ ಗುರುಗಳಾದಂತಹ ಡಾಕ್ಟರ್ ಸುನೀತಿ ಕುಮಾರ್ ಚಟರ್ಜಿಯವರು ಹೇಳಿದರು, ಏನೇ ಅವನು ಮಹಾ ಡಿಲೀಟ್ ಮಾಡಿದ್ದಾನೆ, ಡಿಲೀಟ್ ಹಿಮ್ ಫ್ರಮ್ ದಿ ಲಿಸ್ಟ್ ಆಫ್ ಸ್ಕಾಲರ್ಸ್. ಹಾಗಾದರೆ PhD ಅವರ ಗತಿ ಏನು ಅಂತಂದರೆ, ಅದಕ್ಕೂ ಅವ್ರು ಹೇಳಿದರು PhD ಅಂತಂದರೆ ಪೀಕ್ ಅವರ್ ಡಿಗ್ರಿ ಅಂತ. ಪ್ರಯಾಣಿಕರು ಹೆಚ್ಚಾಗಿರುವ ಕಡೆ ಪೀಕ್ ಅವರ್ ಬಸ್ ಓಡಿಸ್ತಾರೆ, ಪೀಕ್ ಅವರ್ ಡಿಗ್ರಿ. ಈ ಬಗೆಯ PhD ಇತ್ತೀಚಿನ ವರ್ಷಗಳಲ್ಲಂತೂ ತುಂಬ ಹೆಚ್ಚಾಗಿವೆ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಲೇಖಕ ಭಾಷಾಶಾಸ್ತ್ರಜ್ಞ ಹಮನಾಯಕ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ ಡಾ AS ಶಂಕರನಾರಾಯಣ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಕೇಳಿದ್ರೆ ಈ ಕಾರ್ಯಕ್ರಮದ ಮರುಪ್ರಸಾರ ಪ್ರತಿ ಸಂಜೆ 6:55. 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳ್ತಾ ಕೇಳ್ತಾ ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳಿ ಕೂಡ ಕಳಿಸಿರುವಂತಹ ಸಂದೇಶಗಳು ನಮಗೆ ಬಂದಿದೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಶುಭ ದಿನ. ಶನಿವಾರದ ಬೆಳಗಿನ ಈ ಪ್ರಸಾರದಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದಷ್ಟು ಚಂದದ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಬನ್ನಂಜೆ ಗೋವಿಂದಾಚಾರ್ಯರು ಬರೆದಿರುವ ಈ ಭಾವಗೀತೆ. ಎಂಎಸ್ ಶೀಲಾ ಹಾಗೂ ಶಿವಮೊಗ್ಗ ಸುಬ್ಬಣ್ಣ ಅವರ ಹಾಡುಗಾರಿಕೆಯಲ್ಲಿ

ಹೊನ್ನ ಹೂ ಬಿಸಿಲಿಡಿದು ಚಿನ್ನಾಟವಾಡುವರು. ಇದು ಅಂಬಿಕಾ ತನಿಯ ದತ್ತ ಅವರ ಕವಿತೆ. ಪಿ ಕಾಳಿಂಗರಾವ್ ಅವರ ಧ್ವನಿಯಲ್ಲಿ ಆಲಿಸಿದ್ರಿ. ಭಾವಗೀತೆಗಳನ್ನ ಮತ್ತೆ 7:45 ಕ್ಕೆ ಕೇಳ

0: ಬಹುದು.
1: ಏ ಮಲ್ಲವ್ವ, ಎಷ್ಟು ಸತ್ತು ಹೇಳಬೇಕು ನಿನಗ? ನಮ್ಮ ಮನೆ ಮುಂದೆ ಕಸ ಹಾಕ್ತಿ?
2: ಇಲ್ಲ ಬೇಡ, ನಾ ಎಲ್ಲಿ ಹಾಕಿನ್? ನಾ ಹಾಕಿಲ್ ಬಿಡು, ನನ್ನ
1: ಕಣ್ಣು ಸುಂಡು ಹೇಳ್ತಾವನ್ ಮತ್ತೆ.
2: ಅದಕ್ಕೆ ಯಾಕೆ ಜಗಳಾಡ್ತಿ ಪಯಣ್ಣ? ಅದೇನಿಲ್ಲ, ಸ್ವಲ್ಪ ಇತ್ತು ಕಸ. ಹಿಂಗ ಮುಂಜಾನೆಕ ಒಂದಿಟ್ಟು ತರಕಾರಿ ಕಟ್ ಮಾಡಿದ್ನ, ಅದೊಂದಿತ್ತ. ಹಣ್ಣಿನ ಸಿಪ್ಪು ಒಂದಿಷ್ಟು ಹುಡುಗರು ಕಾಗ್ದ ಚೂರು ಹಾಕಿದ್ರು
1: ಸಾಕು. ಪಟ್ಟಿ ಬಹಳ ಉದ್ದ ಬೆಳೀತಾ ಹೋಗುತ್ತೆ ನೋಡು. ಕಸ ಹಂಗೆಲ್ಲ ಹಾಕಿದ್ರೆ ಮತ್ತ ಸೊಳ್ಳೆ ಗಿಳ್ಳೆ ಜಾಸ್ತಿ ಆಗಿ ಏನೇನೋ ಕಾಯಿಲೆ ಬರ್ತಾವಲ್ಲ, ಮಲೇರಿಯಾ, ಡೆಂಗಿ ಅಂತ, ಇನ್ನೊಂದೇನೋ ಚಿಕ್ಕುನ್ಗುನ್ಯ, ಇಂತಾವ್ ಬರಕ್ ಇವೇ ಕಾರಣ ನೋಡು. ದಿನ ಮುನ್ಸಿಪಾಲ್ಟಿ ಗಾಡಿ ಬರ್ತಾವ, ಗಾಡಿ ಪಿಪಿ ಉದ್ಕೊಂಡು ಬರ್ತಾನ ಮನುಷ್ಯ, ಅವನ್ ಕಡೆಗೆ ಎಲ್ಲಾ ಕಸ ಕೊಟ್ಟು ಕಳಿಸ ಆಗ್ಬೋದ.
2: ಅದೇನ್ ಕೊಳತಲ್ಲ, ಅದೇನ್ ಆಗಂಗಿಲ್ಲ.
1: ಕೊಳತ್ ಹೋಗೋದು ಬೇಡದು ಪ್ರಶ್ನೆ ಬೇಡ, ಎಲ್ಲಾ ಕಾನೂನು ಮಾಡ್ಯಾರ ಹಿಂಗೆ ಇರ್ಬೇಕಂತ. ಹಂಗೆದ್ದು ನಾವು ಹಂಗೆ ಸೇರ್ಕೊಂಡು ಹೋದ್ರ ಆತಪ್ಪ.
2: ಈಗ ಎಲ್ಲಿ ಹಾಕ್ಬೇಕು ನಾ ಕಸನ?
1: ಗಾಡಿ ಬರ್ತೈತಿ ಅವಾಗ ಹಾಕು.
2: ಹಂಗ ಮಾಡ್ತಾನೆ ಹಂಗಾರ, ಅವ್ರ ಮನೆ ಮುಂದೆ ಕಸ ಹಾಕಿ ನಾಯಕ್ ಬೈಸ್ಕೊಳ್ಳಿ.
1: ಹಂಗೆ ಮಾಡು, ಜಾಣ ಹಾಕಿ ಹಾಕ್ತೀನಿ.

102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯನ್ನ ಕೇಳ್ತಾ ಇದ್ದೀರಾ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳಿದ್ರಿ. ಮತ್ತಷ್ಟು ಭಾವಗೀತೆ, ಚಿತ್ರಗೀತೆ, ದಿನ ವಿಶೇಷಗಳು ಶುಭೋದಯ ಕರ್ನಾಟಕದಲ್ಲಿ. 9 ಗಂಟೆಗೆ ದಿನ ವಿಶೇಷಗಳ ಜೊತೆಗೆ ಚಿತ್ರಗೀತೆಗಳನ್ನು ಕೇಳ್ತೀರಿ. 10:02 ಓಲ್ಡ್ ಈಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತೀರಿ. 11:02 ಹೊಸ ಹಾಡುಗಳು, 11:30 ಕಲಾ ಭಾರತಿ, 12:05 ಕರೆಗೊಂದು ಹಾಡು ಕಾರ್ಯಕ್ರಮ. ಸಮಯ 7:35, ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಈ ಸಮಾರಂಭ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಸುವೇಂದು ಅಧಿಕಾರಿ ಅವರನ್ನು ಸರ್ವಾನುಮತದಿಂದ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಸಭೆಯ ನಂತರ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳ ರಾಜ್ಯಪಾಲ ಆರ್ಎನ್ ರವಿ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು. ಈ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಸುದೀರ್ಘ ಆಡಳಿತವನ್ನು ಅಂತ್ಯಗೊಳಿಸುವ ಮೂಲಕ ಬಿಜೆಪಿ ಐತಿಹಾಸಿಕ ಜಯ ದಾಖಲಿಸಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಾದ ಅನಿಶ್ಚಿತತೆ ಮುಂದುವರೆದಿದೆ. ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ರಚನೆಗೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಪಕ್ಷ ಬೆಂಬಲ ನಿರಾಕರಿಸಿದೆ. ಇದು ಸರ್ಕಾರ ರಚನೆ ಪ್ರಕ್ರಿಯೆಗೆ ಹೊಸ ತಿರುವು ನೀಡಿದೆ. ಇಂದು ನಡೆಯಬೇಕಿದ್ದ ಪ್ರಮಾಣ ವಚನ ಸಮಾರಂಭ ನಡೆಯುವುದು ಬಹುತೇಕ ರದ್ದಾಗಿದ್ದು, ನಟ ವಿಜಯ್ ಬಹುಮತ ಸಾಬೀತುಪಡಿಸಲು ವಿಸಿಕೆ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ. ಈ ನಡುವೆ ವಿಸಿಕೆ ಶಾಸಕ ವನ್ನಿಯರಸು ತಾವು ಸರ್ಕಾರದಲ್ಲಿ ಭಾಗಿಯಾಗುವುದಾಗಿ ತಿಳಿಸಿದ್ದಾರೆ. ಮತ್ತೊಂದೆಡೆ ಎಎಂಎಂಕೆಯ ಟಿಟಿವಿ ದಿನಕರನ್ ಅವರು ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲು ರಾಜ್ಯಪಾಲರಿಗೆ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲ ಪತ್ರ ಸಲ್ಲಿಸಿ ಅಚ್ಚರಿ ಮೂಡಿಸಿದ್ದಾರೆ. ಐಯುಎಂಎಲ್ ಬೆಂಬಲ ನಿರಾಕರಿಸಿದ ಬೆನ್ನಲ್ಲೇ ತಮಿಳುನಾಡು ರಾಜಕೀಯ ಲೆಕ್ಕಾಚಾರ ತೀವ್ರಗೊಂಡಿದ್ದು, ಯಾರು ಅಧಿಕಾರ ನಡೆಸಲಿದ್ದಾರೆ ಎಂಬ ಕುತೂಹಲ ಮೂಡಿಸಿದೆ. ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ತನಿಖೆ ನಡೆಸುತ್ತಿರುವ ಪ್ರಕರಣಗಳ ವಿಚಾರಣೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ವೋಚ್ಚ ನ್ಯಾಯಾಲಯ ಬಾಕಿರುವ ವಿಚಾರಣೆಗಳಿಗಾಗಿ ಕನಿಷ್ಠ ಒಂದು ವಿಶೇಷ ನ್ಯಾಯಾಲಯವನ್ನು 1 ತಿಂಗಳೊಳಗೆ ಸ್ಥಾಪಿಸುವಂತೆ ಮಹತ್ವದ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆ 15ಕ್ಕಿಂತ ಹೆಚ್ಚಿದ್ದರೆ 2 ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು ಎಂದು ಸೂಚಿಸಿದೆ. ಈ ವಿಶೇಷ ನ್ಯಾಯಾಲಯಗಳು ಕೇವಲ ಎನ್ಐಎ ಪ್ರಕರಣಗಳನ್ನು ಮಾತ್ರ ದಿನನಿತ್ಯದ ಆಧಾರದ ಮೇಲೆ ವಿಚಾರಣೆ ನಡೆಸಬೇಕು ಮತ್ತು ತಿಂಗಳಿಗೆ ಕನಿಷ್ಠ 1 ಪ್ರಕರಣವನ್ನು ವಿಲೇವಾರಿ ಮಾಡಬೇಕು ಎಂದು ನ್ಯಾಯಪೀಠ ನಿರ್ದೇಶಿಸಿದೆ. 3 ಕೆರಿಬಿಯನ್ ರಾಷ್ಟ್ರಗಳ ಪ್ರವಾಸದಲ್ಲಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಗಯಾನದ ಆರೋಗ್ಯ ಸಚಿವ ಡಾ ಫ್ರಾಂಕ್ ಆಂಥೋನಿ ಅವರನ್ನು ಭೇಟಿ ಮಾಡಿ ಉಭಯ ರಾಷ್ಟ್ರಗಳ ನಡುವಿನ ಆರೋಗ್ಯ ಕ್ಷೇತ್ರದ ಸಂಬಂಧಗಳ ಪ್ರಗತಿಯ ಕುರಿತು ಚರ್ಚಿಸಿದರು. ಗಯಾನದ ಜಾರ್ಜ್ ಟೌನ್ನಲ್ಲಿ ನಡೆದ ಈ ಭೇಟಿಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸಮಾಲೋಚನೆ ನಡೆಸಲಾಯಿತು. 3 ರಾಷ್ಟ್ರಗಳ ಕೆರಿಬಿಯನ್ ಪ್ರವಾಸದ ಭಾಗವಾಗಿ ಸಚಿವರು ಗಯಾನಾಗೆ ಭೇಟಿ ನೀಡಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಜಮೈಕಾ, ನಂತರ ಸುರಿನಾಮ್ಗೆ ಭೇಟಿ ನೀಡಿದ್ದ ಅವರು ಅಂತಿಮ ಚರಣದಲ್ಲಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯವನ್ನು ಇರಾನ್ ತಿರಸ್ಕರಿಸಿದ್ದು ಇದು ರಾಜಕೀಯ ಪ್ರೇರಿತವಾಗಿದೆ ಎಂದು ಟೀಕಿಸಿದೆ. ಇದು ಹಾರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷವನ್ನು ಮತ್ತಷ್ಟು ಉಲ್ಬಣಗೊಳಿಸಿದೆ. ನೌಕಾ ದಿಗ್ಬಂಧನ ತೆರವು ಮತ್ತು ಯುದ್ಧದ ಅಂತ್ಯವೇ ಸ್ಥಿರತೆಗೆ ಇರುವ ಏಕೈಕ ಮಾರ್ಗ ಎಂದು ಇರಾನ್ ಪ್ರತಿಪಾದಿಸಿದೆ. ಇತ್ತ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಈ ಕಾರಿಡಾರ್ನಲ್ಲಿ ಹಡಗು ಸಂಚಾರದ ಭದ್ರತೆಗಾಗಿ ಕರಡು ನಿರ್ಣಯವನ್ನು ಬೆಂಬಲಿಸಿವೆ. ಈ ನಡುವೆ ಉಭಯ ರಾಷ್ಟ್ರಗಳ ನಡುವಿನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ಮುಂದುವರೆದಿದ್ದು ಯುಎಇ ಬಳಿ ಹಡಗಿನಲ್ಲಿದ್ದ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿರುವುದು ಆತಂಕ ಮೂಡಿಸಿದೆ. ದುಬೈನ ಭಾರತೀಯ ರಾಯಭಾರ ಕಚೇರಿ ಈ ಘಟನೆಗೆ ಸಂತಾಪ ವ್ಯಕ್ತಪಡಿಸಿದೆ. ಸಂಘರ್ಷದ ನಡುವೆಯೂ ರಾಜತಾಂತ್ರಿಕ ಮಾತುಕತೆಯ ಬಾಗಿಲು ತೆರೆದಿದ್ದು ಯುದ್ಧ ಸ್ಥಗಿತಗೊಳಿಸಿ ಪರಮಾಣು ಯೋಜನೆ ಮತ್ತು ನಿರ್ಬಂಧಗಳ ಕುರಿತು ಚರ್ಚಿಸುವ ಅಮೆರಿಕದ 14 ಅಂಶಗಳ ಪ್ರಸ್ತಾವನೆ ಇನ್ನೂ ಪರಿಶೀಲನೆಯಲ್ಲಿದೆ. ಇರಾನ್ ಸದ್ಯಕ್ಕೆ ಈ ಪ್ರಸ್ತಾವನೆಗೆ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಇರಾನ್ನ ಶಾಹೆದ್ ಡ್ರೋನ್ಸ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ತಯಾರಿಕೆಗೆ ಅಗತ್ಯವಾದ ಕಚ್ಚಾ ಸಾಮಗ್ರಿ ಹಾಗೂ ಶಸ್ತ್ರಾಸ್ತ್ರಗಳನ್ನು ಪೂರೈಸಿದ ಆರೋಪದ ಮೇಲೆ ಅಮೆರಿಕ, ಚೀನಾ ಮತ್ತು ಹಾಂಗ್ಕಾಂಗ್ ಮೂಲದ ಸಂಸ್ಥೆಗಳು ಸೇರಿದಂತೆ ಒಟ್ಟು 10 ವ್ಯಕ್ತಿ ಹಾಗೂ ಕಂಪನಿಗಳ ಮೇಲೆ ಹೊಸ ನಿರ್ಬಂಧಗಳನ್ನು ಹೇರಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಪ್ರವಾಸ ಕೈಗೊಳ್ಳುವ ಮುನ್ನವೇ ಈ ಕ್ರಮ ಕೈಗೊಳ್ಳಲಾಗಿದ್ದು ಇರಾನ್ನ ಮಿಲಿಟರಿ ಶಕ್ತಿಯನ್ನು ಕುಂದಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿರುವ ಇರಾನ್ನ ಸಾಮರ್ಥ್ಯವನ್ನು ಹತ್ತಿಕ್ಕಲು ಅಮೆರಿಕ ಈ ನಿರ್ಧಾರ ಕೈಗೊಂಡಿದೆ. ರಷ್ಯಾದಲ್ಲಿ ಆಚರಿಸಲಾಗುವ ವಿಜಯೋತ್ಸವ ದಿನದ ಅಂಗವಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಇಂದಿನಿಂದ 3 ದಿನಗಳ ಕಾಲ ತಾತ್ಕಾಲಿಕ ಕದನ ವಿರಾಮ ಏರ್ಪಟ್ಟಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಈ ಅವಧಿಯಲ್ಲಿ ಎಲ್ಲಾ ಮಿಲಿಟರಿ ಕಾರ್ಯಾಚರಣೆಗಳು ಸ್ಥಗಿತಗೊಳ್ಳಲಿದ್ದು ಒಪ್ಪಂದದ ಭಾಗವಾಗಿ ಉಭಯ ದೇಶಗಳ ನಡುವೆ ತಲಾ 1,000 ಯುದ್ಧ ಕೈದಿಗಳ ವಿನಿಮಯ

ನಡೆಯಲಿದೆ. ತಮ್ಮ ನೇರ ಮನವಿಯ ಮೇರೆಗೆ ಈ ಬೆಳವಣಿಗೆ ನಡೆದಿದೆ ಎಂದು ತಿಳಿಸಿರುವ ಅಧ್ಯಕ್ಷ ಟ್ರಂಪ್, ಯುದ್ಧವನ್ನು ಶಾಶ್ವತವಾಗಿ ಅಂತ್ಯಗೊಳಿಸಲು ಮಾತುಕತೆಗಳು ಜಾರಿಯಲ್ಲಿವೆ ಎಂದು ಹೇಳಿದ್ದಾರೆ. ಎರಡನೇ ಮಹಾಯುದ್ಧದ ವಿಜಯದ ಸ್ಮರಣಾರ್ಥ ರಷ್ಯಾದಲ್ಲಿ ಇಂದು ವಿಜಯೋತ್ಸವ ದಿನವನ್ನು ಆಚರಿಸಲಾಗುತ್ತಿದ್ದು, ಪ್ರಸ್ತುತ ಯುದ್ಧದ ಸನ್ನಿವೇಶದ ಕಾರಣ ಈ ಬಾರಿ ಸಾಂಪ್ರದಾಯಿಕ ಮಿಲಿಟರಿ ಪರೇಡ್ಗಳನ್ನು ನಡೆಸಲಾಗುತ್ತಿಲ್ಲ. ದೀರ್ಘಕಾಲದ ಸಂಘರ್ಷವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ರಾಷ್ಟ್ರಗಳು ಇದೇ 14 ಮತ್ತು 15 ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಮಹತ್ವದ ಶಾಂತಿ ಮಾತುಕತೆಯನ್ನು ಪುನರಾರಂಭಿಸಲಿವೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ. 2 ದಿನಗಳ ಕಾಲ ನಡೆಯಲಿರುವ ಈ ಚರ್ಚೆಯಲ್ಲಿ ಉಭಯ ದೇಶಗಳ ನಿಯೋಗಗಳು ಭಾಗವಹಿಸಲಿದ್ದು, ಸಮಗ್ರ ಶಾಂತಿ ಮತ್ತು ಭದ್ರತಾ ಒಪ್ಪಂದವನ್ನು ರೂಪಿಸುವ ಕುರಿತು ಸಮಾಲೋಚನೆ ನಡೆಸಲಿವೆ. ಈ ಮಾತುಕತೆಯು ಉಭಯ ದೇಶಗಳ ಪ್ರಮುಖ ಭದ್ರತಾ ಕಾಳಜಿಗಳನ್ನು ಬಗೆಹರಿಸುವ ಮತ್ತು ಮಧ್ಯಪ್ರಾಚ್ಯದಲ್ಲಿ ಸ್ಥಿರತೆಯನ್ನು ತರುವ ಗುರಿಯನ್ನು ಹೊಂದಿದೆ. ಡಿಜಿಟಲ್ ಗುರುತು ದತ್ತಾಂಶದ ಮೂಲಕ ಸಾರ್ವಜನಿಕ ಸೇವೆ ಮತ್ತು ಆಡಳಿತವನ್ನು ಉತ್ತಮಗೊಳಿಸುವ ಉದ್ದೇಶದ UIDAI ಡೇಟಾ ಹ್ಯಾಕಥಾನ್ 2026 ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಮ್ಮಿಕೊಂಡಿದ್ದ ಈ ಸ್ಪರ್ಧೆಯಲ್ಲಿ 15,000 ಹೆಚ್ಚು ತಂಡಗಳು ನೋಂದಾಯಿಸಿಕೊಂಡು 5,000 ಅಧಿಕ ತಂಡಗಳು ನವೀನ ತಾಂತ್ರಿಕ ಪರಿಹಾರಗಳನ್ನು ಪ್ರಸ್ತುತಪಡಿಸಿವೆ. ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡವು ಫುಟ್ಬಾಲ್ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದೆ. ಚೀನಾದ ಸುಝೌನಲ್ಲಿ ನಿನ್ನೆ ನಡೆದ ಬಿ ಗುಂಪಿನ ಅಂತಿಮ ಪಂದ್ಯದಲ್ಲಿ ಲೆಬನಾನ್ ತಂಡವನ್ನು 4-0 ಅಂತರದಿಂದ ಮಣಿಸಿದ ಭಾರತ ಮೊದಲ ಬಾರಿಗೆ ಎಎಫ್ಸಿ ಏಷ್ಯನ್ ಕಪ್ನ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿದೆ. ಭಾರತದ ಪರ ಪ್ರೀತಿಕಾ ಬರ್ಮನ್ 7ನೇ ಮತ್ತು 85ನೇ ನಿಮಿಷದಲ್ಲಿ 2 ಗೋಲು ಗಳಿಸಿದರು. ಉಳಿದಂತೆ ಆಲ್ವಾದೇವಿ ಸಂಜಮ್ 36ನೇ ನಿಮಿಷ ಮತ್ತು ಜೋಯಾ 72ನೇ ನಿಮಿಷದಲ್ಲಿ ತಲಾ 1 ಗೋಲು ಗಳಿಸಿ ತಂಡದ ಭರ್ಜರಿ ಜಯಕ್ಕೆ ಕಾರಣರಾದರು. ಈ ಟೂರ್ನಿಯಲ್ಲಿ ಸೆಮಿಫೈನಲ್ ತಲುಪಿದರೆ ಭಾರತವು 2026 ಫಿಫಾ 17 ವರ್ಷದೊಳಗಿನವರ ಮಹಿಳಾ ವಿಶ್ವಕಪ್ಗೆ ನೇರ ಅರ್ಹತೆ ಪಡೆಯಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂ ಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: 7:46 ಸಮಯ ಕೇಳ್ತಾ ಇರೋದು ವಿವಿಧ ಭಾರತಿ 102.9 FM ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆ ಚಿತ್ರಗೀತೆಗಳ ಜೊತೆಗೆ ಮುಂದೆ ಸಾಗೋಣ.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ಕೀಳು ಅಭಿರುಚಿಯ ಪುಸ್ತಕ, ಹಾಡು, ಪೋಸ್ಟರ್ಗಳು, ಚಲನಚಿತ್ರ ಇಲ್ಲವೇ ಟಿವಿ ಜಾಹೀರಾತುಗಳಿಂದ ಮಕ್ಕಳನ್ನು ದೂರವಿರಿಸೋಣ. ಮಕ್ಕಳಲ್ಲಿ ಮಾನವೀಯ ಉದಾತ್ತ ಚಾರಿತ್ರ್ಯವನ್ನು ಬೆಳೆಸೋಣ.
1: ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಕನ್ಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ

ವಿವಿಧ ಭಾರತಿಯನ್ನ ಬೆಳಗಿನಿಂದ ಕೇಳ್ತಾ ಕೇಳ್ತಾ ನೀವೆಲ್ಲ ಪ್ರೀತಿಯಿಂದ ಸಂದೇಶ ಕಳಿಸಿದ್ರ, ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರ, ಶುಭೋದಯ. ವಿವಿಧ ಭಾರತಿಯ ಜೊತೆಗೆ ನಾವು ಸದಾ ಇರ್ತೇವೆ. ನಾವೀಗ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೇವೆ ಅಂತ ಹೇಳಿ ನೀವೆಲ್ಲ ನಿಮ್ ನಿಮ್ಮ ಊರುಗಳಿಂದ ನಿಮ್ಮ ಕುಟುಂಬದ ಹೆಸರುಗಳ ಜೊತೆಗೆ ನಮ್ಮ ಜೊತೆಗಿದ್ದೀರಾ. ಹೌದು, ವಿವಿಧ ಭಾರತಿ ಆಕಾಶವಾಣಿ ಇದು ನಿಮ್ಮ ನಿತ್ಯದ ಸಂಗಾತಿ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಿರಂತರವಾಗಿ ನಿಮಗಾಗಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. ಈಗ ಸಮಯ 7:48:40 ಮತ್ತೊಂದೆರಡು ಭಾವಗೀತೆಗಳನ್ನು ನಾವು ಕೇಳೋಣ. ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರ ಕವಿತೆಯನ್ನು ಕೇಳಿ, BK ಸುಮಿತ್ರ ಅವರ ಹಾಡುಗಾರಿಕೆಯಲ್ಲಿ, ಹಾಗೆಯೇ ಅಂಬಿಕಾ ತನಯ ದತ್ತ ಅವರ ಮತ್ತೊಂದು ಕವಿತೆ ಕೂಡ ಬರ್ತಾ ಇದೆ. AS ಮುರಳೀಧರ್ ಅವರು ಈ ಹಾಡಿಗೆ ಧ್ವನಿಯಾಗಿದ್ದಾರೆ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ
1: ಸಿಕ್ಕಿಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

ಚಂದದ ಭಾವಗೀತೆಗಳನ್ನ ಇಷ್ಟೊತ್ತು ಕೇಳಿದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ 102.9 FM ವಿವಿಧ ಭಾರತಿ ನಿಮ್ಮ ನಿತ್ಯದ ಸಂಗಾತಿ. ಸಮಯ ಆಗಿದೆ 7:55:45. ಯಾರ್ಯಾರು ಎಲ್ಲೆಲ್ಲಿಂದ ಏನೇನ್ ಸಂದೇಶಗಳನ್ನ ಕಳಿಸಿದ್ದಾರೆ ನೋಡೋಣ ಬನ್ನಿ. ಮಹಾಲಿಂಗಪ್ಪ ಜಾಲ್ವಾದಿಯವರು ಜಮಖಂಡಿಯಿಂದ ಹೇಳ್ತಾ ಇದ್ರೆ ಬೆಳಗಿನ ನಮಸ್ಕಾರಗಳು ಅಂತ. ಹಾಗೇನೆ ಮತ್ತೊಬ್ರು ಹನುಮಂತಪುರ ಜಗಳೂರು ಹೊನ್ನೂರಲ್ಲಿ ಅವರು ಹೇಳ್ತಾ ಇದ್ರೆ ಗುಡ್ ಮಾರ್ನಿಂಗ್ ಶುಭೋದಯ ಅಂತ. ಸುಜಾತ ಗಣೇಶ ಲಿಖಿತ ಯತೀಶ್ ಅಜಯ್ ಲೀಲಾ ಪೂಜಾ ವಿಸ್ಮಯ ಪೂರ್ವಿಕ ಅವರು ರಾಜಾಜಿನಗರದಿಂದ, ಮತ್ತೆ ಬೀದರ್ ಗಣೇಶ್ ನಗರ ಇಲ್ಲಿಂದ ಮುದ್ದಾ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿ ಚಂದ್ರಶೇಖರ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾರೆ. ಬೊಪ್ಪ ವೆಂಕಟೇಶ್ ಅವರು ಗುಡ್ ಮಾರ್ನಿಂಗ್ ಶುಭೋದಯ ಅಂತ ಹೇಳಿ ಚಿತ್ರ ಕಳಿಸ್ಕೊಟ್ಟಿದ್ದಾರೆ. ಅನಂತಕುಮಾರ್ ಅರಸ್ ಕಡಬ ಗುಬ್ಬಿ ತಾಲೂಕು ಶುಭೋದಯ ವಿವಿಧ ಭಾರತಿ ಅಂತ ಹೇಳಿದ್ರೆ ಕೌಸಲ್ಯ ಅವರು ಬನಶಂಕರಿಯಿಂದ ನಮಸ್ಕಾರ ಅಂತಾರೆ. ಮತ್ತೊಬ್ರು ಯಾರಪ್ಪ ಅಂತ ಹೇಳಿದ್ರೆ ಸುಧಾಕರ ರೆಡ್ಡಿ ಚೀಲಕಳ ನರ್ಪು ಅಂತ ಹೇಳಿದ್ದಾರೆ, ಇಲ್ಲಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಶುಭೋದಯ ವಿವಿಧ ಭಾರತಿ ಅಂತ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಕಮತೇನಹಟ್ಟಿಯ ರಾಜು ರುಕ್ಮಿಣಿ ಕುಂಬಾರ ಮನೆಯವರು ವಿವಿಧ ಭಾರತಿ ಸದಾ ನಮ್ಮ ಸಂಗಡ ಅಂತ ಹೇಳ್ತಾರೆ. ಹಾಗೆಯೇ ಶುಭೋದಯ ಆಕಾಶವಾಣಿ ನಾದೋಪಾಸನೆಯ ಭಕ್ತಿ ಸುಧೆಯನ್ನು ಸವಿತಾ ಇದ್ದೇವೆ ಅಂತ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿ ಬೆಂಗಳೂರಿನಿಂದ ಹೇಳ್ತಾರೆ. ಹನುಮಂತಪ್ಪ ಹೊಲಗಮ್ಮನವರು ಅಕ್ಷಯ ಪಾರ್ಕ್ ಗೋಕುಲ ರೋಡ್ ಹುಬ್ಬಳ್ಳಿಯಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ದನ್ನಿಯವರು ಶರಣು ಶರಣು ಅನ್ನುವ ಭಕ್ತಿ ಗೀತೆಯೊಂದಿಗೆ ಚಂದದ ಹಾಡು ಕೇಳಿಬಂತು, ಖುಷಿಯಾಯಿತು ಅಂತ ಹೇಳ್ತಾರೆ. ನಾಗರಾಜ್ ಕುಡೇಕಲ್ ಗಂಗಾವತಿಯಿಂದ ಶುಭ ಮುಂಜಾನೆ ಶುಭೋದಯ ನಾದೋಪಾಸನೆಗೆ. ನಿನ್ನೆ ತಾನೇ ನಡೆದಂತಹ ಆಕಾಶವಾಣಿ 90 ವರ್ಷದ ಕಾರ್ಯಕ್ರಮ ಇತ್ತು ಅಂತ ಹೇಳಿದ್ದಾರೆ. ಹೌದು, ಅರುಣ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತರ ನಾದೋಪಾಸನೆ ಭಕ್ತಿಗೀತೆಗಳು ತುಂಬ ಸೂಪರಾಗಿತ್ತು ಅಂತ ಹೇಳ್ತಾರೆ. ಗೋಕಾಕ್ ತಾಲೂಕಿನ ಬೈರ್ನಟ್ಟಿ ಗ್ರಾಮದ ದೇವರಾಜ್ ಧನುಷ್ ದರ್ಶನ್ ರಾಜಶ್ರೀ ಖಿಲಾರಿ ಮನೆಯವರು ಶುಭೋದಯ ಕರ್ನಾಟಕ ನಮಸ್ಕಾರಗಳು ಅಂತ ಹೇಳಿದ್ರೆ, ಕಲಬುರಗಿಯಿಂದ ಚಂದುಲಾಲ್ ಅವರು ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಕವಿತಾ ಶ್ರೀನಿವಾಸ್ ವಯಸ್ ಕಾಲನಿ ಧಾರವಾಡದಿಂದ, ನಮಸ್ತೆ, ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಬಂದಂತಹ ನುಡಿಮುತ್ತು ಹಾಡುಗಳು ಎಲ್ಲವೂ ಕೂಡ ಸೊಗಸಾಗಿತ್ತು ಅಂತ ಹೇಳಿದ್ರೆ, ಹರೀಶ್ ಅವರು ಮಲ್ಲೇಶ್ವರಂಯಿಂದ ಶರಣು ಗುರುರಾಜ ನವೋದ ನಾದೋಪಾಸನೆಯಲ್ಲಿ ಕೇಳಿ ಬಂತು, ತುಂಬಾ ಚೆನ್ನಾಗಿತ್ತು ಅಂತಾರೆ. ಆಮೇಲೆ ಚಂದ್ರಮತಿ ಪ್ರಕಾಶ್ ಅವರು ರಾಜಾಜಿನಗರದಿಂದ, ಶುಭೋದಯ, ನಾವು ಕೂಡ ಭಕ್ತಿ ಗೀತೆಗಳನ್ನು ಕೇಳ್ತಾ ಇದ್ದೀವಿ ಅಂತ ಸಂದೇಶ ಕಳಿಸಿದ್ದಾರೆ. 10517 ಶುಭೋದಯ ಮೆಚ್ಚಿನ ಆಕಾಶವಾಣಿ FM ರೇಡಿಯೋಗೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ. ಅಬ್ರಹಾಂ ಲಿಂಕನ್ ಅವರ ನುಡಿಮುತ್ತುಗಳು ಮನ ಮುಟ್ಟಿದ್ವು ಅಂತ ಉಮೇಶ್ ಸಿರಿಗೆರೆಯಿಂದ. ಶ್ರೀನಿವಾಸ ಕಲ್ಯಾಣ ಚಿತ್ರದ ಹಾಡಂತೂ ಸೂಪರಾಗಿತ್ತು, ಹಾಗೆ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಹನುಮನ ಹಾಡು ಎಲ್ಲವೂ ಕೂಡ ಚೆನ್ನಾಗಿ ಕೇಳಿಬಂತು ಅಂತ ವಾಣಿಶ್ರೀ ಧಾರವಾಡದಿಂದ. ಹೂವಿನ ಹಡಗಲಿಯ ದಿಲೀಪ್ ದೊಡ್ಡಮನಿಯವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಬಸಯ್ಯ ಸ್ವಾಮಿ ಇಮಾಮಾಬಾದ್ ನಾದೋಪಾಸನೆ ನುಡಿಮುತ್ತು ಚೆನ್ನಾಗಿತ್ತು ಅಂತ. ಪುಷ್ಪ ಶಾನ್ಭೋಗರ್ ಶುಭೋದಯ ನಾದೋಪಾಸನೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಮಾಧವನ್ ಮೈಸೂರಿನಿಂದ. ಹರೀಶ್ ಅವರು ಮಲ್ಲೇಶ್ವರಂಯಿಂದ ಹೇಳ್ತಾ ಇದ್ರೆ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಎಂಥ ಬಂಗಾರದ ಧ್ವನಿಯನ್ನು ಕೇಳಿಸಿದ್ರಿ ನಮಗೆ, PhD ಸಂಬಂಧಪಟ್ಟ ಹಾಗೆ ತುಂಬ ಚೆನ್ನಾಗಿ ಮಾತಾಡಿದ್ರು ಹಾಮನಾಯ್ಕ ಅವರು, ಒಂಥರ ವಿಮರ್ಶಾತ್ಮಕವಾಗಿತ್ತು ಅಂತ ಹೇಳ್ತಾರೆ. ಶ್ರದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿಯಿಂದ, ಚನ್ನಪ್ಪ ಅವರು JP ನಗರದಿಂದ, ತುಂಬಾ ಖುಷಿ ಆಗ್ತಾ ಇದೆ ವಿವಿಧ ಭಾರತಿ ಜೊತೆಯಾಗಿರೋದಕ್ಕೆ ಅಂತ ಹೇಳ್ತಾರೆ. ಪೂರ್ಣಿಮಾ ಮೇಸ್ತ್ರಿ ಜಯನಗರ ಧಾರವಾಡದಿಂದ, ಬಾಗಲಕೋಟೆ ಬನಹಟ್ಟಿಯ ದೀಪ ಅಂಕುಶ್ ಮಹಾದೇವ ಗುಮಟಿ ಇವರೆಲ್ಲರ ಸಂದೇಶ ಕೂಡ ಬಂದಿದೆ. ಹೀಗೆ ನೀವೆಲ್ಲರೂ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನಿಮ್ಮ ಪ್ರೀತಿಯ ಸಂದೇಶಗಳನ್ನು ನಮ್ಮ ಹತ್ತ ಕಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ಯಾವಾಗಲೂ ನಮ್ಮ ಜೊತೆಯಾಗಿರಿ. ಇದು ನಿಮ್ಮದೇ ರೇಡಿಯೋ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಈ ಸಮಾರಂಭ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಾದ ಅನಿಶ್ಚಿತತೆ ಮುಂದುವರೆದಿದೆ. ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ರಚನೆಗೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಪಕ್ಷ ಬೆಂಬಲ ನಿರಾಕರಿಸಿದೆ. ಇದು ಸರ್ಕಾರ ರಚನೆ ಪ್ರಕ್ರಿಯೆಗೆ ಹೊಸ ತಿರುವು ನೀಡಿದೆ. ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ತನಿಖೆ ನಡೆಸುತ್ತಿರುವ ಪ್ರಕರಣಗಳ ವಿಚಾರಣೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ವೋಚ್ಚ ನ್ಯಾಯಾಲಯ ಬಾಕಿ ಇರುವ ವಿಚಾರಣೆಗಳಿಗಾಗಿ ಕನಿಷ್ಠ ಒಂದು ವಿಶೇಷ ನ್ಯಾಯಾಲಯವನ್ನು ಒಂದು ತಿಂಗಳೊಳಗೆ ಸ್ಥಾಪಿಸುವಂತೆ ಮಹತ್ವದ ನಿರ್ದೇಶನ ನೀಡಿದೆ. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30 ಹೆಚ್ಚು ಪಾಲುದಾರರೊಂದಿಗೆ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಮಾಲೋಚನಾ ಸಭೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ ರಾಜ್ಯದ ಸ್ಪೇಸ್ ಟೆಕ್ ವಲಯದಲ್ಲಿ ನವೋದ್ಯಮಗಳು, ಕೈಗಾರಿಕೆಗಳು, ಸಾಂಸ್ಥಿಕ ಪಾಲುದಾರರು ಸೇರಿದಂತೆ ಶೈಕ್ಷಣಿಕ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು ಎಂದಿದ್ದಾರೆ. ಮಂಗಳೂರಿನ ಸುಲ್ತಾನ್ ಬತ್ತೇರಿ ಬಳಿ ಫಲ್ಗುಣಿ ನದಿಯಿಂದ ತಣ್ಣೀರು ಬಾವಿ ಸಂಪರ್ಕಿಸುವ ಅತ್ಯಾಧುನಿಕ ತಂತ್ರಜ್ಞಾನದ ಬೋಸ್ಟ್ರಿಂಗ್ ಸೇತುವೆ ಕಾಮಗಾರಿ ಸೆಪ್ಟೆಂಬರ್ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ

0: ವಿಕಾಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ವಿವಿಧ ಭಾರತಿಯನ್ನ ಕೇಳ್ತಾ ಕೇಳ್ತಾ ಮತ್ತಷ್ಟು ಜನ ಸಂದೇಶ ಕಳ್ಸಿಕೊಟ್ಟಿರೋದು ಇದೆ, ಬಾಕಿ ಇದೆ, ನೋಡೋಣ ಬನ್ನಿ. ರಾಯಬಾಗ್ ತಾಲೂಕು ಮುಗುಳ್ಕೋಡದ ಶಿವಲಿಂಗಯ್ಯ, ಹಿರೇಮಠ, ಕಲಾವತಿ, ಅಭಿಷೇಕಯ್ಯ, ನಾದೋಪಾಸನೆ, ಕನ್ನಡ ರತ್ನ ಭಂಡಾರ, ಭಾವಗೀತೆಗಳು ಚೆನ್ನಾಗಿ ಮೂಡಿಬಂತು ಅಂತ ಹೇಳ್ತಾರೆ. ಹಾಗೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್, ದೀಪ, ಮಹಾದೇವ, ನಮಸ್ಕಾರ. ಅನುದಿನದ ಸಂಗಾತಿ ವಿವಿಧ ಭಾರತಿ ಜೊತೆಯಾಗಿದ್ದೇವೆ. ನಾದೋಪಾಸನೆಯಲ್ಲಿ ಭಕ್ತಿಗೀತೆ ತುಂಬಾ ಚೆನ್ನಾಗಿತ್ತು. ಪೂರ್ಣಿಮಾ ಚಿತ್ರದ ಹಾಡು ನಂಗೆ ಇಷ್ಟ ಆಯಿತು. ಕನ್ನಡ ರತ್ನ ಭಂಡಾರ ಭಾವಗೀತೆ ಚೆನ್ನಾಗಿತ್ತು. ನಿನ್ನೆ ವಾಕಥಾನ್ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನೂ ಭೇಟಿ ಮಾಡಿದ್ದು, ನಿಮ್ಮೆಲ್ಲರ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯಿತು. ಆದರೆ ಎಲ್ಲರನ್ನೂ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವ ಬೇಸರ ಸ್ವಲ್ಪ ಉಳ್ಕೊಂಡಿದೆ ಅಂತ ಹೇಳ್ತಾರೆ. ಹೌದು, ಖಂಡಿತ ನಮಗೂ ಕೂಡ ನಿಮ್ಮೆಲ್ಲರನ್ನ ನೋಡಿ ವಾಕಥಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಖಂಡಿತವಾಗ್ಲೂ ಖುಷಿಯನ್ನ ಕೊಟ್ಟಿದೆ ನಮಗೂ ಕೂಡ. ನಾಗರಾಜ್ ಶರ್ಮ ಅವರು, ಶುಭೋದಯ ಬಾನುಲಿ ಬಂಧು ಅಂತ ಹೇಳ್ತಾರೆ. ಅರಸೀಕೆರೆಯಿಂದ ಜ್ಯೋತಿ ಸಂಗಮ್, ಧನುಷ್ ನಮಸ್ತೆ ಅಂತ ಹೇಳಿದ್ರೆ, ನಾಗರತ್ನ ಅವರು ರಾಜಾಜಿನಗರದಿಂದ ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್, ಬೆಣ್ಣೆ ಕದ್ದ ಕೃಷ್ಣ ಈ ಹಾಡನ್ನು ಜೋರಾಗಿ ಸೌಂಡ್ ಕೊಟ್ಟು ನಮ್ಮ ಅಕ್ಕ ಕೇಳಿಸ್ಕೊಂಡ್ರು. ನಮ್ಮ ಅಕ್ಕನ ಹೆಸರು ರುಕ್ಮಿಣಿ ಅಂತ ಹೇಳ್ತಾ ಇದ್ರೆ, ನೀವು ಕೇಳಿ, ನಿಮ್ಮ ಅಕ್ಕನೂ ಕೇಳಿ, ಎಲ್ಲರೂ ಕೇಳಿಗೆ. ಪ್ರೇಮಲತಾ ವಜ್ರ ಬಿದ್ರಹಳ್ಳಿಯಿಂದ, ಆಮೇಲೆ ವರಲಕ್ಷ್ಮಿ ಅವರು ಪೀಣ್ಯದಿಂದ ಕಳಿಸಿರುವ ಸಂದೇಶ ಬಂದಿದೆ. ಗುಡ್ ಮಾರ್ನಿಂಗ್ ಅಂತ ಶಶಿಕಲಾ ಮಾದಯ್ಯ, ಲಿಖಿತಾ, ಸ್ವೀಟಿ, ಮಮತಾ, ದಿನೇಶ್, ಪಂಕಜ, ತಿಪ್ಟೂರು, ಕೋಡಿಹಳ್ಳಿಯಿಂದ ನಾದೋಪಾಸನೆ, ಭಾವಗೀತೆ ಎಲ್ಲವೂ ಕೂಡ ನಮ್ಗೆ ಇಷ್ಟ ಆಯಿತು ವಿವಿಧ ಭಾರತಿ ಅಂತ ಹೇಳ್ತಾರೆ. ನಮಸ್ತೆ ವಿವಿಧ ಭಾರತಿ ಅಂತ ಮಲ್ಲೇಶ್ವರಂಯಿಂದ ಸಂಪತ್ ಲಕ್ಷ್ಮಿ ಅವರು, ವಿಜಯಕುಮಾರ್ ಆರಾಧ್ಯ, ಹಳಿಯೂರು, ಕಾಕನಕೋಟೆ, ನಮ್ಮ ಮಗಳು ರಕ್ಷಿತಾ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕಿವಿಗೆ ವಿವಿಧ ಭಾರತಿ ಕಾರ್ಯಕ್ರಮ ಮುದ ನೀಡುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ ಮತ್ತೊಬ್ಬರು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ನಂದಿಬೇವೂರು, ಹರೀಶ್ ಕುಮಾರ್, ಹರಿಣಿ, ತಳಕಲ್, ಬಸವರಾಜ, ಪವಿತ್ರ ಇವರ ಸಂದೇಶ. ಮತ್ತು ಮಮತಾ, ಮೇಘ, ಧ್ರುವ, ಬಡ್ನಿ, ಹುಬ್ಬಳ್ಳಿಯಿಂದ, ಹೀಗೆ ಬಹಳಷ್ಟು ಜನರ ಸಂದೇಶಗಳು ನಮಗೆ ಬಂದು ತಲುಪಿದೆ.

0: ಒಂದೆಡೆ ಅನ್ನಕ್ಕಾಗಿ ಪರದಾಟ,
1: ಇನ್ನೊಂದೆಡೆ ತಿಂದು ಹೆಚ್ಚಾಗಿ ಎಸೆಯುವ ಆಟ.
0: ಸಮಾರಂಭಗಳಲ್ಲಿ ಸಂತೃಪ್ತ ಸಮೃದ್ಧ ಭೋಜನ ಉಂಡರು ಚೆಲ್ಲಿ ವ್ಯರ್ಥಗೊಳಿಸದಿರಿ.
2: ಕಿತ್ನಾ ಅಮೀರ್ ಹೋಯಾ ಕಿತ್ನಾ ಗರೀಬ್, ಹಾಯ್ ಉತ್ನಾ ಹೀ ಜಿತ್ನಾ ಹೈ ಉಸ್ ಕನ್ಸೀ.
1: ಬಿಸಾಡುವ ಅನ್ನದ ಒಂದು ಅಗುಳಿಗಾಗಿ ನಾವು ಮುಂದೊಂದು ದಿನ ಪರದಾಡಬೇಕಾದೀತು.
2: ಹಾಗೆ ಮಾಲಿಕ್ ಕೆ ಚಲ್ತಾ ನಹೀ ಕೋಯಿ ದಾಮ್ ಲೇನೆ ವಾಲೇ ಕರೋಡ್ ದೇನೆ ವಾಲಾ ಏಕ್ ರಾ.
1: ಪ್ರತಿ ಅಕ್ಕಿ ಕಾಳು ರೈತನ ಬೆವರಿನ ಫಲ. ಎಸ್, ಈಗ ಭಾವಗೀತೆಗಳನ್ನು ಕೇಳಿದ್ದಾಯ್ತು. ಇನ್ನೊಂದೆರಡು ಚಿತ್ರಗೀತೆಗಳನ್ನು ನಾವು ಕೇಳೋಣ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕುರುಕ್ಷೇತ್ರ ಚಿತ್ರದ ಗೀತೆಯನ್ನು ಕೇಳಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ. ವಿ ಹರಿಕೃಷ್ಣ ಅವರ ಸಂಗೀತ, ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರ ಧ್ವನಿ ಇದೆ. ಅದಾದಮೇಲೆ ಕೆಮಿಸ್ಟ್ರಿ ಕರಿಯಪ್ಪ ಚಿತ್ರದ ಗೀತೆ, ವಾಸುಕಿ ವೈಭವ್ ಹಾಗೆ ಸಂಗೀತ ರವೀಂದ್ರನಾಥ್ ಅವರ ಧ್ವನಿ, ಕುಮಾರ್ ಅವರು ಬರೆದ ಗೀತೆ, ಆರವ್ ರಿಷಿಕ್ ಅವರ ಸಂಗೀತ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 102.9 FM. ಸಮಯ ಆಗಿದೆ 8:31:15. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಂದುವರಿಸಿದ ಚಿತ್ರಗೀತೆಗಳ ಜೊತೆಗೆ ಮಾತು ಮಾಹಿತಿಗಳ ವಿಶೇಷತೆ. ಮೇ ತಿಂಗಳ 9ನೇ ತಾರೀಕು ಶನಿವಾರ ಇಂದು. ಇದೇ ದಿನ ಅಂದರೆ ಮೇ ತಿಂಗಳ 9ನೇ ತಾರೀಕು ಕನ್ನಡ ಸಾರ್ವಭೌಮ ಅಂದರೆ ಕನ್ನಡ ಕಾದಂಬರಿ ಸಾರ್ವಭೌಮ ಅಂತಲೇ ಹೆಸರಾಗಿದ್ದಂಥ ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್ ಆ ನಾಕ್ರು ಅವರ ಜನ್ಮದಿನ. ಕನ್ನಡ ಕಾದಂಬರಿ ಸಾರ್ವಭೌಮ ಅಂತಲೇ ಪ್ರಸಿದ್ಧರು. ಕಾದಂಬರಿ, ನಾಟಕ, ಕಥೆ, ವಿಮರ್ಶೆ ಸೇರಿ ಸಾಹಿತ್ಯದ ಹಲವಾರು ಪ್ರಕಾರದಲ್ಲಿ ಸಿದ್ಧಹಸ್ತರು ಆ ನಾಕ್ರು. ಸಂಧ್ಯಾರಾಗ, ನಗ್ನಸತ್ಯ, ಶನಿಸಂತಾನ, ಕಾಂಚನಗಂಗಾ, ಕಿತ್ತೂರು ರಾಣಿ ಚೆನ್ನಮ್ಮ, ಯಲಹಂಕದ ಭೂಪಾಲ ಅನ್ನುವ ಸಿನಿಮಾಗಳಿಗೆ ಕೂಡ ಇವರು ಸಾಹಿತ್ಯವನ್ನು ನೀಡಿದರು. ಜೀವನ ನಾಟಕ, ಸ್ತ್ರೀರತ್ನ ಸಿನಿಮಾಗಳಿಗೆ ಸಂಭಾಷಣೆಯನ್ನು ಕೂಡ ಬರೆದಿದ್ದರು. ಸಾಹಿತ್ಯದ ಜೊತೆಗೆ ಸಂಗೀತ ಕ್ಷೇತ್ರಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಬಹಳಷ್ಟು ದೊಡ್ಡದು. ಅನಾಕರು ಅಂದರೆ ಕನ್ನಡ ಚಳುವಳಿ ಎನ್ನುವಂತಹ ಒಂದು ಕಾಲ ಇತ್ತು. ಅನಾಕರು ಅವರು ಮಾತಿಗೆ ನಿಂತರೆ ಎಂತಹವರಲ್ಲೂ ಕೂಡ ಒಂದು ರೋಮಾಂಚನ. ಅನಾಕರು ಅವರು ಬರಹಗಾರರು, ಮಾತುಗಾರರಷ್ಟೇ ಅಲ್ಲ, ಅವರೇ ಒಂದು ಕನ್ನಡ ಸಂಸ್ಥೆಯಾಗಿದ್ದರಂತೆ. ಕನ್ನಡ ಪರ ಹೋರಾಟಕ್ಕೆ ಹೊಸ ಹುಟ್ಟು

ಹೊಸದೊಂದು ಹಾದಿಯನ್ನ ನೀಡಿದವರು ಆ ನಾಲ್ಕರು. ಕನ್ನಡ, ಕನ್ನಡಿಗ, ಕರ್ನಾಟಕ ಅನ್ನುವ ಕನ್ನಡದ ಬೀಜ ಮಂತ್ರವನ್ನ ಕನ್ನಡಿಗರ ಎದೆಯಲ್ಲಿ ಬಿತ್ತಿದ ಕೀರ್ತಿ ಅನಕರು ಅವರಿಗೆ ಸಲ್ಲತ್ತೆ. ಸಾಹಿತಿಯಾಗಿ, ಹೋರಾಟಗಾರರಾಗಿ, ಸಮಾಜ ಚಿಂತಕರಾಗಿ ಹತ್ತು ಹಲವು ದಿಕ್ಕುಗಳಲ್ಲಿ ಅನಕರವರ ಬದುಕಿನ ಮುಖಗಳು ತೆರೆದುಕೊಳ್ಳುತ್ತಿವೆ. ಅವರು ಮೂಢನಂಬಿಕೆಯನ್ನ, ಅಂಧಾನುಕರಣೆಯನ್ನ ತುಂಬಿದ್ದಂತಹ ಜನರ ಬದುಕಿನಲ್ಲಿ ಹೊಸ ಬೆಳಕನ್ನ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದರು. ಬರಹವನ್ನ ನಂಬಿ ಅದಕ್ಕಾಗಿ ಬದುಕನ್ನ ರೂಪಿಸಿಕೊಂಡಂತಹ ಅಪರೂಪದ ಬರಹಗಾರ ಅನಕರು ಅವರು ಸಾಹಿತ್ಯವನ್ನು ನಂಬಿಕೊಂಡು ಬದುಕು ನಡೆಸುವುದು ಕಷ್ಟ ಅನ್ನುವಂಥ ಕಾಲದಲ್ಲೂ ಕೂಡ ಅದನ್ನೇ ಸಾಧಿಸಿ ತೋರಿಸಿದ ಮಹಾನ್ ಬರಹಗಾರ ಅನಕರು ಅಂತ ಹೇಳ್ತಾರೆ. ಸಾವಿರದ ಒಂಬೈನೂರ 1966 ಬಂದ ಸಿನಿಮಾ ಸಂಧ್ಯಾರಾಗ. ಸಂಧ್ಯಾರಾಗಕ್ಕೆ ಜಿ ವಿ ಅಯ್ಯರವರ ಸಾಹಿತ್ಯ ಇದೆ, ಜೆ ಕೆ ವೆಂಕಟೇಶ್ ಹಾಗೂ ಡಾಕ್ಟರ್ ಎಂ ಬಾಲಮುರಳೀಕೃಷ್ಣ ಅವರ ಸಂಗೀತ ಸಂಯೋಜನೆ ಮತ್ತು ಹಾಡಿಗೆ ಧ್ವನಿಯಾಗಿದ್ದಾರೆ ಪಂಡಿತ್ ಭೀಮಸೇನ್ ಜೋಶಿ. ಈ ಗೀತೆಯನ್ನು ನಾವೀಗ ಕೇಳೋಣ.

1966ರಲ್ಲಿ ಬಂದ ಸಿನಿಮಾ ಅನಕ್ರು ಅವರ ಕಾದಂಬರಿಯನ್ನು ಆಧರಿಸಿದ ಸಿನಿಮಾ ಇದು. ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್, ಉದಯಕುಮಾರ್, ನರಸಿಂಹರಾಜು, ಕೆ ಎಸ್ ಅಶ್ವಥ್ ಮುಂತಾದವರು ನಟಿಸಿದ್ರು. ಸಂಗೀತ ಸಂಯೋಜನೆಯನ್ನು ಮಾಡಿದ್ದು ಜಿ ಕೆ ವೆಂಕಟೇಶ್ ಹಾಗೂ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು. ಅನಕೃಷ್ಣರಾಯರು ಕನ್ನಡಕ್ಕೆ ಕೊಟ್ಟಿದ್ದು ಬಹಳಷ್ಟು. ನನ್ನಂಥವರು ಕನ್ನಡಕ್ಕೆ ಬಹಳಷ್ಟು ಜನ ಇದ್ದಾರೆ, ಆದರೆ ನನಗಿರುವುದು ಒಂದೇ ಕನ್ನಡ ಅನ್ನೋದು ಅನಕ್ರು ಅವರ ಮಾತು. ಅಂತಹ ಆದರ್ಶದ ಬೆಳಕಿನಲ್ಲಿ ಅವರು ಸಾಕಷ್ಟು ಸಾಧನೆಯನ್ನು ಮಾಡಿ ಹೋದಂತಹ ಮಹಾನುಭಾವ. ಕನ್ನಡದ ಜನರ ಜೀವನದಲ್ಲಿ ಸಂತೋಷದ ಹೊಳೆಯನ್ನೇ ಹರಿಸಿದ್ರು ಅಂತ ಹೇಳ್ತಾರೆ. ಒಂದು ಸಭೆಯಲ್ಲಿ ಅನಕ್ರು ಅವರನ್ನು ಪರಿಚಯ ಮಾಡಿಕೊಡ್ತಾ ಮಾಸ್ತಿಯವರು ಒಂದ್ಸಲ ಹೀಗೆ ಹೇಳಿದ್ರಂತೆ, ನಾನು ತಮಿಳು ಕನ್ನಡಿಗ, ಮಿರ್ಜಾ ಇಸ್ಮಾಯಿಲ್ ಅವರು ಮುಸ್ಲಿಂ ಕನ್ನಡಿಗರು, ಆದರೆ ಅನಕೃಷ್ಣರಾಯರು ಅಚ್ಚ ಕನ್ನಡಿಗರು ಅಂತ. ಕನ್ನಡಿಗರಲ್ಲಿ ಕನ್ನಡಿಗರಾದ ಮಾಸ್ತಿಯವರಿಂದ ಬಂದಂತಹ ಈ ಮಾತು ಅನಕ್ರು ಅವರ ಕನ್ನಡತನಕ್ಕೆ ಹಿಡಿದಂತಹ ಕನ್ನಡಿ. ಒಂದ್ಸಲ ಅನಕ್ರು ಅವರು ತಮ್ಮ ಗೆಳೆಯರಾದಂತಹ ಮಲ್ಲಿಕಾರ್ಜುನ ಮನ್ಸೂರ್ ಅವರಿಗೆ ವಚನಗಳನ್ನು ಹಾಡಿ ಅಂತ ಒತ್ತಾಯ ಮಾಡಿದ್ರಂತೆ. ಅದಕ್ಕೆ ಮಲ್ಲಿಕಾರ್ಜುನ ಮನ್ಸೂರ್ ಅವರು, ಏನು ಚಾಷ್ಟೆ ಮಾಡ್ತೀರಾ ಅಂತ ನಕ್ರಂತೆ. ಖಂಡಿತ ಇಲ್ಲ ಅಂದಂತಹ ಅನಕ್ರು ಅವರು ವಚನದಲ್ಲಿ ನಾಮಾಮೃತ ತುಂಬಿ ಅನ್ನುವ ವಾಚನವನ್ನ ತಾವೇ ಹಾಡಿ ತೋರಿಸಿದ್ರಂತೆ. ಇದರಿಂದ ಪ್ರಭಾವಿತರಾದ ಮಲ್ಲಿಕಾರ್ಜುನ ಮನ್ಸೂರರು ವಚನಗಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ವಚನಗಳನ್ನು ಹಾಡಿದ್ರಂತೆ. ಹಿಂದೂಸ್ತಾನಿ ಸಂಗೀತದಲ್ಲಿ ವಚನ ಗಾಯನದ ಪರಂಪರೆಯೇ ಬೆಳೀತು ಅಂತಾರೆ. ಸದ್ಯದ ಮಟ್ಟಿಗೆ ಕರ್ನಾಟಕ ಸಂಗೀತದ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಬದಲಾವಣೆಗಳು, ಏನಾದರೂ ಬೆಳವಣಿಗೆಗಳಾಗಿದ್ದರೆ ಕನ್ನಡದ ಕೃತಿಗಳಿಗೆ ಒಂದಷ್ಟು ಪ್ರಾಮುಖ್ಯತೆ ಸಿಕ್ಕಿದರೆ, ಹಲವಾರು ವಿದ್ವಾಂಸರು ಕನ್ನಡದಲ್ಲಿ ಕೃತಿಗಳನ್ನು ರಚಿಸಿ ಸ್ವತಃ ಹಾಡ್ತಾ ಇದ್ದರೆ, ಸುಗಮ ಸಂಗೀತ ವಿಸ್ತಾರವಾಗಿ ಬೆಳೀತಾ ಇದೆ ಅಂದರೆ ಅದರ ಹಿಂದೆ ಅನಕ್ರು ಅವರಿದ್ದಾರೆ ಅಂತಲೇ ಹೇಳಲಾಗುತ್ತೆ. ಅನಕ್ರು ಅವರು ತಮ್ಮ ಜೀವನವನ್ನು ಅಂದರೆ ಸಾಹಿತ್ಯ ಜೀವನವನ್ನು ಶುರು ಮಾಡಿದ್ದು ನಾಟಕಗಳಿಂದ. ಕೈಲಾಸಂ ಶ್ರೀರಂಗ ಅವರು ನಾಟಕಗಳನ್ನು ಬರೆಯೋದಕ್ಕೆ ಆರಂಭ ಮಾಡಿದ್ದ ಕಾಲದಲ್ಲೇ ಇವರು ಕೂಡ ಬರೆದರು. ಕೊನೆಗೆ ಕಾದಂಬರಿ ಅವರ ಆಯ್ಕೆಯಾಯಿತು. ಆದರೂ ನಾಟಕಕಾರರಾಗಿ ನಟರಾಗಿ ಅಂದಿನ ಗುಬ್ಬಿ ವೀರಣ್ಣ, ಮೊಹಮ್ಮದ್ ಪೀರ್, ಬಳ್ಳಾರಿ ರಾಘವ, ರಾಘವೇಂದ್ರ ರಾವ್, ನಾಗೇಂದ್ರ ರಾವ್ ಇಂತಹ ಬಹಳಷ್ಟು ಅಸಂಖ್ಯಾತ ಗೆಳೆಯರ ಸ್ನೇಹ ವಲಯವನ್ನು ಕಟ್ಟಿಕೊಂಡು ಅವರ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವ ದಿಕ್ಕಿನಲ್ಲಿ ಕೆಲಸ ಮಾಡಿದರು ಅನಕ್ರು. ಅವತ್ತಿನ ಕಾಲದ ನಾಟಕಗಳ ರೀತಿ ನೀತಿಗಳ ಬಗ್ಗೆ, ಪ್ರಯೋಗಗಳ ಬಗ್ಗೆ ಅನೇಕ ಲೇಖನಗಳಲ್ಲಿ ರಂಗಭೂಮಿಯ ಕುರಿತಾಗಿ ಚರ್ಚೆಗಳನ್ನು ಮಾಡಿದ್ದಾರೆ.

ನಮ್ಮ ಪ್ರಾಚೀನ ಕಲೆಗಳು, ವಾಸ್ತುಶಿಲ್ಪ, ನೃತ್ಯ, ಪುರಾಣಗಳು ಸಾರುವ ಶುಭ ಸಂದೇಶಗಳನ್ನು ಮೈಗೂಡಿಸಿಕೊಂಡು ನಮ್ಮ ಮಕ್ಕಳು ಬೆಳೆಯಲಿ. ಭಾವಿ ಭಾರತ ಖಂಡಕ್ಕೆ ಸದೃಢ ಸುಸಂಸ್ಕೃತ ಪ್ರಜೆಗಳನ್ನು ನೀಡುವ ಹೊಣೆ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಯದು.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸಂಗಮ್ ಅನ್ನುವ ಚಿತ್ರದ ಗೀತೆ ಸ್ಪರ್ಶ್ ಮತ್ತೆ ಅನುರಾಧ ಭಟ್ ಮತ್ತೆ ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ರೆ. ವಿಘ್ನೇಶ್ವರ ವಿಶ್ವ ಮತ್ತು ರವಿ ಅವರು ಬರೆದ ಗೀತೆಗೆ ಚಂದನ್ ಶೆಟ್ಟಿಯವರ ಸಂಗೀತ ಸಂಯೋಜನೆ ಇತ್ತು. 102.9 FM ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ಮೇ ತಿಂಗಳ 9ನೇ ತಾರೀಕು ಕನ್ನಡ ಕಾದಂಬರಿಗಳ ಸಾರ್ವಭೌಮ ಅಂತಾನೆ ಹೆಸರಾಗಿದ್ದವರು. ಕಾದಂಬರಿಗಳನ್ನು, ನಾಟಕಗಳನ್ನು, ಕಥೆ, ವಿಮರ್ಶೆ, ಸಾಹಿತ್ಯದ ಹಲವಾರು ಪ್ರಕಾರಗಳು, ಹಾಗೆಯೇ ಸಂಗೀತ ಕ್ಷೇತ್ರಕ್ಕೂ ಕೂಡ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಂತಹ ಮಹಾನುಭಾವರು. ಅನಕರು ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್ ಅವರ ಜನ್ಮದಿನ. ಕಾದಂಬರಿಕರಾಗಿದ್ದಂತಹ ನಿರಂಜನ್ ಅವರು ಅನಕರು ಅವ್ರ ಬಗ್ಗೆ ಹೇಳ್ತಾರೆ, 100 ಜೀವಮಾನದ ಕೆಲಸವನ್ನು ಒಂದು ಜೀವನದಲ್ಲಿ ಅನಕರು ಅವರು ಮಾಡಿ ತೋರಿಸಿದ್ದಾರೆ ಅಂತ. ಅಂದರೆ ಕನ್ನಡಕ್ಕಾಗಿ, ಸಾಹಿತ್ಯಕ್ಕಾಗಿ, ಸಂಗೀತಕ್ಕಾಗಿ ಅನಕರು ಅವರು ಕೊಟ್ಟಂತಹ ಕೊಡುಗೆ ಬಹಳ ದೊಡ್ಡದು. ಅದೇ ಥರ ಮೇ ತಿಂಗಳ 9ನೇ ತಾರೀಕು ಅನಕರು ಅವರ ಜನ್ಮದಿನ. ಮತ್ತೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಬೆಲ್ಲಿ ಡಾನ್ಸ್ ಡೇ. ಹೌದು, ಮೇ ತಿಂಗಳ 2ನೆಯ ಶನಿವಾರ ಬೆಲ್ಲಿ ಡಾನ್ಸ್ ಡೇ ಅಂತ ಬೇರೆ ಬೇರೆ ಕಡೆಗಳಲ್ಲಿ ಆಚರಣೆ ಮಾಡ್ತಾರೆ. ಹಾಡು, ನೃತ್ಯ, ಕಥೆ, ಕಾದಂಬರಿ, ಆಟ, ಪಾಠ, ಊಟ ಇವೆಲ್ಲ ನಮಗೆ ಬೇಕೇ ಬೇಕು. ಚಂದದ ಒಂದಷ್ಟು ಜೋಶ್ ಇರುವಂಥ ಹಾಡನ್ನು ಕೇಳ್ತಾ ಇದ್ರೆ ನಮಗೆ ಗೊತ್ತಿಲ್ಲದೆ ಕಾಲು, ಬಾಡಿ, ಕಾಲು, ಕೈ, ಇಡೀ ಶರೀರ ಸಣ್ಣಗೆ ಸ್ಟೆಪ್ ಹಾಕಲಿಕ್ಕೆ ಶುರು ಮಾಡುತ್ತೆ. ನಮಗೆಲ್ಲ ಬೇರೆ ಬೇರೆ ರೀತಿಯ ಡಾನ್ಸ್ಗಳು ಗೊತ್ತು. ಅಂದರೆ ಅದು ಭರತನಾಟ್ಯ, ಕಥಕ್, ಕಂಸಾಳೆ, ಕೋಲಾಟ, ಯಕ್ಷಗಾನ, ಡೋಲು ಕುಣಿತ, ಕರಡಿ ಕುಣಿತ, ಜಾನಪದ, ಪಾಶ್ಚಾತ್ಯ ಅಂತೆಲ್ಲ ಇರುತ್ತಲ್ಲ, ಹಾಗೆ ಈ ಬೆಲ್ಲಿ ಡಾನ್ಸ್ ಕೂಡ. ಒಂದಷ್ಟು ಜನ ಬೆಲ್ಲಿ ಡಾನ್ಸ್ ಕೇಳಿರಬಹುದು, ನೋಡಿರಬಹುದು. ಹಾಗೆ ಏನೇ ವಿಚಾರ ಇದ್ದರೂ ಕೂಡ ಈಗಂತೂ ಯಾಕೆ ಅಂದರೆ ಯಾವುದು ಹೊಸದು ಅಂತ ಅನಿಸಲ್ಲ ಇವತ್ತಿನ ಕಾಲಕ್ಕೆ. ಯಾಕಂದರೆ ಬೆಲ್ಲಿ ಡಾನ್ಸನ್ನು ನೋಡಿರಬಹುದು, ಕೇಳಿರಬಹುದು ಅಂತ ಹೇಳಿದ್ರೆ ನಮ್ಮ ಬೆರಳಲ್ಲೇ, ಅಂಗೈಗಳಲ್ಲೇ ಮೊಬೈಲ್ ಇರುತ್ತೆ, ಮೊಬೈಲಲ್ಲಿ ಕೊಟ್ಟರೆ ಎಲ್ಲವೂ ಕೂಡ ಬರುತ್ತೆ. ಹಾಗಿರುವಂಥ ಸಂದರ್ಭದಲ್ಲಿ ಬೆಲ್ಲಿ ಡಾನ್ಸ್ ಅಂದರೆ ಹೊಟ್ಟೆಯನ್ನು ತಿರುಗಿಸಿ ಮಾಡುವಂಥ ಒಂದು ಡಾನ್ಸ್. ಇದು ತುಂಬ ಹಳೆಯ ನೃತ್ಯ ಪ್ರಕಾರ. ಇದು ಹೆಚ್ಚಾಗಿ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಮಾಡುವಂಥ, ಅಲ್ಲಿಂದ ಶುರುವಾದಂಥ ಡಾನ್ಸ್ ಬೆಲ್ಲಿ ಡಾನ್ಸ್. ಮಧ್ಯಪ್ರಾಚ್ಯದ ಒಂದು ಜಾನಪದ ನೃತ್ಯ ಅಂತ ಹೇಳ್ತಾರೆ ಇದನ್ನು. ಈ ಒಂದು ಬೆಲ್ಲಿ ಡಾನ್ಸನ್ನ ಕಲಿಯೋದ್ರಿಂದ ಅಥವಾ ಈ ಬೆಲ್ಲಿ ಡಾನ್ಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಒಂದಷ್ಟು ಪ್ರಯೋಜನಗಳಿದೆ ಅಂತ ಹೇಳ್ತಾರೆ. ಏನೇನು ಪ್ರಯೋಜನಗಳಿದೆ ಬೆಲ್ಲಿ ಡಾನ್ಸ್ ಮಾಡೋದ್ರಿಂದ ಅಂತ ಅಂದಾಗ, ಇದರಿಂದ ಈ ಬೆಲ್ಲಿ ಡಾನ್ಸ್ ಮಾಡುವಂಥ ಒಂದು ಸ್ಟೈಲ್ ಏನಿದೆಯಲ್ಲ, ಅದರಿಂದಾಗಿ ಶರೀರದ ಸ್ನಾಯುಗಳಿಗೆ ಬಲ ಬರುತ್ತೆ. ಮತ್ತು ಈ ಬೆಲ್ಲಿ ಡಾನ್ಸ್ ಮಾಡುವವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಜೊತೆಗೆ ದೇಹದಲ್ಲಿ ಎಂಡಾರ್ಫಿನ್ ಮತ್ತು ಡೋಪಮಿನ್ ಅನ್ನುವಂಥ ಹಾರ್ಮೋನ್ಗಳು ಹೆಚ್ಚಾಗಿ ಒಂದಷ್ಟು ಒಳ್ಳೆಯ ಭಾವನೆ ಉಂಟಾಗುತ್ತೆ. ದೇಹದ ಬೆನ್ನುಮೂಳೆ, ಮೊಣಕಾಲುಗಳು, ಸೊಂಟಗಳ ಚಲನೆಯಿಂದ ಶರೀರ ಚಲನಶೀಲವಾಗಿರುತ್ತೆ. ಸಮತೋಲನವನ್ನು ಕಾಪಾಡಿಕೊಳ್ಬಹುದು, ಒತ್ತಡ, ಉದ್ವೇಗವನ್ನು ನಿವಾರಿಸ್ಕೊಳ್ಬಹುದು. ಹಾಗಾಗಿ ಬೆಲ್ಲಿ ಡ್ಯಾನ್ಸ ಅಂತ ಮೂಗು ಮುರಿಬೇಡಿ. ಯಾರಾದರೂ ಬೆಲ್ಲಿ ಡಾನ್ಸ್ ಮಾಡಿದರೆ ನೋಡಿ ಆನಂದಿಸಿ. ಯಾಕಂದರೆ ಈ ದಿನ ಅಂದರೆ ಮೇ 9 ಅಲ್ಲ, ಮೇ ತಿಂಗಳ 2ನೆಯ ಶನಿವಾರ ಬೆಲ್ಲಿ ಡಾನ್ಸ್ ಡೇ ಅಂತೆ.

ಮುಂಗಾರು ಮಳೆ ಚಿತ್ರದ ಗೀತೆಯನ್ನ ಕೇಳಿದ್ರೆ ಉದಿತ್ ನಾರಾಯಣ್ ಹಾಗೂ ಸುನಿಧಿ ಚೌಹಾನ್, ಸ್ಟೀಫನ್ ಅವರ ಧ್ವನಿಗಳು, ಜಯಂತ್ ಕಾಯ್ಕಿಣಿ ಅವರ ರಚನೆ, ಮನುಮೂರ್ತಿ ಅವರ ಸಂಗೀತ ಇತ್ತು. ಯಜಮಾನ ಚಿತ್ರದ ಗೀತೆ ಕೆ ಕಲ್ಯಾಣ್ ಅವರ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ, ದೇವನ್ ಮತ್ತು ನಂದಿತಾ ಅವರು ಹಾಡಿಗೆ ಧ್ವನಿಯಾಗಿದ್ದರು.

0: ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯು ಇದರಲ್ಲಿ ಸೇರುತ್ತದೆ.
1: ನಾನು ಎಳೆವೆ, ನೀನು ಮಣಿವೆ, ನಾನು ಕರೆವೆ, ನೀನು ಸುರಿವೆ.
0: ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.

ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ವಿವಿಧ ಭಾರತೀಯ 9 ಗಂಟೆಯ ಕಾರ್ಯಕ್ರಮ ಇಂದಿನ ವಿಶೇಷ. ಈ ದಿನ ಮೇ ತಿಂಗಳ 9ನೇ ತಾರೀಕು ಒಂದಷ್ಟು ವಿಶೇಷಗಳನ್ನು ನಾವು ಗಮನಿಸಿದ್ರಿ. ಅದರ ಜೊತೆಗೆ ನಾವು ಮತ್ತೊಂದು ವಿಶೇಷ ಕಾರ್ಯಕ್ರಮದ ಕಡೆಗೆ ಗಮನ ಹರಿಸೋಣ. ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ. ಚಿತ್ರಕಲಾ ಪ್ರದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ಕಲಾವಿದರಾದಂಥ ಟಿ ಡಿ ಸುರೇಶ್ ಅವರು ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ವಿಶ್ವ ಕಲಾ ಸಂಗಮ ನಮ್ಮ ಆರ್ಟ್ ಬೆಂಗಳೂರು ಅಂಥೇಳಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಅದು ಬುಧವಾರದಿಂದ ಆರಂಭ ಆಗಿದೆ, ನಾಳೆಗೆ ಕಾರ್ಯಕ್ರಮ ಮುಗಿಯುತ್ತೆ. ವಿಶ್ವ ಕಲಾ ಸಂಗಮ ನಮ್ಮ ಆರ್ಟ್ ಬೆಂಗಳೂರು ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಕಲಾ ಪ್ರದರ್ಶನ ಮತ್ತು ಮಾರಾಟ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ಜನ ಕಲಾವಿದರು ಬೆಂಗಳೂರಿಗೆ ಬಂದಿದ್ದಾರೆ. ಬಂದು ತಮ್ಮದೇ ಆದಂಥ ಚಿತ್ರಗಳ ಪ್ರದರ್ಶನವನ್ನು ಕೂಡ ಇಲ್ಲಿ ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಚಿತ್ರಕಲಾವಿದರಾದಂಥ ಟಿ ಡಿ ಸುರೇಶ್ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ.

0: ಕಲೆ ಅಂದರೆ ಹಾಗೇನೆ ಖುಷಿ ಕೊಡುವಂತಹ ವಿಷಯ. ಕಲೆ ಅಂದರೆ ಬೇರೆ ಬೇರೆ ರೀತಿಯ ಕಲೆಗಳನ್ನು ನಾವು ಗಮನಿಸಬಹುದು. ಚಿತ್ರಕಲೆ, ನೃತ್ಯ, ಹಾಡುಗಾರಿಕೆ, ಸಾಹಿತ್ಯ, ಸಂಗೀತ, ಇವೆಲ್ಲವೂ ಕೂಡ ಮನಸ್ಸಿಗೆ ಖುಷಿಯನ್ನು ಕೊಡುವಂಥ ವಿಷಯಗಳು. ಅದ್ರ ಬಗ್ಗೆ ನಾವೀಗ ಒಂದು ಸ್ವಲ್ಪ ಮಾತಾಡ್ತಾ ಸಾಗೋಣ. ನಮ್ಮ ಜೊತೆಯಾಗ್ತಾ ಇದ್ದಾರೆ ಟಿ ಡಿ ಸುರೇಶ್ ಅವರು. ಈಗ ತಾನೇ ಒಂದು ಹಾಡು ಕೇಳಿದ್ರಿ, ಬದ್ರಿ ವರ್ಸಸ್ ಮಧುಮತಿ ಅನ್ನುವ ಚಿತ್ರದ ಗೀತೆ ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿತ್ತು. ಜಯಂತ್ ಕಾಯಕಿಣಿಯವರ ಸಾಹಿತ್ಯಕ್ಕೆ ಎಲ್ವಿನ್ ಜೋಶ್ವಾ ಅವರ ಸಂಗೀತ ಸಂಯೋಜನೆ ಇತ್ತು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 9:10 ಸಮಯ ಆಗಿದೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗ್ತಾ ಇದ್ದಾರೆ ಟಿ ಡಿ ಸುರೇಶ್ ಅವರು. ನಮಸ್ಕಾರ ಸುರೇಶ್ ಅವ್ರಿಗೆ.
1: ನಮಸ್ತೆ ಮೇಡಮ್.
0: ನಮ್ಮ ವಿವಿಧ ಭಾರತಿ ವೇದಿಕೆಗೆ ನಿಮಗೆ ಪ್ರೀತಿಯ ಸ್ವಾಗತ,
1: ಅಭಿನಂದನೆಗಳು.
0: ಅಂದ್ರೆ ಈಗಾಗಲೇ ನೀವು ಬುಧವಾರದಿಂದ ಕಾರ್ಯಕ್ರಮ ಶುರುವಾಗಿದೆ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ. ವಿಶ್ವ ಕಲಾ ಸಂಗಮ ಅಂತ ನಮ್ಮ ಆರ್ಟ್ ಬೆಂಗಳೂರು ಅನ್ನುವ ಒಂದು ಶೀರ್ಷಿಕೆನಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ಒಂದಷ್ಟು ಕಲಾವಿದರು ತಮ್ಮ ಚಿತ್ರಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಲ್ವಾ?
1: ಹೌದು ಮೇಡಮ್.
0: ಹಾಗಾಗಿ ನೀವು ಕೂಡ ಅಲ್ಲಿ ಸೇರಿದ್ದೀರಿ. ನೀವು ಚಿತ್ರಕಲಾವಿದರಾಗಿ ಹೆಸರಾಗಿದ್ದೀರಿ.
1: ಹೌದು ಮೇಡಮ್.
0: ಹಾಗಾಗಿ ನಿಮ್ಮ ಒಂದು ಮತ್ತಷ್ಟು ಪರಿಚಯವನ್ನ ಮಾಡ್ಕೊಳ್ಳಿ. ನಿಮ್ದು ಯಾವ ರೀತಿಯ ಚಿತ್ರಕಲೆ, ಯಾವಾಗಿಂದ ನೀವು ಚಿತ್ರ ಬರೆಯೋದಕ್ಕೆ ಶುರು ಮಾಡಿದ್ರಿ, ನಿಮ್ಮ ವೃತ್ತಿ ಪ್ರವೃತ್ತಿ ಇದ್ರ ಬಗ್ಗೆ ಒಂದಿಷ್ಟು ಸಣ್ಣ ಪರಿಚಯವನ್ನ ಹೇಳಿ ನಮ್ಮ ಕೇಳುಗರಿಗೆ.
1: ನಾನು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಅವನು. ನಾನು ಇಲ್ಲಿ ಚಿತ್ರಕಲಾ ಪರಿಷತ್ಗೆ 1988 ಬಂದು ವಿದ್ಯಾಭ್ಯಾಸಕ್ಕೆ ಅಂತ ಬಂದಿದ್ದು. ಸೊ ಅವಾಗಿನ ನಮ್ಮ ಗುರುಗಳು ನಂಜುಂಡರಾವ್ ಅವರು ನಮ್ಗೆ ಪ್ರೋತ್ಸಾಹ ಕೊಟ್ಟು ಮೈಸೂರು ಚಿತ್ರಕಲೆ ಬಗ್ಗೆ ನಮ್ಗೆ ಆಸಕ್ತಿ ಹೊಂದಿಸಿದ್ರು. ಸೊ ಹಾಗೆ ಬೆಳ್ಕೊಂಬಂತು ನಮ್ ಪಯಣ. 5 ಕಂಪ್ಲೀಟ್ ಮಾಡಿ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಹಾಗೆ ಅವತ್ತಿಂದನು ಚಿತ್ರಕಲೆಯಲ್ಲೇ ನಾವು ತೊಡಗಿಸ್ಕೊಂಡಿದೀವಿ. ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆಯನ್ನ ನಾವು ಮೂಲತವಾಗಿ ಅಭ್ಯಾಸ ಮಾಡ್ಕೊಂಡು ಬಂದಿದೀವಿ. ಸೊ ಈಗ ನಾನು ಅದನ್ನ ಹೊಸ ಶೈಲಿಯಲ್ಲಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಈಗ ಕಳೆದ ಒಂದು 6 ಒಂದು ಪ್ರದರ್ಶನ ಇತ್ತು, ಅದಕ್ಕೆ ತುಂಬಾ ಮೆಚ್ಚುಗೆ ಬಂತು ರಾಜ್ಯದ ಜನರಿಂದ. ಸೊ ಈಗ ನಾನು ಈ ಒಂದು ನಮ್ಮ ಬೆಂಗಳೂರು ನಮ್ಮ ಆರ್ಟ್ ಬೆಂಗಳೂರು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಸೊ ಈಗ ನಡೀತಾ ಇದೆ ಮೇಡಮ್ ನಮ್ಮ ಪಯಣ.
0: ಈಗ ನಡೀತಾ ಇರುವಂತಹ 5 ನಡೀತಾ ಇದೆ ವಿಶ್ವ ಕಲಾ ಸಂಗಮ ನಮ್ಮ ಆರ್ಟ್ ಬೆಂಗಳೂರು, ಇದ್ರ ಬಗ್ಗೆ ಹೇಳಿ.
1: ಈ ಕಾರ್ಯಕ್ರಮ ನಮ್ಮ ಚಿತ್ರಕಲಾ ಪರಿಷತ್ ಅಧ್ಯಕ್ಷರಾದ ಬಿಎಲ್ ಶಂಕರ್ ಅವರ ಕನಸು ಮೇಡಮ್ ಇದು. ಅವರ ಉದ್ದೇಶ ಏನು ಅಂತ ಹೇಳಿದ್ರೆ, ಚಿತ್ರಕಲಾವಿದರಿಗೆ ತುಂಬಾ ಕಡಿಮೆ ವೆಚ್ಚದಲ್ಲಿ ಪ್ರದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಒಂದು ಅವರ ಧ್ಯೇಯ ಅದು. ಸೊ ಹಾಗಾಗಿ ಇದೊಂದು ಹೊಸ ಕಾರ್ಯಕ್ರಮನ ನಮ್ಮಲ್ಲಿ 23 ಚಿತ್ರಸಂತೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದು ಒಂದು ದಿನದ ಕಾರ್ಯಕ್ರಮ, ಅದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಇರುತ್ತೆ. ಸೊ ಅದಕ್ಕೆ ಪೂರ್ವಕವಾಗಿ ಇನ್ನೊಂದು ಕಾರ್ಯಕ್ರಮ ಮಾಡಬೇಕು, ಒಳ್ಳೊಳ್ಳೆ ಒಳ್ಳೆ ವೇದಿಕೆ ಸೃಷ್ಟಿಸಬೇಕು ಅಂತಂದ್ಬಿಟ್ಟು ಈ ನಮ್ಮ ಆರ್ಟ್ ಬೆಂಗಳೂರು ಕಾರ್ಯಕ್ರಮನ ಸೃಷ್ಟಿ ಮಾಡಿದ್ರು. ಇದು 2 ಕಾರ್ಯಕ್ರಮ ಇದು. ಮೊದಲನೇ ವರ್ಷದಲ್ಲೂ ಮಾಡಿದಾಗ ತುಂಬಾ ಚೆನ್ನಾಗಿತ್ತು. 100 ಕಲಾವಿದರು ಭಾಗವಹಿಸಿದ್ರು ಅವಾಗ. ಸೊ ಈಗ 150 ಕಲಾವಿದರು ಭಾಗವಹಿಸೋ ತರ ಕಾರ್ಯಕ್ರಮ ಆಯೋಜನೆ ಮಾಡಿ ತುಂಬಾ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾ ಇದೆ. ಬೆಂಗಳೂರಿನ ಕಲಾಭಿಮಾನಿಗಳಿಗೆ, ಕಲಾ ರಸಿಕರಿಗೆ ಒಂದು ಒಳ್ಳೆ ಅವಕಾಶ ಇದು ನೋಡ್ಲಿಕ್ಕೆ, ಕೊಂಡ್ಕೊಳ್ಳೋದಿಕ್ಕೆ. ಈ ರೀತಿ ಇದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ಮೇಡಮ್. ಇದು
0: ಅಂದ್ರೆ ಸಮಯ 8 ಜನರ ಪ್ರತಿಕ್ರಿಯೆ?
1: 10 ಸಾಯಂಕಾಲ 8 ಇರುತ್ತೆ ಮೇಡಮ್.
0: ಹೇಗಿದೆ ಜನರ ಪ್ರತಿಕ್ರಿಯೆ?
1: ತುಂಬಾ ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ. ತುಂಬಾ ಕಲಾಪ್ರಿಯರೆಲ್ಲ ತುಂಬಾ ವಿಸಿಟ್ ಮಾಡ್ತಾ ಇದಾರೆ, ಬರ್ತಾ ಇದಾರೆ, ಕಲಾವಿದರ ಜೊತೆ ಮಾತಾಡ್ತಾ ಇದಾರೆ, ಕೊಂಡ್ಕೊಳ್ತಾ ಇದಾರೆ ಕಲಾಕೃತಿಗಳನ್ನ. ಈ ತರದ ವೇದಿಕೆ

0: ನಮ್ ಬೆಂಗಳೂರಲ್ಲಿ ಅವಕಾಶ ತುಂಬಾ ಕಡಿಮೆ. ಚಿತ್ರಕಲಾ ಪರಿಷತ್ತು ಅದನ್ನ ನಡ್ಸ್ಕೊಂಡ್ ಬರ್ತಾ ಇದೆ ಚೆನ್ನಾಗಿ.
1: ಅಂದ್ರೆ ಚಿತ್ರಕಲೆ, ಕೈಯಿಂದ ಬರೆದಂತಹ ಚಿತ್ರಕಲೆಗಳು ಏನಿರುತ್ತೆ, ಅದು ಯಾವುದೋ ಒಂದು ಪಕ್ಷಿನೋ, ನೇಚರೋ, ಜನರನ್ನ ಅಥವಾ ರಾಜ, ಈ ತರ ಬೇರೆ ಬೇರೆ ಒಂದು ಚಿತ್ರಣಗಳನ್ನ ಏನು ಕಲಾವಿದರು ಕೊಡ್ತಾರಲ್ವಾ, ಅದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಅಂತ ಹೇಳ್ತಾರೆ, ಹೌದಾ ಅಥವಾ ಹೇಗಿದೆ ಜನರು ಪ್ರತಿಕ್ರಿಯೆ ಪರ್ಚೇಸ್ ಮಾಡೋದ್ರಲ್ಲಿ?
0: ಪರ್ಚೇಸ್ ಮಾಡೋದ್ರಲ್ಲಿ ಇದೆ ಮೇಡಮ್, ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಕಾಮನ್ ಪೀಪಲ್ ರೀಚ್ ಆಗ್ಬೇಕಾದ್ರೆ ಅವ್ರಿಗೆ ಜಾಸ್ತಿ ಅನ್ಸುತ್ತೆ, ಆದ್ರೆ ಅದ್ರ ಆಳನ ಅರ್ಥ ಮಾಡ್ಕೊಂಡಿರೋರಿಗೆ ಅದು ಜಾಸ್ತಿ ಅಲ್ವೇ ಅಲ್ಲ. ಕಲೆಗೆ ಬೆಲೆ ಕಟ್ಟಕ್ ಆಗೋದಿಲ್ಲ ಅಂತಾನೆ ಒಂದ್ ಗಾದೆ ಮಾತೇ ಇದೆ. ಸೊ ಅದೇ ರೀತಿಯಲ್ಲೇ ಇಲ್ಲೂ ನಾನು ನೋಡ್ತಾ ಇದ್ದೀನಿ ನಾನು ಎಲ್ಲ 2,000-3,000 2,00,000-4,00,000 ಪೇಂಟಿಂಗ್ ಇದೆ ಇಲ್ಲಿ.
1: ಹೌದು,
0: ಒಬ್ಬೊಬ್ರು ಕಲಾವಿದರ ಇದು ಟೆಕ್ನಿಕ್ಸ್ ಇದು ವರ್ಕಿಂಗ್ ಸ್ಟೈಲ್ ಬೇರೆ ಬೇರೆ ತರ ಇರುತ್ತೆ. ಸೊ ಅದಕ್ಕೆ ತಕ್ಕಂತೆ ಅದು ಬೆಲೆ ಇದಾಗಿರುತ್ತೆ ಮೇಡಮ್, ಅಷ್ಟೇನೆ, ಜಾಸ್ತಿ ಅಂತ ಏನ್ ಮಾತ್ ಬರಲ್ಲ ಇದರಲ್ಲಿ. ತುಂಬಾ ಜನ ಎಂಜಾಯ್ ಮಾಡ್ಕೊಂಡು ಪರ್ಚೇಸ್ ಮಾಡ್ತಾ ಇದಾರೆ, ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ಆಸಕ್ತಿಯಿಂದ ಕೇಳಿ ಕೇಳಿ ತಿಳ್ಕೊಳ್ತಾ ಇದಾರೆ ಗೊತ್ತಿಲ್ಲದೆ ಇರೋರು.
1: ಏನೆಲ್ಲ ಕೇಳ್ತಾರೆ ಜನರು, ಏನೆಲ್ಲ ಏನನ್ನ ತಿಳ್ಕೊಳಕ್ ಇಷ್ಟಪಡ್ತಾರೆ ಚಿತ್ರಕಲೆಗೆ ಅಥವಾ ಚಿತ್ರಕಲಾ ಪ್ರದರ್ಶನಕ್ಕೆ ಬಂದಂತ ವೀಕ್ಷಕರು ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ, ಏನ್ ಬೇಕಾಗಿದೆ ಜನಕ್ಕೆ ಮಾಹಿತಿ ಈ ವಿಷಯದಲ್ಲಿ?
0: ಇಲ್ಲ, ಈಗಿನ ಜನಗಳಿಗೆ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಕಲಾ ಕಲೆ ಬಗ್ಗೆ, ತುಂಬಾ ಆಸಕ್ತಿಯಿಂದ ತಿಳ್ಕೊಂಡಿದ್ದಾರೆ ಎಲ್ಲದೂ. ಬಟ್ ಆದ್ರೂ ಕೆಲವರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ, ಈ ತರದ್ದೆಲ್ಲ ಮಾಡ್ಬೋದಾ, ಇದು ಕೈಯಲ್ಲಿ ಮಾಡಿರೋದಾ, ಇಷ್ಟು ಸೂಕ್ಷ್ಮವಾದ ಕೆಲಸಗಳನ್ನೆಲ್ಲ ಮಾಡ್ಬೋದಾ, ಇದು ಪ್ರಿಂಟ್ ಆಯ್ದು ಅಂತ ಕೇಳ್ತಾರೆ ಕೆಲವರು. ಇದು ಇಲ್ಲ, ಇದು ಕೈಯಲ್ಲಿ ಮಾಡಿರೋದು ಅಂತ ಹೇಳಿದ್ರೆ ತುಂಬಾ ಆಶ್ಚರ್ಯದಿಂದ ನೋಡ್ತಾರೆ, ಅದನ್ನ ತುಂಬಾ ಎಂಜಾಯ್ ಮಾಡ್ತಾರೆ, ತುಂಬಾ ಆಸಕ್ತಿಯಿಂದ ಪರ್ಚೇಸ್ ಮಾಡ್ತಾ ಇದಾರೆ. ಆತರ ಇದೆ ಮೇಡಮ್ ಅದು, ಯಾಕೆಂದ್ರೆ ಇವಾಗ ಆಸಕ್ತಿ ಜಾಸ್ತಿ ಆಗಿದೆ. ಈಗ ನಾವು ಓದೋ ಟೈಮಲ್ಲಿ 30-35 ಒಂದು ಸ್ಟೂಡೆಂಟ್ಸ್ ನ ಕ್ಲಾಸ್ಗೆ ಒಂದು ಲಿಮಿಟೇಷನ್ ಇತ್ತು, ಈಗ 250 ವರ್ಗೂ ಇದೆ, ಅಂದ್ರೆ ಅಷ್ಟು ಪ್ರಸಿದ್ಧಿ ಆಗಿದೆ ಈ ಕಲೆ,
1: ಕಲಿಯೋರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ,
0: ಕಲಿಯೋರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ,
1: ಹಾಗಾಗಿ ಡಿಮ್ಯಾಂಡ್ ಇದೆ.
0: ಹೌದೌದು, ಆಮೇಲೆ ಇದು ಎಲ್ಲದಕ್ಕೂ ಮನಸ್ಸಿಗೆ ತುಂಬಾ ಶಾಂತಿ ಕೊಡುತ್ತೆ. ಈಗ ನೋಡಿ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವ್ರ ಬಿಡುವಿನ ಟೈಮಲ್ಲಿ ಕಲೆನ ಅಭ್ಯಾಸ ಮಾಡ್ತಾ ಇದಾರೆ ಇವಾಗ, ಎಷ್ಟೋ ಜನ ಡಾಕ್ಟರ್ಸ್ ಅವ್ರ ಪೀಸ್ಫುಲ್ ಗೋಸ್ಕರ ಕಲೆನ ಅಭ್ಯಾಸ ಮಾಡ್ತಾ ಇದಾರೆ.
1: ಅಂದ್ರೆ ವೃತ್ತಿಯ ಜೊತೆಗೆ ಬಹಳಷ್ಟು ಜನ ಪ್ರವೃತ್ತಿ ಹಾಬಿಯನ್ನಾಗಿ ಚಿತ್ರಕಲೆಗೆ ಬರ್ತಾ ಇದ್ದಾರೆ. ಹೌದು,
0: ಖಂಡಿತವಾಗಿ ಇವಾಗ ತುಂಬಾ ಪ್ರಸಿದ್ಧಿ ಆಗ್ತಾ ಇದೆ ಚಿತ್ರಕಲೆ. ಇಲ್ಲಿ ನಡೀತಾ ಇರೋ ಕಾರ್ಯಕ್ರಮಕ್ಕೆ ನಮ್ಮ ಬ್ಯಾಂಗ್ಳೂರ್ ಜನ ಸಾರ್ವಜನಿಕರು ಬಂದು ಅದನ್ನ ನೋಡಿ ಎಂಜಾಯ್ ಮಾಡ್ಬಿಟ್ಟು ಅದನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾನು ಒಂದ್ ಮಾತು ಹೇಳ್ತೀನಿ. ನಾನು
1: ಇವತ್ತು ಮತ್ತೆ ನಾಳೆ ಇರುತ್ತೆ ಅಲ್ವಾ?
0: ನಾಳೆ ಭಾನುವಾರ ಲಾಸ್ಟ್ ಮೇಡಮ್ ಅದು.
1: ಆಗ್ಲಿ ಸುರೇಶ್ ಅವರೇ, ಮಾತಾಡೋಣ ಇನ್ನೊಂದ್ ಸ್ವಲ್ಪ, ಒಂದ್ ಹಾಡನ್ನ ಕೇಳ್ಬಿಟ್ಟು ನಾವು ಮತ್ತೆ ಮಾತನ್ನ ಮುಂದುವರ್ಸೋಣ, ನಮ್ ಜೊತೆಯಾಗಿರಿ.
0: ಸರಿ ಮೇಡಮ್.

0: ರಕ್ತ ಕಣ್ಣೀರು ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರು ಹಾಡಿದ ಗೀತೆ, ಸಾಧು ಕೋಕಿಲ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ನೀವು 102.9 FM ವಿವಿಧ ಭಾರತಿಯಿಂದ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಚಿತ್ರ ಕಲಾವಿದರಾದ ಟಿ ಡಿ ಸುರೇಶ್ ಅವರು. ನಮಸ್ತೆ ಸುರೇಶ್ ಅವರೇ, ಮತ್ತೊಮ್ಮೆ ನಿಮಗೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಹೇಳಿ, ನೀವು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ಕೊಡ್ತಾ ಇದ್ರಿ.
1: ಇಲ್ಲಿ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಇದೆ. ಆರನೇ ತಾರೀಕಿಂದ ನಮ್ಮ ಬೆಂಗಳೂರು ವಿಶ್ವಕಲಾ ಸಂಗಮ ಅಂತ ಒಂದು ಕಾರ್ಯಕ್ರಮ ನಡೀತಾ ಇರೋದ್ರಲ್ಲಿ ಕಲಾ ವಿದ್ಯಾರ್ಥಿಗಳಿಗೆ ಆಮೇಲೆ ಕಲಾ ಪ್ರಿಯರಿಗೆ ಅಂತೇಳಿ ಒಂದು ಪಬ್ಲಿಕ್ ಪ್ರೋಗ್ರಾಮ್ಸ್ ಅಳವಡಿಸ್ಕೊಂಡಿದೀವಿ. ಇಲ್ಲೇನಂತ ಹೇಳಿದ್ರೆ ಕ್ರಿಯೇಟಿವ್ ಡೈಲಾಗ್ಸ್ ಅಂತಂದ್ಬಿಟ್ಟು ಪ್ಯಾನಲ್ ಡಿಸ್ಕಷನ್ಸ್ ಎಲ್ಲ ನಡೀತಾ ಇದೆ ಪ್ರೋಗ್ರಾಮ್ಸ್. ಇವತ್ತು ನಮ್ಮ ಅಮಿತ್ ವಿಶ್ವಕರ್ಮ ಅವರು, ಆಮೇಲೆ ವಿಘ್ನೇಶ್ ಅವರು, ಆಮೇಲೆ ನಮ್ಮ ಕರ್ನಾಟಕದ ಪ್ರಸಿದ್ಧ ಕಲಾ ಇತಿಹಾಸಕಾರರು, ಆಮೇಲೆ ಕಲಾವಿದರು ಎಚ್ ಎ ಅನಿಲ್ ಕುಮಾರ್ ಅವ್ರದ್ದು, ಆಮೇಲೆ ಕವಿತಾ ಬಾಲಕೃಷ್ಣ ಅವರು, ಕೃಷ್ಣಪ್ರಿಯ ರಾಜಶೇಖರ್ ಅವರು, ಆಮೇಲೆ ಸಂಚಯನ್ ಘೋಷ್ ಅವರು, ಸೊ ಅವ್ರದ್ದು ಇವತ್ತು ಡಿಸ್ಕಷನ್ ಇದೆ ಕಲಾವಿದರ ಜೊತೆಲಿ. ಸೊ ಓಪನ್ ಡಿಸ್ಕಷನ್, ಯಾರಾದ್ರೂ ಬಂದು ಮುಕ್ತವಾಗಿ ಅದ್ರಲ್ಲಿ ಭಾಗವಹಿಸಬಹುದು, ಅವ್ರ ಡೌಟ್ಸ್ ಏನಾದ್ರೂ ಇದ್ರೆ ಅದನ್ನ ಇದ್ ಮಾಡ್ಕೋಬಹುದು, ಡಿಸ್ಕಷನ್ ಮಾಡ್ಕೋಬಹುದು ಅವರು.
0: ಅಂದ್ರೆ ಇವತ್ತು ಮಾತ್ರ ಸ್ಪೆಷಲ್ ಆಗಿ ನಡೀತಾ ಇದೆ ಆ ಒಂದು ಚರ್ಚೆ?
1: ಇಲ್ಲ, ದಿನ ನಡೀತಾ ಇದೆ, ಕಾರ್ಯಕ್ರಮ ನಡೀತಾ ಇದೆ. ಇದು ನಾನು ಇವತ್ತು ಹೇಳಿದ್ದು ಇವತ್ತಿನ ಕಾರ್ಯಕ್ರಮದ ಅದು.
0: ಅದೇ ನಾನು ಕೇಳಿದ್ದು ಅಂದ್ರೆ ಆ ಒಂದು ಏನು ಸಂಬಂಧಪಟ್ಟಂತ ರಿಸೋರ್ಸ್ ಪರ್ಸನ್ ಏನಿದ್ದಾರೆ ಅವ್ರ ಜೊತೆಗೆ ಚಿತ್ರಕಲೆಗೆ ಸಂಬಂಧಪಟ್ಟಂಗೆ ಯಾರಿಗಾದ್ರೂ ಡೌಟ್ ಇದ್ರೆ, ಹೆಚ್ಚು ಮಾಹಿತಿ ಬೇಕು ಅನ್ಸಿದ್ರೆ ನಮ್ಗೇನೋ ಒಂದಷ್ಟು, ಯಾಕಂದ್ರೆ ಅವರು ಎಲ್ಲಾ ಕಡೆ ಯಾವಾಗ್ಲೂ ಸಿಗೋದಿಲ್ಲ. ಏನೊಂದು ಇವತ್ ಈ ಕಾರ್ಯಕ್ರಮದ ಸಲುವಾಗಿ ನೀವು ಆರ್ಗನೈಸ್ ಮಾಡಿದೀರಿ, ಅದಕ್ಕೋಸ್ಕರ ಯಾರಿಗಾದ್ರೂ ಆಸಕ್ತಿ ಇದ್ರೆ ಬನ್ನಿ ಭಾಗವಹಿಸಿ ಅಂತ ಕರೀತಾ ಇದ್ದೀರಾ?
1: ಹೌದು ಮೇಡಮ್, ಹೌದು. ಕಲಾ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಕಲಾ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗ ಆಗುತ್ತೆ ಇದು. ಹೌದು.
0: ಆಮೇಲೆ ಮತ್ತೇನಿದೆ?
1: ಸೊ ಹಾಗೆ ಮೇಡಮ್, ಇದು ನಮ್ಮಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ. ಒಬ್ರು ನಮ್ಮಲ್ಲಿ ಚಿತ್ರಕಲಾ ಪರಿಷತ್ತಿನ ಹಳೆಯ ವಿದ್ಯಾರ್ಥಿ ಲೀನಾ ವಿನ್ಸೆಂಟ್ ಅಂತ ಹೇಳಿ, ಅವರು ಇವತ್ತು ಭಾರತದ ಇತಿಹಾಸ, ಭಾರತದ ಕಲಾ ಇದು ಇದು ಕಲಾ ಇತಿಹಾಸಿಕರು ಅವರು, ಆಮೇಲೆ ಆರ್ಟ್ ಕ್ಯೂರೇಟರ್ ಅವರು. ಅವ್ರ ನೇತೃತ್ವದಲ್ಲಿ ಒಂದು ಪ್ರದರ್ಶನ ನಡೀತಾ ಇದೆ. ಅದರಲ್ಲಿ ಭಾರತದ ಪ್ರಮುಖ ಕಲಾವಿದರು, 75 ಜನ ಕಲಾವಿದರದ್ದು ಚಿತ್ರಕಲೆಯ ಪ್ರದರ್ಶನ ನಡೀತಾ ಇದೆ. ಅವ್ರ ಇದರಲ್ಲಿ ನಡೆಸ್ತಾ ಇದ್ದಾರೆ. ಅದು ಒಂದು ಮುಖ್ಯ ಆಕರ್ಷಣೆ. ಅದು ಕಲಾಪ್ರಿಯರಿಗೆ ನೋಡೋದಕ್ಕೆ ಒಳ್ಳೊಳ್ಳೆ ಅವಕಾಶ.

0: ಯಾಕಂದ್ರೆ ಈಗ ನೋಡಿ, ದೂರದ ದೆಲ್ಲಿಯವರು, ಮಹಾರಾಷ್ಟ್ರದವರು ಅಲ್ಲಿ ಹೋಗಿ ನಾವು ಅವ್ರ ಆರ್ಟ್ಗಳನ್ನ ನೋಡ್ಲಿಕ್ಕೆ ಆಗಲ್ಲ. ಸೊ ಅಂತವ್ರದ್ದೆಲ್ಲರದು ಕಲಾಕೃತಿಗಳು ಇಲ್ಲಿ ಪ್ರದರ್ಶನ ಆಗಿದೆ.
1: ನಿಜ.
0: ಸೊ ಅದನ್ನೆಲ್ಲ ನೋಡ್ಲಿಕ್ಕೆ ಒಂದು ಅವಕಾಶ.
1: ಅಂದ್ರೆ ನೀವು ಹೇಳ್ದಂಗೆ ಬೇರೆ ಬೇರೆ ಕಡೆಯಿಂದ ಬಂದಂತಹ, ಆಂಧ್ರದಿಂದ, ತಮಿಳ್ನಾಡು, ಕೇರಳ, ಮಹಾರಾಷ್ಟ್ರ, ಡೆಲ್ಲಿ, ನೇಪಾಳ, ಇಂತಹ ಬೇರೆ ಬೇರೆ ಕಲಾವಿದರು ಬೆಂಗಳೂರಿನಲ್ಲಿ ಬಂದು ಅವರ ಒಂದು ಚಿತ್ರಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯತೆ ಇದೆ.
0: ಹೌದು ಹೌದು ಮೇಡಮ್, ಹೌದು.
1: ಮತ್ತೆ
0: ಸೊ ಹಾಗೇನೆ ಇಲ್ಲಿ ಒಂದು ಇದು ಏನೋ ನಮ್ಮ ಚಿತ್ರಕಲಾ ಮಹಾವಿದ್ಯಾಲಯದ ಬಗ್ಗೆ ಒಂದು ಮಾಹಿತಿ ಸ್ಟಾಲ್ ಇದೆ. ಸೊ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಳ್ಳೋರ ಬಗ್ಗೆ ಬಂದು ಇಲ್ಲಿ ತಿಳ್ಕೊಬಹುದು, ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಬಹುದು. ಆಮೇಲೆ ನಮ್ಮಲ್ಲಿ ಭಾರತ ದೇಶದಲ್ಲಿ ಎಲ್ಲೂ ಈ ಕಲಾ ಆರ್ಟ್ ಸಬ್ಜೆಕ್ಟ್ ಬಗ್ಗೆ ಈವ್ನಿಂಗ್ ಕಾಲೇಜ್ ಇಲ್ಲ ಎಲ್ಲೂ. ಅದು ನಮ್ಮ ಚಿತ್ರಕಲಾ ಪರಿಷತ್ ಕ್ಯಾಂಪಸ್ ಅಲ್ಲಿ ಇದೆ. ಅದು ಒಂದು ತುಂಬಾ ಪ್ರಸಿದ್ಧವಾಗಿ ನಡೀತಾ ಇದೆ ಈಗ, ತುಂಬಾ ಜನಕ್ಕೆ ಉಪಯೋಗ ಆಗಿದೆ ಅದು.
1: ಅಂದ್ರೆ ಯಾರಿಗಾದ್ರೂ ಕೆಲಸದ ಮಧ್ಯದಲ್ಲಿ ಚಿತ್ರಕಲೆ ಕಲಿಬೇಕು, ನನ್ಗೆ ಅದ್ರದ್ದೊಂದು ಕೋರ್ಸ್ ಬೇಕು, ನಾನು ಅದ್ರ ಬಗ್ಗೆ ಇನ್ನಷ್ಟು ಅಧ್ಯಯನ ಮಾಡ್ಬೇಕು ಅಂತಿದ್ರೆ, ನೀವು ಕೆಲಸ ಮಾಡ್ಕೊಂಡೇ ನಿಮ್ಮ ಕಲೆಯನ್ನ, ನಿಮ್ಮ ವೃತ್ತಿಯನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಕೋರ್ಸ್ಗಳು
0: ತುಂಬಾ ಅನುಕೂಲಕರವಾಗಿದೆ ಅದು.
1: ಸೊ ಅಲ್ಲಿ
0: ಕೆಲಸ ಮಾಡಿಕೊಂಡು ಸಾಯಂಕಾಲ ಅದು 5 ಗಂಟೆಯಿಂದ 9 ಗಂಟೆವರೆಗೂ ಇರುತ್ತೆ ಕಾಲೇಜ್ ಅದು.
1: ಸೊ ಅದ್ರ ಬಗ್ಗೆ ಕೂಡ ಯಾರಾದ್ರೂ ಇಂಟ್ರೆಸ್ಟ್ ಇದ್ದವ್ರು ಬಂದು ಭೇಟಿ ಮಾಡಬಹುದು,
0: ಅದೆಲ್ಲ ಮಾಹಿತಿ ತಿಳ್ಕೊಬಹುದು ಮೇಡಮ್, ಇಲ್ಲಿ ಬಂದು ಉಪಯೋಗ ಪಡ್ಕೋಬಹುದು ಅದನ್ನ.
1: ಓಹೋ, ಸರಿ. ಮತ್ತೆ
0: ಆಮೇಲೆ ಡೇ ಕಾಲೇಜ್ ಬಂದು ನಮ್ಮ ಉಸರಳ್ಳಿಯಲ್ಲಿದೆ, ಶ್ರೀನಿವಾಸಪುರದಲ್ಲಿ. ಸೊ ಅಲ್ಲಿದು ಮಾಹಿತಿ ಸೆಂಟರ್ ಇದೆ, ಇಲ್ಲಿ ತಿಳ್ಕೊಬಹುದು ಅದ್ರ ಬಗ್ಗೆ, ಅಡ್ಮಿಷನ್ಸ್ ಬಗ್ಗೆ ಎಲ್ಲ ತಿಳ್ಕೊಬಹುದು, ಮಾಹಿತಿಗಳನ್ನ ಅಡ್ಮಿಷನ್ ಮಾಡಿಸಬಹುದು. ಹೀಗೆ ಕಾರ್ಯಕ್ರಮಗಳು ನಡೀತಾ ಇದೆ ಮೇಡಮ್, ದಿನ ಒಂದೊಂದಲ್ಲ ಕಾರ್ಯಕ್ರಮಗಳು, ಈ ತರ ಪ್ಯಾನಲ್ ಡಿಸ್ಕಷನ್ಸ್ ಇದೆಲ್ಲ ನಡೀತಾ ಇದೆ.
1: ಒಟ್ಟಾರೆ ಒಂದು ಪ್ಯಾಕೇಜ್, ಚಿತ್ರಕಲಾ ಪ್ರದರ್ಶನ, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು, ಅಲ್ಲಿ ಕಾಲೇಜ್ಗೆ ಅಡ್ಮಿಷನ್ ಆಗುವಂತದ್ದು, ಸ್ಟಡೀಸ್ ಎಲ್ಲವೂ ಕೂಡ ಹೇಗೆ ಮಾಡ್ಕೊಂಡು ಹೋಗಬಹುದು ಚಿತ್ರಕಲೆನಲ್ಲಿ ಅನ್ನೋದನ್ನ ಒಂದು 5 ದಿನದ ಪ್ರದರ್ಶನ ಮತ್ತೆ ಮಾರಾಟ
0: ಕಾರ್ಯಕ್ರಮ,
1: ಒಂದು ಸಮ್ಮೇಳನ, ವಿಚಾರ ಸಂಕಿರಣ ಎಲ್ಲವೂ ಕೂಡ ನಡೀತಾ ಇದೆ ಅಲ್ಲಿ ಅಂತ ಹೇಳ್ತೀವಿ.
0: ಹೌದು,
1: ತುಂಬಾ ವಿಶೇಷ ಅಂತ ಏನಿದೆ ಅಂದ್ರೆ, ಯಾವ ಒಂದು ಶೈಲಿಯ ಕಲೆ
0: ಶೈಲಿಯೂ ಇದೆ ಮೇಡಮ್. ಈಗ ಮೈಸೂರು ಸಂಪ್ರದಾಯ ಚಿತ್ರಕಲೆ ಇದೆ, ಆಮೇಲೆ ಒಳ್ಳೆ ಒಬ್ರು ನಮ್ಮ ಫೋಟೋಗ್ರಾಫರ್ ಒಬ್ರು ಇದಾರೆ, ಅವರು ಭಾರತ ದೇಶದ ಅದ್ಭುತವಾದ ಸ್ಥಳಗಳಲ್ಲಿ ಫೋಟೋಗ್ರಾಫ್ ಮಾಡಿ ಅದನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದನ್ನ ನೋಡಿನೇ ಎಂಜಾಯ್ ಮಾಡ್ಬೇಕು, ನಾವು ಅದನ್ನ ಯಾವ ರೀತಿಯಲ್ಲೂ ವರ್ಣಿಸಕ್ ಸಾಧ್ಯನೇ ಇಲ್ಲ. ಕವಿಗಳು ಏನೇನೋ ರೀತಿಯಲ್ಲಿ ವರ್ಣಿಸ್ತಾರೆ ಅಂತ ಹೇಳ್ಬಹುದು, ಬಟ್ ಆದ್ರೆ ಈ ಈ ಪ್ರಕೃತಿ ಇದೆಯಲ್ಲ, ಅದನ್ನ ನಾವು ನೋಡ್ಬಿಟ್ಟೇನೆ ವರ್ಣಿಸ್ಬೇಕು, ಅದನ್ನ
1: ನೋಡಿ ಮನ ತುಂಬಿಕೊಳ್ಳಬೇಕು,
0: ನೋಡಿ ಆನಂದಿಸ್ಬೇಕು, ಅದನ್ನ ಪದಗಳಲ್ಲಿ ವರ್ಣಿಸಕ್ ಸಾಧ್ಯನೇ ಇಲ್ಲ, ಅಂತಂತ ಅದ್ಭುತವಾದ ಸಬ್ಜೆಕ್ಟ್ಸ್ ಎಲ್ಲ ಇದೆ ಇಲ್ಲಿ. ಆಮೇಲೆ ನಮ್ಮ ಕರ್ನಾಟಕ ನಾಡದೇವಿ ಭಾವಚಿತ್ರನ ಒಂದು ರಚನೆ ಮಾಡಿದವರು ನಮ್ಮ ಸೋಮಶೇಖರ್ ಅಂತ ಹೇಳಿ ಒಬ್ರು ಕಲಾವಿದರಿದ್ದಾರೆ, ಅವ್ರದ್ದು ಒಂದು ಸ್ಟಾಲ್ ಇದೆ. ನಾಡದೇವತೆದು ಈಗ ರಾಜ್ಯ ಸರ್ಕಾರ ಅದನ್ನ ಅಳವಡಿಸಿಕೊಂಡಿದೆ ಅದು. ಅದರದ್ದು ಸೃಷ್ಟಿಕರ್ತರು ಸೋಮಶೇಖರ್ ಅಂತೇಳಿ, ಚಿತ್ರ ಸೋಮ ಅಂತ ಅವರು ತುಂಬಾ ಪ್ರಮುಖ ಕಲಾವಿದರು ಅವರು, ಅವ್ರದ್ದು ಪ್ರದರ್ಶನ ಇದೆ ಇಲ್ಲಿ. ಸೊ ಈ ರೀತಿ ಒಳ್ಳೊಳ್ಳೆ ಆರ್ಟಿಸ್ಟ್ಗಳದು ಕಲಾಕೃತಿಗಳು ಪ್ರದರ್ಶನ ಇದೆ ಮೇಡಮ್ ಇಲ್ಲಿ, ತುಂಬಾ ಚೆನ್ನಾಗಿ ನಡೀತಾ ಇದೆ ನೋಡಿ. ಇವಾಗ ಆಲ್ರೆಡಿ ವಿಸಿಟಿಂಗ್ ಬಂದ್ಬಿಟ್ಟಿದ್ದಾರೆ ಜನ ಎಲ್ಲ, ತುಂಬಾ ಜನ ಬರ್ತಾ ಇದಾರೆ ಇವಾಗ, ಭಾನುವಾರ ಶನಿವಾರ ಆಗಿರೋದ್ರಿಂದ, ಶನಿವಾರ ಭಾನುವಾರ.
1: ನೀವು ಪ್ರಯತ್ನ ಮಾಡಬಹುದಾ, ಈಗ ನಾವ್ ಒಂದ್ ಹಾಡು ಕೇಳೋಣ, ಹಾಡಿನ ನಂತರ ಯಾರಾದ್ರೂ ಬಂದಿರುವಂತ ಅಲ್ಲಿ ನೋಡ್ಲಿಕ್ಕೆ ಬಂದಿರೋರು ಸಾರ್ವಜನಿಕರು ಯಾರಾದ್ರೂ ಅವ್ರದ್ದು ಪ್ರತಿಕ್ರಿಯೆ ಕೊಡ್ತಾರ, ಅದಕ್ಕೆ ಕೇಳಲಿಕ್ಕೆ ಸಾಧ್ಯ ಆಗುತ್ತಾ?
0: ಪ್ರಯತ್ನ ಪಡ್ತೀನಿ ಮೇಡಮ್ ಅದಕ್ಕೆ.
1: ಒಂದು ಹಾಡು ಕೇಳೋಣ ಅಷ್ಟರಲ್ಲಿ, ನೀವು ಕೇಳಿ ನೋಡಿ ಅವ್ರ ಹತ್ರ ಯಾರಾದ್ರೂ ಮಾತಾಡ್ತಾರೆ ಚಿತ್ರಕಲೆ ಇವತ್ತು, ಈ ಒಂದು 5 ದಿನಗಳ ಚಿತ್ರಕಲೆ ಅಥವಾ ಚಿತ್ರಕಲೆಗೆ ಸಂಬಂಧಪಟ್ಟ ಹಾಗೆ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ನಾವು ಪ್ರಯತ್ನ ಮಾಡೋಣ, ಆಯ್ತಾ?
0: ಓಕೆ, ಆಯ್ತು ಮೇಡಮ್,
1: ಜೊತೆಯಾಗಿರಿ. ಹಾ.

0: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ವಿಶೇಷ ಕಾರ್ಯಕ್ರಮ. ವಿಶೇಷ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಒಂದು ಚಿತ್ರಕಲಾ ಪ್ರದರ್ಶನ, ಐದು ದಿನಗಳ ಒಂದು ಕಾರ್ಯಕ್ರಮ ಇದು. ಈಗಾಗಲೇ ಬುಧವಾರದಿಂದ ಶುರುವಾಗಿದೆ, ನಾಳೆಗೆ ಈ ಕಾರ್ಯಕ್ರಮ ಮುಗಿಯುತ್ತೆ. ಸಾಕಷ್ಟು ಕಲಾವಿದರು ಅಲ್ಲಿ ಬಂದಿದ್ದಾರೆ, ಅವರ ಚಿತ್ರಗಳ ಪ್ರದರ್ಶನವನ್ನು ಕೂಡ ನೀಡ್ತಾ ಇದ್ದಾರೆ. ನಾವು ಟಿ ಡಿ ಸುರೇಶ್ ಅವರ ಜೊತೆಗೆ ಮಾತಾಡ್ತಾ ಇದ್ವಿ. ಅಲ್ಲಿ ಬಂದಿರುವಂಥ ಯಾರಾದರೂ ಒಬ್ಬರು ಆಸಕ್ತರು ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯನಾ ಅಂತ ಕೇಳಿದಾಗ ಸುರೇಶ್ ಅವರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ. ಈಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ದಾವಣಗೆರೆಯಿಂದ ಬಂದಿರುವಂತಹ ಡ್ರಾಯಿಂಗ್ ಟೀಚರ್ ಶಿವಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಅಲ್ವಾ?
1: ಹೌದು ಮೇಡಮ್, ಹೌದು.
0: ನಮಸ್ತೆ ಶಿವಕುಮಾರ್ ಅವರೇ ಮಾತಾಡ್ತಾ ಇರೋದಾ?
1: ಹೌದು ಮೇಡಮ್, ನಮಸ್ತೆ.
0: ನಮಸ್ಕಾರ. ನಿಮ್ಗೆ ವಿವಿಧ ಭಾರತೀಯ ಒಂದು ಕಾರ್ಯಕ್ರಮದಲ್ಲಿ ನೀವು ಮಾತಾಡ್ತಾ ಇದ್ದೀರಾ, ಬಹಳಷ್ಟು ಜನ ಕೇಳಿದ್ರು ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ಉತ್ಸಾಹದಿಂದ ಇದ್ದಾರೆ. ಯಾಕಂದ್ರೆ ಸುರೇಶ್ ಅವರು ಹೇಳ್ತಾ ಇದ್ರು ಇದೊಂದು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ, ಭಾರತದ ಬೇರೆ ಬೇರೆ ಕಡೆಯಿಂದ ಕಲಾವಿದರು ಇಲ್ಲಿ ಬಂದು ಅವರ ಚಿತ್ರಗಳನ್ನ ಪ್ರದರ್ಶನ ಮಾಡ್ತಾರೆ, ಮತ್ತೆ ಒಂದು ವಿಚಾರ ಸಂಕಿರಣ ಇರುತ್ತೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಕೂಡ ಮಾತುಕತೆ ನಡೆಯುತ್ತೆ ಅಂತ ಹೇಳಿ. ಶಿವಕುಮಾರ್ ಅವರೇ, ನೀವು ಡ್ರಾಯಿಂಗ್ ಟೀಚರ್ ಅಂತ ಹೇಳಿದ್ರಿ, ದಾವಣಗೆರೆಯಿಂದ ಬಂದಿರೋದು ಹೇಳಿ, ನೀವು ಅಲ್ಲಿಗೆ ಇವಾಗ ಹೋಗಿದ್ದೀರಾ, ಅಲ್ಲಿ ತಲುಪಿದ್ದೀರಾ, ಹೇಗೆ ಅನಿಸ್ತಾ ಇದೆ ನಿಮ್ಗೆ?
1: ಮೇಡಮ್, ಇದೊಂದು ವಿಶೇಷವಾದ ಚಿತ್ರಕಲಾ ಹಬ್ಬ ಅಂತಾನೆ ಹೇಳ್ಬೋದು. ನಮ್ಮ ಆರ್ಟ್ ಬ್ಯಾಂಗ್ಳೂರು ಇದು ಎರಡನೇ ಆವೃತ್ತಿ ಚಿತ್ರಕಲಾ ಪರಿಷತ್ತು ನಡೆಸ್ತಾ ಇರೋದು. ಚಿತ್ರಕಲಾ ಪರಿಷತ್ತಲ್ಲಿ ತುಂಬಾ ಈ ತರ ಚಿತ್ರಕಲಾ ಹಬ್ಬಗಳು ನಡೀತಾನೆ ಇರುತ್ತೆ. ಅದರಲ್ಲೂ ಕೂಡ ಈ ಒಂದು ನಮ್ಮ ಆರ್ಟ್ ಬ್ಯಾಂಗ್ಳೂರ್ ಇದೆಯಲ್ಲ, ಇದೊಂದು ವಿಶೇಷವಾದದ್ದು. ಯಾಕೆ ಅಂದ್ರೆ ಇದರಲ್ಲಿ ಸುಮಾರು ಒಂದು 150 ಆರ್ಟಿಸ್ಟ್ಗಳು ಅಂದ್ರೆ ಕಲಾವಿದರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ತಮ್ಮಲ್ಲಿರುವಂತಹ ವಿಶೇಷ ಕಲಾಕೃತಿಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಆಮೇಲೆ ಅವ್ರ ಜೊತೆಗೆ ಇಂಟ್ರಾಕ್ಷನ್ ಮಾಡ್ಬೋದು, ಮತ್ತೆ ಅವರ ಕಲಾಕೃತಿಗಳನ್ನ ಕೂಡ ನಾವು ಕೊಂಡ್ಕೊಳ್ಳಬಹುದು ಹಾಗಿದೆ. ಆಮೇಲೆ ಈ ಒಂದು ಕಾರ್ಯಕ್ರಮ 4-5 ದಿವಸದ ಕಾರ್ಯಕ್ರಮದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದ್ರೆ ಇದೊಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಈವೆಂಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಸ್ಕಲ್ಪ್ಚರ್ನವರು ಭಾಗವಹಿಸಿದ್ದಾರೆ, ಇದರಲ್ಲಿ ಚಿತ್ರ ಕಲಾವಿದರು ಭಾಗವಹಿಸಿದ್ದಾರೆ, ಆಮೇಲೆ ಸೆರಾಮಿಕ್ ಕಲಾವಿದರು ಕೂಡ ಭಾಗವಹಿಸಿದ್ದಾರೆ, ಗ್ರಾಫಿಕ್ ಕಲಾವಿದರು ಭಾಗವಹಿಸಿದ್ದಾರೆ. ಸುಮಾರು ಎಲ್ಲಾ ರೀತಿಯ ಕಲಾವಿದರುಗಳು ಕೂಡ ಭಾಗವಹಿಸಿ ತಮ್ಮದೇ ಆದಂತ ಪ್ರತಿಭೆನ ಈ ಒಂದು ಜಗತ್ತಿಗೆ, ಕಲಾ ಜಗತ್ತಿಗೆ ತೋರಿಸೋದಕ್ಕೆ ಒಂದು, ಆಮೇಲೆ ಈ ಒಂದು ಕರ್ನಾಟಕಕ್ಕೆ ಈ ಒಂದು ಆವೃತ್ತಿ ಇಂದ ಚಿತ್ರಕಲಾ ಬಗ್ಗೆ ಇನ್ನೂ ಹೆಚ್ಚಿನ ತಿಳುವಳಿಕೆ ಜನಗಳಿಗೆ ಕೊಡ್ಲಿಕ್ಕೆ ನೋಡೋದಕ್ಕೆ ಸದಾವಕಾಶನ ಚಿತ್ರಕಲಾ ಪರಿಷತ್ತು ಮಾಡಿಕೊಟ್ಟಿದೆ. ಇದೊಂದು ಅಭೂತಪೂರ್ವ ಒಂದು ಯಶಸ್ವಿ ಕಲಾ ಪ್ರದರ್ಶನ ಅಂತಾನೆ ಹೇಳ್ಬೋದು. ಇದರಲ್ಲಿ ಏನಂದ್ರೆ ಚಿತ್ರಕಲಾ ಅಭಿಮಾನಿಗಳು ಆಮೇಲೆ ಚಿತ್ರಕಲೆಯನ್ನ ಕೊಂಡ್ಕೊಳ್ಳೋರು ಇನ್ ದ ಸೆನ್ಸ್ ಆರ್ಕಿಟೆಕ್ಟ್ ಆಗಿರ್ಬೋದು, ಆರ್ಟ್ ಕನ್ನಾಯಿಷರ್ಸ್ ಆಗಿರ್ಬೋದು, ತುಂಬಾ ಜನ ಬಂದು ಹೋಗ್ತಾ ಇದ್ದಾರೆ. ಆಮೇಲೆ ಪ್ರತಿ ದಿವಸ ಎಷ್ಟಿದೆ ಫ್ಲೋ ಅಂದ್ರೆ ಸುಮಾರು 15,000-20,000 ಜನ ಬಂದು ವೀಕ್ಷಣೆ ಮಾಡ್ತಾರೆ, ಕಲಾಕೃತಿಗಳನ್ನ ಕೊಂಡ್ಕೊಳ್ತಾ ಇದ್ದಾರೆ. ಆಮೇಲೆ ಇಷ್ಟೊಂದು ಅಚ್ಚುಕಟ್ಟಾಗಿ ಚಿತ್ರಕಲಾ ಪರಿಷತ್ತು ನಿರ್ವಹಿಸ್ತಿರೋದು ಒಂದು ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಪ್ರದರ್ಶನಕ್ಕೆ, ಚಿತ್ರಕಲಾ ಪ್ರದರ್ಶನಕ್ಕೆ ಮಾಡಿರುವಂತಹ

0: ಒಂದು ಸಾಧನೆ ಅಂತಾನೆ ಹೇಳ್ಬೋದು.
1: ನಿಜ ನಿಜ,
0: ಲೆಜೆಂಡರಿ ಈವೆಂಟ್ ಅಂತಾನೆ ನಾವು ಕರಿತೇವೆ. ಈ ರೀತಿ ಚಿತ್ರಕಲಾ ಪರಿಷತ್ತು ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ವರ್ಷದಲ್ಲಿ ಚಿತ್ರಸಂತೆ ಆಗ್ತಾ ಇದೆ, ನಮ್ಮ ಆರ್ಟ್ ಬ್ಯಾಂಗ್ಳೂರ್ ಆಗ್ತಾ ಇದೆ, ಆಮೇಲೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಕಲಾವಿದರು ಕೂಡ ತಮ್ಮ ಚಿತ್ರಕಲಾ ಪ್ರದರ್ಶನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇದೊಂದು ಇತಿಹಾಸನೇ ಸೃಷ್ಟಿಸ್ತಾ ಇದೆ ಅಂತಾನೆ ನಾವು ಹೇಳ್ಬೋದು ಮೇಡಮ್.
1: ನಿಜ, ಯಾಕಂದ್ರೆ ಬೆಂಗಳೂರು ಅಂದ್ರೆ ಹಾಗೇನೆ ಅಲ್ವಾ, ಇಲ್ಲಿ ಎಲ್ಲಾ ರೀತಿಯ ಜನ ಇದ್ದಾರೆ, ದೇಶ ವಿದೇಶಗಳ ಜನ ಇದ್ದಾರೆ, ಭಾರತದ ಬೇರೆ ಬೇರೆ ರಾಜ್ಯಗಳ ಜನ ಕೂಡ ಇಲ್ಲಿದ್ದಾರೆ. ಇದೊಂದು ಮೆಟ್ರೋಪಾಲಿಟನ್ ಸಿಟಿ ಆಗಿರೋದ್ರಿಂದ ಇಂಥ ಒಂದು ಪ್ರದೇಶದಲ್ಲಿ ಬಹಳ ಸೂಕ್ತವಾದಂತಹ ಸ್ಥಳ ಇಂಥ ಒಂದು ಚಿತ್ರಕಲೆ ಇರಬಹುದು, ಬೇರೆ ಬೇರೆ ರೀತಿಯ ಕಲೆಗಳ ಪ್ರದರ್ಶನಕ್ಕೆ ಅಲ್ವಾ.
0: ಹೌದು,
1: ಆಮೇಲೆ ಹೇಳಿ.
0: ನಾವೆಲ್ಲ ಮೊದ್ಲೆಲ್ಲ ಏನಂದ್ರೆ ಚಿತ್ರಕಲೆನ ನೋಡ್ಲಿಕ್ಕೆ, ಅಂತಾರಾಷ್ಟ್ರೀಯ ಚಿತ್ರಕಲೆನ ನೋಡ್ಲಿಕ್ಕೆ ಪ್ಯಾರಿಸ್ಗೆ ಹೋಗ್ಬೇಕಿತ್ತು, ಲಂಡನ್ಗೆ ಹೋಗ್ಬೇಕಿತ್ತು, ಅಥವಾ ಇನ್ನಿತರ ಪಾಶ್ಚಾತ್ಯ ದೇಶಗಳಿಗೆ ಹೋಗ್ಬೇಕಿತ್ತು. ಅದೆಲ್ಲ ಜನಸಾಮಾನ್ಯರಿಗೆ ಆಗ್ತಿರ್ಲಿಲ್ಲ.
1: ಖಂಡಿತ.
0: ಆದ್ರೆ ಚಿತ್ರಕಲಾ ಪರಿಷತ್ತು ಈ ಒಂದು ವೇದಿಕೆನ ಸೃಷ್ಟಿ ಮಾಡಿ ಕಲಾವಿದರನ್ನ ಒಂದು ವೇದಿಕೆನಲ್ಲಿ ತಂದು ಎಲ್ರಿಗೂ ಕೂಡ ನೋಡುವಂತ ಅವಕಾಶ ಮಾಡಿಕೊಟ್ಟಿರೋದು ನಿಜವಾಗ್ಲೂ ಇದೊಂದು ಅಭೂತಪೂರ್ವ ಸಾಧನೆ ಅಂತಾನೆ ಹೇಳಬಹುದು ಮೇಡಮ್.
1: ಅಂದ್ರೆ ನನಗೆ ಒಂದನ್ಸುತ್ತೆ, ಈಗ ಎಲ್ಲರೂ ಕೊಂಡ್ಕೊಳ್ಳೇಬೇಕು ಅಂತ ಏನೂ ಇಲ್ಲ, ಕೊನೆ ಪಕ್ಷ ಯಾರಿಗೆಲ್ಲ ಆಸಕ್ತಿ ಇದೆ ಕಣ್ಣಿಂದ ಒಂದ್ಸಲ ನೋಡೋಣ. ನೀವು ಅಂದಂಗೆ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರ ಕೃತಿಗಳನ್ನ, ರಚನೆಗಳನ್ನ, ಚಿತ್ರಗಳನ್ನ, ಅವರೇನು ಒಂದು ಒಂದು ಕೈಚಳಕ ಇರಬಹುದು ಅಥವಾ ಇನ್ಯಾವುದೇ ರೀತಿಯ ಕೌಶಲ್ಯವನ್ನ ಬಳಸಿ ಮಾಡಿರುವಂತಹ ಆ ಕೃತಿಗಳನ್ನ ಕಣ್ತುಂಬಿಸ್ಕೊಂಡು ಬರ್ಲಿಕ್ಕಂತೂ ಸಾಧ್ಯತೆ ಇದೆ.
0: ಅದು ಅದು ಒಂದು ಮೇಡಮ್. ಈಗ ನಮ್ಮ ಯೂತ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ಕ್ರಿಯೇಟಿವಿಟಿ ಅನ್ನೋದು ಈಗಿನ ಮಕ್ಕಳಲ್ಲಿ ತುಂಬಾ ಆಗಿದೆ. ಇನ್ ದ ಸೆನ್ಸ್, ಡಿಸೈನ್ ಕಾಲೇಜಿಗೆ ಸೇರ್ಕೊಳ್ಬೇಕು, ಆರ್ಟ್ ಕಾಲೇಜಿಗೆ ಸೇರ್ಕೊಳ್ಬೇಕು, ವಿಜುವಲ್ ಆರ್ಟ್ ಕಾಲೇಜ್ಗಳಿಗೆ ಸೇರ್ಕೋಬೇಕು ಅಂತದ್ದು ಹೇಳಿ ಈ ಒಂದು ವೇದಿಕೆ ಏನಾಗಿದೆ ಅಂದ್ರೆ ಅವರನ್ನ ಮತ್ತಷ್ಟು ಸ್ಫೂರ್ತಿದಾಯಕರನ್ನಾಗಿ ಮಾಡಿ ಇಲ್ಲಿ ಅವ್ರಿಗೆ ಬೇಕಾದಂತ ಇನ್ಫಾರ್ಮೇಶನ್ ಅಂತ ಏನ್ ಕರಿತೀವಲ್ಲ ಚಿತ್ರಕಲಾ ಬಗ್ಗೆ, ಅದು ಸಂಪೂರ್ಣವಾಗಿ ಮಾಹಿತಿನ ಕೊಡ್ತಾ ಇದ್ದೀವಿ. ಆಮೇಲೆ ಅವರಿಗೆ ಬೇಕಾಗಿರುವಂತಹ ಪದವಿ ಕೋರ್ಸ್ಗಳನ್ನು ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದಾರೆ. 5 ವರ್ಷದ 4 ವರ್ಷದ ಪದವಿ ಕೋರ್ಸ್ಗಳಿದೆ, ಸ್ನಾತಕೋತ್ತರ ಪದವಿಗಳಿದೆ. ಆಮೇಲೆ ಇದರಲ್ಲೇನೆ ಸಂಶೋಧನೆಗೆ ತೊಡಕೋಬೇಕು ಅಂದ್ರೂ ಕೂಡ ಇವರು ಆ ಒಂದು ವೇದಿಕೆನ ಏರ್ಪಡಿಸಿದ್ದಾರೆ. ಆಮೇಲೆ ಸುಮಾರು ಜನ ಕಲಾವಿದರುಗಳ ಜೊತೆಗೆ ಇಲ್ಲಿ ಅವರ ಅಭ್ಯಾಸ ಮತ್ತೆ ಪರಿಣಿತಿ ಮತ್ತೆ ಅವರು ಮಾಡ್ತಾ ಇರುವಂತಹ ಕ್ರಿಯೇಟಿವಿಟಿ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಕೂಡ ಈ ಯೂತ್ಸ್ ಮಾಡಬಹುದು.
1: ಅಂದ್ರೆ ಒಂದಷ್ಟು ಹಿಂಟ್ಸ್ ತಗೊಳ್ಬಹುದು, ಯಾರಿಗೆಲ್ಲ ಆಸಕ್ತಿ ಇದೆ ಅವರೆಲ್ಲ ಕೇಳಿ ತಿಳ್ಕೊಬಹುದು.
0: ಹೌದು ಮೇಡಮ್, ಹೌದು ಮೇಡಮ್. ಆಮೇಲೆ ಇನ್ನೊಂದ್ ಏನಾಗಿದೆ ಅಂದ್ರೆ ಕೆಲವರಿಗೆ ಕಲಾಸಕ್ತಿ ಇರುತ್ತೆ, ಅವರಿಗೆ ಎಲ್ಲೋ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಬಟ್ ಚಿತ್ರಕಲಾ ಪರಿಷತ್ ಅನ್ನೋದು ಈ ಕ್ರಿಯೇಟಿವಿಟಿಗೆ ಆಳವಾದ ಬೇರುಗಳನ್ನ ಊರಿದೆ. ಇಲ್ಲಿಗೆ ನೀವು ಯಾವುದೇ ಒಬ್ಬ ಪ್ರೇಕ್ಷಕ ಬಂದು ನೋಡಿದ್ರೆ ಈ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಹೌದಾ ಚಿತ್ರಕಲೆ ಈ ರೀತಿ ಇದೆಯಾ ಅನ್ನೋದನ್ನ ಒಂದು ಬೇರೆ ಲೋಕಕ್ಕೆ ಹೋದಂಗಾಗುತ್ತೆ.
1: ಸೊ
0: ಅದೊಂದು ಈ ಒಂದು ನಮ್ಮ ಆರ್ಟ್ ಬ್ಯಾಂಗ್ಳೂರ್ ಏನಿದೆಯಲ್ಲ ಇದು ಆ ವೇದಿಕೆಗೆ ಕಂಪ್ಲೀಟ್ ಆಗಿ ಇನ್ ದ ಸೆನ್ಸ್ ಸಂಪೂರ್ಣವಾಗಿ ಚಿತ್ರಕಲಾ ಇದರನ್ನ ಈ ಒಂದು ವೇದಿಕೆನಲ್ಲಿ ಹಿಡ್ಕೊಂಡು ಪ್ರದರ್ಶನಕ್ಕೆ ಸಾಕಷ್ಟು ಮನ್ನಣೆನ ಕೊಡ್ತಾ ಇದೆ ಅಂತಾನು ಹೇಳ್ಬೋದು ಮೇಡಮ್. ಇದರಲ್ಲಿ ಯಾವುದೇ ಒಂದು ತಾರತಮ್ಯ ಇಲ್ಲ, ಎಲ್ಲಾ ರೀತಿಯ ಈ ಗಣ್ಯ ವ್ಯಕ್ತಿಗಳು ಏನಿದ್ದಾರಲ್ಲ ಅವರು ಕೂಡ ಬಂದು ಹೋಗ್ತಾ ಇದ್ದಾರೆ. ಆಮೇಲೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಕೂಡ ಬಂದು ಇದು ವೀಕ್ಷಣೆಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಇದೊಂದು ವಿಶೇಷ ಇಲ್ಲಿದು.
1: ನೀವು ದಾವಣಗೆರೆಯಿಂದ ಇದಕ್ಕೋಸ್ಕರನೇ ಬಂದ್ರ?
0: ಹೌದು ಮೇಡಮ್, ಇದಕ್ಕೋಸ್ಕರ ಬಂದಿದ್ದು. ಆಮೇಲೆ ಇಲ್ಲಿಗೆ ಬಂದಾಗ ಅನ್ನಿಸ್ತು ಇದನ್ನ ನೋಡದೆ ಇದ್ದಿದ್ರೆ ಎಷ್ಟೊಂದು ಮಿಸ್ ಆಗ್ತಿತ್ತು ಅಂತಂದೇಳಿ ನನಗೆ ಅನ್ನಿಸ್ತಾ ಇದೆ.
1: ನೀವು ಕೂಡ ಚಿತ್ರಕಲಾವಿದರು?
0: ಚಿತ್ರಕಲಾವಿದರು ಅಂತಂದೇಳಂದ್ರೆ ಮಾಡ್ತೀವಿ, ಬಟ್ ಅಷ್ಟೊಂದು ಇಲ್ಲಿಗೆ ಬಂದಾಗ ಗೊತ್ತಾಯ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗ್ ನಡೀತಾ ಇದೆ, ಚಿತ್ರಕಲಾವಿದರು ಅವರಲ್ಲಿ ಇರುವಂತ ಕ್ರಿಯೇಟಿವಿಟಿ ಹೇಗಿದೆ ಅನ್ನೋದು ಇಲ್ಲಿಗೆ ಬಂದಾಗ ಗೊತ್ತಾಯ್ತು. ಆಮೇಲೆ ನಮ್ಮ ಮಕ್ಕಳನ್ನೆಲ್ಲ ಪ್ರೋತ್ಸಾಹಿಸ್ತಿದೀವಿ. ಆಮೇಲೆ ಬೇರೆ ಬೇರೆ ಕಾಲೇಜ್ಗಳು, ಬೇರೆ ಬೇರೆ ಶಾಲೆಗಳಿಗೂ ಕೂಡ ನಾವು ತಿಳಿಸ್ತಾ ಇದ್ದೀವಿ, ಬಂದು ನೋಡಿ, ಹೋಗಿ ನೋಡಿ, ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡಿ ಅಂತಂದೇಳಿ ನಾವು ಹೇಳ್ತಾ ಇದ್ದೀವಿ ಮೇಡಮ್.
1: ಖಂಡಿತವಾಗ್ಲೂ ನಿಮ್ಮ ಒಂದಷ್ಟು ಮಾಹಿತಿಗಳಿಂದ ಬಹುಶಃ ನಮ್ಮ ಕೇಳುಗರು ಯಾರಿಗೆಲ್ಲ ಚಿತ್ರಕಲೆಗೆ ಸಂಬಂಧಪಟ್ಟ ಹಾಗೆ ಆಸಕ್ತಿ ಇದೆ ಅವರು ಈಗಿಂದಾನೇ ತಯಾರಿ ಮಾಡಿಕೊಂಡು ಹೊರಟು ಚಿತ್ರಕಲಾ ಪರಿಷತ್ತಿನ ಕಡೆಗೆ ಬರಬಹುದು. ಬಂದು ನೋಡಿ ಮನಸ್ಸಿಗೆ ಒಂದು ಆನಂದವನ್ನು, ಕಣ್ಣಿಗೆ ಚಿತ್ರಕಲೆ ಅಂದರೆ ಹೀಗೆಲ್ಲ ಇರುತ್ತಾ ಅನ್ನೋ ಒಂದು ಕಲ್ಪನೆಗಳನ್ನು ಕೂಡ ತಂದುಕೊಳ್ಬಹುದು. ಆ ದಿಕ್ಕಿನಲ್ಲಿ ನಮ್ಮ ಕೇಳುಗರು ಪ್ರಯತ್ನಶೀಲರಾಗಬಹುದು.
0: ಆಮೇಲೆ ಮೇಡಮ್, ಮೊದ್ಲೇನಾಗಿತ್ತು ಅಂದ್ರೆ ಚಿತ್ರಕಲಾವಿದರು ಅಂದ್ರೆ ಏನೋ ಒಂದು ಚಿತ್ರ ಬರೀತಾರೆ,

0: ಸಂಪಾದನೆ ಮಾಡೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ ಅನ್ನೋ ಮನಸ್ಥಿತಿ ಇತ್ತು ಆ ತಂದೆ ತಾಯಿಗಳಲ್ಲಿ, ಆಮೇಲೆ ಜನಗಳಲ್ಲಿ. ಈ ಒಂದು ಚಿತ್ರಕಲೆ, ಆಮೇಲೆ ಈ ಒಂದು ವಿಜುವಲ್ ಆರ್ಟ್ ಫೀಲ್ಡ್ ಇದೆಯಲ್ಲ ಮೇಡಮ್, ಯಾವುದೇ ಒಂದು ಎಂಜಿನಿಯರಿಂಗಿಗೆ ಮೆಡಿಕಲ್ಗೆ ಏನ್ ಕಮ್ಮಿ ಇಲ್ಲ. ಈಗ ಒಂದೊಂದು ಪೇಂಟಿಂಗು ಕೂಡ ಲಕ್ಷಗಟ್ಟಲೆ ಸೇಲ್ ಆಗ್ತಾ ಇದೆ ಒಂದು ಪೇಂಟಿಂಗು. ಆಮೇಲೆ ತಮ್ಮದೇ ಆದಂತ ತಾವು ಅಡ್ವರ್ಟೈಸಿಂಗ್ ಏಜೆನ್ಸಿ ಸ್ಥಾಪಿಸ್ಕೋಬಹುದು, ಐ ಟಿ ಫೀಲ್ಡ್ಗೆ ಹೋಗ್ಬೋದು, ಅಥವಾ ಟೀಚಿಂಗ್ ಅಲ್ಲಿ ತೊಡಕೋಬಹುದು. AICT ಇಂದ ಮನ್ನಣೆ ದೊರೆತಿದೆ, UGC ಇಂದ ಬಂದಿದೆ. ಆಮೇಲೆ ಬೆಂಗಳೂರು ಅಫಿಲಿಯೇಷನ್ ಆಗಿ ಸುಮಾರು ಕಾಲೇಜ್ಗಳು ಬೆಂಗಳೂರಲ್ಲಿದೆ. ಆಮೇಲೆ ಕರ್ನಾಟಕದಂತ ಎಲ್ಲಾ ಯೂನಿವರ್ಸಿಟಿಗಳಲ್ಲೂ ಕೂಡ ಈ ಡಿಸೈನ್ ಅನ್ನೋ ಕಾಲೇಜು, ವಿಜುವಲ್ ಆರ್ಟ್ ಕಾಲೇಜು ಕೂಡ ವ್ಯಾಪಕವಾಗಿ ಕರ್ನಾಟಕದಲ್ಲಿ ಸುಮಾರು ಒಂದು 250-300 ಕಾಲೇಜ್ಗಳು ಇದಾವೆ. ಆಮೇಲೆ ಈ ಒಂದು ಚಿತ್ರಕಲೆಯಲ್ಲಿ ಪರಿಣಿತಿ ಹೊಂದಿದಂತಹ ವಿದ್ಯಾರ್ಥಿಗಳು ಯಾವುದೇ ಒಂದು ನಿರುದ್ಯೋಗಕ್ಕೆ ಅವಕಾಶ ಇಲ್ಲ. ಎಲ್ಲರೂ ಕೂಡ ತಮ್ಮದೇ ಆದಂತ ವೃತ್ತಿನಲ್ಲಿ ಗಳಿಸ್ಕೋಬಹುದು, ತಮ್ಮ ಜೀವನನ ನಡೆಸ್ಕೊಂಡು ಹೋಗ್ಬೋದು ಮೇಡಮ್.
1: ನಿಜ, ನೀವು ಹೇಳ್ದಂಗೆ ಇವತ್ತು ಏನು ಬಣ್ಣದ ಪ್ರಪಂಚ ಅಂತಾನೆ ಹೇಳಬಹುದು. ಎಲ್ಲ ಕ್ಷೇತ್ರಗಳಲ್ಲಿ ಇದನ್ನ ಬಳಸಬಹುದು, ಬಳಸಲಿಕ್ಕೆ ಸಾಧ್ಯತೆ ಇದೆ. ಅದು ಅಡ್ವರ್ಟೈಸ್ಮೆಂಟ್ ಇರಬಹುದು, ಕನ್ಸ್ಟ್ರಕ್ಷನ್ ಇರಬಹುದು, ಬೇರೆ ಬೇರೆ ನಮ್ಮ ಒಂದು ಕ್ರಿಯೇಟಿವಿಟಿ ಎಷ್ಟರ ಮಟ್ಟಿಗೆ ಇರುತ್ತೋ ಆ ರೀತಿಯಾಗಿ ಅದನ್ನ ಬಳಸ್ಕೊಳ್ತಾ ಹೋಗ್ಬಹುದು. ಅದನ್ನ ನಾವು ನಮ್ಮದನ್ನಾಗಿ ಕಲೆಯನ್ನ, ಚಿತ್ರಕಲೆಯನ್ನ ನಮ್ದು ಅಂತ ಮಾಡಿಕೊಂಡಾಗ ಅಲ್ವಾ?
0: ಹೌದು ಮೇಡಮ್. ಆಮೇಲೆ ಇದರಲ್ಲಿ ಏನಿದೆ ಅಂದ್ರೆ 7-8 ವಿಭಾಗಗಳಿದೆ, ಡಿಪಾರ್ಟ್ಮೆಂಟ್ ಅಂತ ನಾವೇನ್ ಕರಿತೀವಲ್ಲ. ಇದರಲ್ಲಿ ನೀವು ಹೇಳಿದಾಗೆ ಅಡ್ವರ್ಟೈಸಿಂಗ್ ಅಂದ್ರೆ ಅಪ್ಲೈಡ್ ಆರ್ಟ್ ಡಿಪಾರ್ಟ್ಮೆಂಟ್ ಅಂತ, ಅದು ಅಡ್ವರ್ಟೈಸಿಂಗ್ ಅಂಡ್ ಮಾರ್ಕೆಟಿಂಗ್. ಆರ್ಟಿಸ್ಟ್ರಿ ಅಂತ ಇದೆ, ಇತಿಹಾಸದ ಬಗ್ಗೆ, ಕಲಾ ಇತಿಹಾಸದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಆರ್ಟಿಸ್ಟ್ರಿ ಡಿಪಾರ್ಟ್ಮೆಂಟ್ ಇದೆ. ಪೇಂಟಿಂಗ್ ಡಿಪಾರ್ಟ್ಮೆಂಟ್ ಇದೆ, ಪೇಂಟಿಂಗ್ ಅಲ್ಲಿ ಪೋರ್ಟ್ರೇಟ್ ಕಲಿಬಹುದು, ಕ್ರಿಯೇಟಿವ್ ಪೇಂಟಿಂಗ್ ಕಲಿಬಹುದು, ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಕಲಿಬಹುದು, ಇದರಲ್ಲೂ ಕೂಡ ಪದವಿ ಪಡಿಬಹುದು. ಆಮೇಲೆ ಸ್ಕಲ್ಪ್ಚರ್, ನೀವು ಮೂರ್ತಿ ಶಿಲ್ಪ ಅಂತ ಏನ್ ಕರಿತೀವಲ್ಲ, ಅದರಲ್ಲೂ ಕೂಡ ಎಲ್ಲಾ ಲೋಹದಲ್ಲಿ, ಆಮೇಲೆ ಮರದಲ್ಲಿ ಕೆತ್ತನೆಗಳನ್ನ, ಇವುಗಳನ್ನೆಲ್ಲ ಇಲ್ಲಿ ಕಲಿಬಹುದು. ಸೊ ಇದೊಂದು ವೇದಿಕೆ ಏನಿದೆಯಲ್ಲ ಮೇಡಮ್, ಚಿತ್ರಕಲಾ ಪರಿಷತ್ತಲ್ಲಿ ಈ ಒಂದು 7 ವಿಭಾಗಗಳು ಎಲ್ಲಾ ರೀತಿಯಿಂದನೂ ಕೂಡ ಈ ಒಂದು ಯೂತ್ಗೆ ಅವಕಾಶ ಮಾಡಿಕೊಡ್ತಾ ಇದೆ. ಆಮೇಲೆ ಇಲ್ಲಿರೋ ವಿದ್ಯಾರ್ಥಿಗಳು ಏನಿದಾರಲ್ಲ, ಇದು ಮುಗಿಸ್ಕೊಂಡವರು ಸಿನಿಮಾ ರಂಗದಲ್ಲಿದ್ದಾರೆ, ಒಳ್ಳೊಳ್ಳೆ ಆರ್ಟ್ ಡೈರೆಕ್ಟರ್ಗಳಾಗಿದ್ದಾರೆ, ಆಮೇಲೆ ಅಡ್ವರ್ಟೈಸಿಂಗ್ ಏಜೆನ್ಸಿನಲ್ಲಿ ಕ್ರಿಯೇಟಿವ್ ಡೈರೆಕ್ಟರ್ಗಳು, ಆರ್ಟ್ ಡೈರೆಕ್ಟರ್ಗಳಾಗಿ ಇದ್ದಾರೆ, ವಿಜುವಲೈಸರ್ಸ್ ಆಗಿದ್ದಾರೆ, ಆಮೇಲೆ IT ಸೆಕ್ಟರ್ ಅಲ್ಲಿ UI/UX ಡಿಸೈನರ್ ಆಗಿದ್ದಾರೆ. ಇದೊಂದು ತುಂಬಾ ವಿಶಾಲವಾದಂತಹ ಒಂದು ವೇದಿಕೆ ಅಂತಾನೆ ಹೇಳ್ಬೋದು ಮೇಡಮ್.
1: ನಿಜ ಸರ್, ಕಲೆಗೆ ಯಾವತ್ತಿಗೂ ಕೂಡ ಮಿತಿ ಅನ್ನೋದೇ ಇರೋದಿಲ್ಲ. ಅವರು ಹೇಗೆ ತಗೊಂಡು ಹೋಗ್ತಾರೆ ಹಾಗೆ ಅದು ಬೆಳೀತಾ ಹೋಗುತ್ತೆ. ಅಂದ್ರೆ ಒಂದು ಒಂದು ಅನಿರೀಕ್ಷಿತ ಸಂದರ್ಭದಲ್ಲಿ ನೀವು ನಮ್ಮ ಕೇಳುಗರಿಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ರಿ. ದಾವಣಗೆರೆಯಿಂದ ನೀವು ಚಿತ್ರಕಲೆಯನ್ನ ನೋಡ್ಲಿಕ್ಕೆ ಬಂದವರು ನಮ್ಮ ವಿವಿಧ ಭಾರತೀಯ ವೇದಿಕೆಯಲ್ಲಿ ಸಾಕಷ್ಟು ಒಳ್ಳೆಯ ಮಾತುಗಳನ್ನ, ಅಂದ್ರೆ ವಿಚಾರಗಳನ್ನ ನೀವು ನಮಗ್ ತಿಳಿಸಿದ್ರಿ. ತುಂಬಾ ಸಂತೋಷ ಆಯ್ತು ನಿಮ್ಮ ಮಾತುಗಳನ್ನ ಕೇಳಿ. ಧನ್ಯವಾದಗಳು ವಿವಿಧ ಭಾರತೀಯ ವತಿಯಿಂದ. ನಮಸ್ಕಾರ.
0: ತುಂಬಾ ಸಂತೋಷ ಮೇಡಮ್, ಧನ್ಯವಾದಗಳು.
1: ನಮಸ್ತೆ.

0: ಜೋಡಿ ಹಕ್ಕಿ ಚಿತ್ರಕ್ಕಾಗಿ ವಿ ಮನೋಹರ್ ಅವರು ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ರು. ಧ್ವನಿಯಾಗಿದ್ದು ಶಂಕರ್ ಶಾನ್ಬಾಗ್ ಮತ್ತು ಚಿತ್ರ ಅವರು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಒಂದು ವಿಶ್ವ ಕಲಾ ಸಂಗಮ ನಮ್ಮ ಆರ್ಟ್ ಬೆಂಗಳೂರು ಬುಧವಾರದಿಂದ ಶುರುವಾಗಿದೆ. ಈ ದಿನ ಮತ್ತು ನಾಳೆ ಕೂಡ ನಡೆಯುತ್ತೆ ಇಲ್ಲಿಯ ಚಿತ್ರಕಲಾ ಪ್ರದರ್ಶನ. ಈ ಬಗ್ಗೆ ಟಿ ಡಿ ಸುರೇಶ್ ಅವರು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಅವರ ಜೊತೆಗೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ನಮಸ್ತೆ ಸುರೇಶ್ ಅವರೇ. ಮತ್ತೆ
1: ನಮಸ್ತೆ ಮೇಡಮ್. ಈ ಕಾರ್ಯಕ್ರಮದಲ್ಲಿ ಒಬ್ರು ಪ್ರಮುಖ ಆಕರ್ಷಣೆ ಇದ್ದಾರೆ, ಬಸವರಾಜ್ ಆಚಾರ್ ಅಂತ ಹೇಳಿ, ಹಾಸನ್ ಅವರು. ಸೊ ಅವರಿಗೆ ಪಕ್ಕದ ಕೇರಳದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬಿನಾಲೆ ಕಾರ್ಯಕ್ರಮ ಅಂತ ಒಂದು ನಡೆಯುತ್ತೆ, ಅದರಲ್ಲಿ ಇವರು ಭಾಗವಹಿಸಿದ್ರು, ಅದಕ್ಕೆ ಅವ್ರಿಗೆ ಅವಾರ್ಡ್ ಬಂದಿದೆ. ಸೊ ಅವರು ನನ್ನ ಜೊತೆಲಿ ಇದಾರೆ, ಅವ್ರ ಜೊತೆ ಮಾತಾಡ್ಬೋದು ಮೇಡಮ್.
0: ಕೊಡಿ.
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಹೇಗಿದ್ದೀರಿ? ನಮ್ಮ ವಿವಿಧ
2: ಭಾರತಿ ಆಚಾರ ಅಂತ ಹೇಳಿ
0: ಅಲ್ಲ, ನೀವು ವಿವಿಧ ಭಾರತಿ ಕೇಳ್ತೀರಾ?
2: ಖಂಡಿತ, ನಾನು ತುಂಬಾ ಅಭಿಮಾನಿ,
0: ತುಂಬಾ ಸಂತೋಷ.
2: ಕಾರ್ಯಕ್ರಮಗಳನ್ನು ಅಬ್ಸರ್ವ್ ಮಾಡ್ತಿರ್ತೀನಿ, ಕೇಳ್ತಿರ್ತೀನಿ. ಈ ವರ್ಷದ ಫಿಲ್ಮ್ ಬಿನಾಲೆ ಅವಾರ್ಡ್ ತಗೊಂಡಿರುವಂತದ್ದು.
0: ಓ, ತುಂಬಾ ತುಂಬಾ ಅಭಿನಂದನೆಗಳು ನಿಮ್ಗೆ, ಎಲ್ಲ ಕನ್ನಡಿಗರ ಪರವಾಗಿ, ಎಲ್ಲರ ಪರವಾಗಿ, ಕಲಾಸಕ್ತರ ಪರವಾಗಿ, ಚಿತ್ರ ಕಲಾವಿದರ ಪರವಾಗಿ ನಮ್ಮ ಪ್ರೀತಿಯ ಅಭಿನಂದನೆಗಳು ನಿಮ್ಗೆ, ಪ್ರಶಸ್ತಿಯನ್ನು ತಗೊಂಡಿದ್ದಕ್ಕೆ.
2: ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೇನೆ ಇಲ್ಲಿ ಏನಂತಂದ್ರೆ, ಕರ್ನಾಟಕ ಚಿತ್ರಕಲಾ ಪರಿಷತ್ತು ಸಾಕಷ್ಟು ಕಳೆದ ಹಲವಾರು ದಶಕಗಳಿಂದ ಸಾಕಷ್ಟು ಸಾಂಸ್ಕೃತಿಕ ಚಿಂತನೆಯ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದೆ.
0: ಅದ್ರ ಬಗ್ಗೆ ಎಲ್ಲ ಈಗ ಒಬ್ರು ಮಾತಾಡಿದ್ರು, ನಿಮ್ಮ ಒಂದು ಚಿತ್ರಕಲೆ ಮತ್ತೆ ನಿಮ್ಮ ವಿಶೇಷತೆ ಸಂಬಂಧಪಟ್ಟ ಹಾಗೆ ಒಂದ್ ಎರಡು ನಿಮಿಷ ಮಾತಾಡಿ.
2: ಏನಂತಂದ್ರೆ, ಒಂದು ಇಲ್ಲಿ ಬೆಂಗಳೂರಿನ ಆಡಿಯನ್ಸ್ ಗೆ ಅಥವಾ ಇವರುಗಳಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು, ಹಾಗೇನೆ ಕರ್ನಾಟಕದ ಬೇರೆ ಬೇರೆ ಮೂಲಗಳಿಂದನೂ ಕೂಡ ಬಂದು ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ. ಇದು ನೋಡೋದೇ ಒಂದು ಒಂದು ಉತ್ಸುಕತೆ. ಜೊತೆಗೆ ಇದು ಸ್ಪೆಷಲ್ ಈವೆಂಟ್, ಪ್ರತಿ ವರ್ಷ ಚಿತ್ರಸಂತೆ ಅನ್ನುವಂಥದ್ದು ನಂಜುಂಡರಾವ್ ಅವರ ಕನಸು ಏನಾಗಿದೆ, ಅದ್ರ ಜೊತೆಗೆ ಇದು ಕೂಡ ಆಡ್ ಆಗಿ ಇದು ಕೂಡ ಒಳ್ಳೆ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದೆ. ಒಟ್ಟಾರೆ ದೃಶ್ಯ ಕಲೆಯ ಒಂದು ಸಾಂಸ್ಕೃತಿಕ ಒಂದು ಹಿನ್ನೆಲೆಯಲ್ಲಿ ಬಹಳ ಉತ್ಕೃಷ್ಟವಾದ ಕಾರ್ಯಕ್ರಮ ಇದು.
0: ನಿಮಗೆ ಯಾವುದಕ್ಕೆ ಪ್ರಶಸ್ತಿ ಬಂತು?
2: ನಮ್ಗೆ ಪ್ರಿಂಟ್ ಬಿನಾಲೆ ಅಂತ ಹೇಳಿ ಒಂದು ಮುದ್ರಣ ಕಲೆಯ ವಿಭಾಗದಲ್ಲಿ ಪ್ರತಿ ವರ್ಷ ಅದೊಂದು ಪ್ರತಿ ಎರಡು ವರ್ಷಕ್ಕೊಂದ್ಸಲ ಬಿನಾಲೆ ಅಂತ ಮಾಡ್ತಾರೆ. ಇದು ಬಂದು ಅಂತಾರಾಷ್ಟ್ರೀಯ ಮಟ್ಟದ್ದು. ನನ್ ಜೊತೆ ಭೂಪಾಲ್ ಅವರು ಮತ್ತೆ ನಾನು ಇಂಡಿಯಾದಿಂದ ಸೆಲೆಕ್ಟ್ ಆಗಿರುವಂತದ್ದು. ಕರ್ನಾಟಕದಲ್ಲಿ ಮೊದಲನೇ ಸಲ ಇದು ಬಂದಿರುವಂತದ್ದು ಅವಾರ್ಡ್ ಕರ್ನಾಟಕಕ್ಕೆ. ಹಾಗೇನೆ
0: ನೀವು ಎಷ್ಟು ವರ್ಷದಿಂದ ಚಿತ್ರಕಲೆಯಲ್ಲಿ ಇದ್ದೀರಿ ಅಂದ್ರೆ? ನೀವು
2: ನಾನೊಂದು ಕಳೆದ 20 ವರ್ಷಗಳಿಂದ ವರ್ಕ್ ಮಾಡ್ಕೊಂಡಿರುವಂತದ್ದು, 20 ವರ್ಷದಿಂದ. ಹಾಗೆ ನಮ್ ಜೊತೆಗೆ ಫ್ರಾನ್ಸ್, ಕೊರಿಯಾ ಮತ್ತೆ ಇಟಲಿ ಇವ್ರು ಇದಾರೆ, 5 ಜನ ಇದಾರೆ ಅವಾರ್ಡ್ ಅಲ್ಲಿ. ಒಂದು 20 ವರ್ಷಗಳಿಂದ ಇದೇ ವೃತ್ತಿಯನ್ನ ತಗೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ.
0: ತುಂಬಾ ಖುಷಿಯಾಗಿದ್ದೀರಾ ಅನ್ಸುತ್ತೆ ನೀವು.
2: ಹೌದೌದು,

0: ಖಂಡಿತ ಖಂಡಿತ.
1: ಯಾಕಂದ್ರೆ ಕಲೆನೇ ಹಾಗೆ ಅಲ್ವಾ, ಮನಸ್ಸಿಗೆ ಸಂತೋಷ ಕೊಡುವಂತದ್ದು.
0: ಹೌದು, ಇದು ಏನಂತಂದ್ರೆ ನಮ್ಮ ಒಂದು ಏನಂದ್ರೆ ಮಾನಸಿಕ ದುಗುಡ ಆಗ್ಲಿ ಅಥವಾ ಒಂದು ಸ್ಟ್ರೆಸ್ ಬಸ್ಟರ್ ತರ ಕೆಲಸ ಮಾಡುವಂತ ಇದಲ್ವಾ ಇದು ವೃತ್ತಿ. ಇದೊಂದು ಬಹಳ ಅಟ್ಯಾಚ್ಮೆಂಟ್ ಆಗುತ್ತೆ.
1: ಹೌದು. ಮತ್ತೆ ಯಾರಿದ್ದಾರೆ ಸರ್ ಮಾತಾಡ್ಲಿಕ್ಕೆ?
0: ಇಲ್ಲಿದ್ದಾರೆ ಸರ್, ಕೊಡ್ತೀನಿ.
2: ಮೇಡಮ್, ನನ್ನ ಜೊತೆಲಿ ಮಹಾರಾಷ್ಟ್ರದಿಂದ ಒಬ್ರು ಸತ್ಯೇಂದ್ರ ರಾಣೆ ಅಂತೇಳಿ ಒಬ್ರು ಕಲಾವಿದರು ಇದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಅವರು. ಸೊ ಅವ್ರ ಹತ್ರ ಮಾತಾಡಿ ಮ್ಯಾಮ್.
3: ಹಲೋ
1: ಸರ್, ನಮಸ್ತೆ.
3: ನಮಸ್ತೆ ಮ್ಯಾಮ್.
1: ಹೇಳಿ ಸರ್, ನಿಮ್ಮ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎರಡು ನಿಮಿಷದಲ್ಲಿ ಹೇಳಿ ನಿಮ್ಮ ಒಂದು ಕಲೆಗೆ ಸಂಬಂಧಪಟ್ಟ ಹಾಗೆ. ಹೇಳಿ ಹೇಳಿ.
3: ಮ್ಯಾಮ್, ಮುಂಬೈ ಸೇ ಹೂ ಸತ್ಯೇಂದ್ರ ರಾಣೆ, ಔರ್ ಮೈ ಮುಂಬೈ ಮೇ ಕ್ಯೂರೇಟರ್ ಭೀ ಹೂ ಔರ್ ಆರ್ಟಿಸ್ಟ್ ಭೀ ಹೂ, ವಿಜುವಲ್ ಆರ್ಟಿಸ್ಟ್. ತೋ ಯೇ ಬಹುತ್ ಅಚ್ಛಾ ಪ್ಲಾಟ್ಫಾರ್ಮ್ ಚಿತ್ರಕಲಾ ಪರಿಷತ್ ನೇ ಜೋ ದಿಯಾ ಹೈ ಉಸ್ಕೆ ಲಿಯೆ ಉನ್ಕಾ ತೋ ಬಹುತ್ ಬಹುತ್ ಶುಕ್ರಿಯಾ. ಔರ್ ಇನ್ಹೋನೆ ಏಕ್ ಸ್ಟೆಪ್ ಆಗೆ ಜಾಕೆ, ಲೈಕ್ ಚಿತ್ರಸತ್ತಾ ಕೆ ಆಗೆ ಒನ್ ಸ್ಟೆಪ್ ಆಗೆ ಜಾಕೆ ಯೇ ಜೋ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಕಿಯಾ ಹೈ ನಮ್ಮ ಬ್ಯಾಂಗ್ಳೂರು, ಇಸ್ ಅಮೇಝಿಂಗ್. ಔರ್ ಯೇ ಶಾಯದ್ ಮೈ ಲಗ್ತಾ ಏಷ್ಯಾ ಕಾ ಫಸ್ಟ್ ಐಸೆ ಎಕ್ಸಿಬಿಷನ್ ಹೈ ಕಿ ಜಿಸ್ ಮೇ ಆರ್ಟಿಸ್ಟ್ ಕಾ ಬಹುತ್ ಖ್ಯಾಲ್ ರಖಾ ಗಯಾ ಹೈ, ಲೈಕ್ ಉನ್ಕೆ ಫುಡ್ ಸೇ ಲೇಕೆ ಉನ್ಕಾ ಹರ್ ಚೀಜ್ ಕಾ ಉನ್ ಲೋಗ್ ನೇ ಧ್ಯಾನ ರಖಾ ಹೈ, ಜೋ ಕೋಯಿ ಭೀ ಆಪ್ಕೋ ಎಕ್ಸಿಬಿಷನ್ ಮೇ ದೇಖ್ನೆ ನೀ ಮಿಲ್ತಾ ಹೈ. ಔರ್ ಯಹಾಂ ಪೇ ಇತ್ನಾ ವೆರೈಟಿ ಹೈ ಆರ್ಟಿಸ್ಟ್ ಕೆ ಔರ್ ಕಾಮ್ ಕಿ, ತೋ ಆಪ್ಕೋ ಏಕ್ ರೂಫ್ ಕೆ ನೀಚೆ ಬಹುತ್ ಸಾರೇ ಆರ್ಟ್ ವರ್ಕ್ ದೇಖ್ನೆ ಮಿಲ್ತಾ
1: ಹೈ,
3: ಜೋ ಕಿ ಜೋ ಆರ್ಟ್ ಲವರ್ ಕೆ ಲಿಯೆ ಬಹುತ್ ಬಡಾ ಏಕ್ ಸರ್ಪ್ರೈಸ್ ಭೀ ಹೈ ಔರ್ ಏಕ್ ಅಚ್ಚಿ ಬಾತ್ ಭೀ ಹೈ.
1: ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು.
3: ಥ್ಯಾಂಕ್ ಯು ಸೋ ಮಚ್.
1: ಸುರೇಶ್ ಅವರೇ ಮತ್ತೆ ಯಾರಿದ್ದಾರೆ?
2: ಮೇಡಮ್, ನನ್ನ ಜೊತೆಲಿ ಒಬ್ರು ಅಂತಾರಾಷ್ಟ್ರೀಯ ಮಟ್ಟದ ಕಮಲ ಅಹಮದ್ ಅಂತ ಹೇಳ್ಬಿಟ್ಟು ಒಂದು ಒಬ್ರು ಕಲಾವಿದರು ಇದ್ದಾರೆ ಉಡುಪಿ ಅವರು, ಅವ್ರ ಜೊತೆ ಮಾತಾಡ್ತೀನಿ ಮೇಡಮ್.
1: ಹೇಳಿ.
0: ನಮಸ್ಕಾರ ಮೇಡಮ್.
1: ನಮಸ್ತೆ ಸರ್, ಹೇಳಿ. ನಿಮ್ಮ ಒಂದು ಚಿತ್ರಕಲಾ ಪರಿಷತ್ಗೆ ಬಂದಿದ್ದೀರಿ, ನಿಮ್ಮ ಕಲಾ ಪ್ರದರ್ಶನ ಇದೆಯಾ ಅಥವಾ ನಿಮ್ಮ ಕಲೆಗೆ ಸಂಬಂಧಪಟ್ಟ ಒಂದೆರಡು ಮಾತುಗಳನ್ನ ಹೇಳಿ.
0: ಎಸ್ ಎಸ್, ಕಲಾ ಪ್ರದರ್ಶನ ಇದೆ ಮೇಡಮ್ ನಂದು. ನಾನು ಗದಗಿಂದ ಬಂದಿದ್ದು ಕಮಲ್ ಅಹಮದ್ ಅಂತ. ಕಳೆದ ವರ್ಷ ನಡೆದಂತ ಒಂದು ನಮ್ಮ ಬೆಂಗಳೂರು ಕಾರ್ಯಕ್ರಮದ ಫಸ್ಟ್ ಶೋ, ಅದರಲ್ಲಿ ಭಾಗವಹಿಸಿದ್ದೆ, ಒಳ್ಳೆ ರೆಸ್ಪಾನ್ಸ್ ಇತ್ತು. ಮತ್ತೆ ಎರಡನೇ ವರ್ಷ, ಈ ವರ್ಷದಲ್ಲೂ ಕೂಡ ನಾನು ಭಾಗವಹಿಸಿದ್ದೇನೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಮತ್ತೆ ಇಲ್ಲಿ ಇರುವಂತ ವ್ಯವಸ್ಥೆ, ಪ್ರತಿಯೊಂದು ಕಲಾಕೃತಿಗಳು ಕೂಡ ಬೇರೆ ಬೇರೆ ಮೀಡಿಯಾದಲ್ಲಿ ಆಗುವಂತ ಕಲಾಕೃತಿಗಳನ್ನ ನೋಡಿ ಜನರು ಕೂಡ ತುಂಬಾ ಸಂತೋಷ ಪಡ್ತಾರೆ. ಪ್ರತಿಯೊಂದು ಕಲಾಕೃತಿಗಳನ್ನ ನೋಡ್ಕೊಂಡಾಗ ಕಲಿಯುವಂತ ವಿದ್ಯಾರ್ಥಿಗಳಿಗಾಗ್ಲಿ, ಬೇರೆ ಬೇರೆ ಕಲಾವಿದರಿಗೆ ಆಗ್ಲಿ, ಕಲಾವಿದರಾದ್ರೂ ಕೂಡ ಒಂದು ಕಲಾಕೃತಿಯಿಂದ ಮತ್ತೊಂದು ಕಲಾಕೃತಿ ನೋಡ್ಕೊಂಡಾಗ ನಾನು ಏನಾಗ್ಬೇಕು ಅಥವಾ ಏನ್ ಮಾಡ್ಬೇಕು, ಸಮಾಜಕ್ಕೆ ಕೊಡುವಂತ ಒಂದು ಒಳ್ಳೆ ಕೊಡುಗೆ ಈ ಚಿತ್ರಕಲಾ ಪರಿಷತ್ತಿಂದ ನಡೀತಾ ಇದೆ ಮೇಡಮ್.
1: ಹೌದು
0: ಮೇಡಮ್.
1: ಆಗ್ಲಿ ಸರ್, ನೀವೆಲ್ಲ ಕಲಾವಿದರು ಅಲ್ಲಿ ಒಂದ್ ಕಡೆ ಸೇರಿದಿರಿ, ಒಂದಷ್ಟು ಕಲಾವಿದರ ಚಿತ್ರಗಳನ್ನ ನೋಡ್ತಾ ಇದ್ದೀರಿ, ಅದ್ರ ಬಗ್ಗೆ ಜನ ಕೂಡ ಬರ್ತಾ ಇದಾರೆ, ಒಂದ್ ರೀತಿಯ ಸಂಭ್ರಮದ ವಾತಾವರಣ, ಸಂತೋಷದ ವಾತಾವರಣ ಅಲ್ಲಿ ಇದೆ. ಒಂದ್ ರೀತಿಯ ಬಣ್ಣ ಬಣ್ಣದ ಮನಸ್ಸು, ಬಣ್ಣ ಬಣ್ಣದ ಕನಸು, ಬಣ್ಣ ಬಣ್ಣದ ಚಿತ್ರಗಳ ಜೊತೆಗೆ ಚಿತ್ರಕಲಾ ಪರಿಷತ್ತು ಒಂದ್ ರೀತಿಯಲ್ಲಿ ಆನಂದದಲ್ಲಿ ತುಂಬಿ ತುಳುಕ್ತಾ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ನಿಮ್ಮ ಮಾತುಗಳನ್ನ ಕೇಳಿ. ತುಂಬಾ ಖುಷಿ ಆಯ್ತು. ಸುರೇಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಇನಿಷಿಯೇಟಿವ್ ನ ತಗೊಂಡ್ರು, ಸಾಕಷ್ಟು ಪ್ರಯತ್ನ ಮಾಡಿದ್ರು, ನಿಮ್ಮೆಲ್ಲರ ಜೊತೆಗೆ ವಿವಿಧ ಭಾರತೀಯ ಕೇಳುಗರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಅಂತೇಳಿ. ಅವರ ಪ್ರಯತ್ನ ಖಂಡಿತವಾಗ್ಲೂ ಯಶಸ್ವಿಯಾಗಿದೆ. ಈ ಎಲ್ಲ ಮಾತುಗಳನ್ನ ಹೇಳಿದ್ದಕ್ಕಾಗಿ ಸುರೇಶ್ ಅವರಿಗೆ, ನಿಮಗೆ, ಎಲ್ಲರಿಗೂ ಕೂಡ ವಿವಿಧ ಭಾರತೀಯ ಅಸಂಖ್ಯಾತ ಕೇಳುಗರ ಪರವಾಗಿ ತುಂಬಾ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರಗಳು ಸುರೇಶ್ ಅವರೇ. ಎಲ್ಲ ಕಲಾವಿದರಿಗೆ ನಮಸ್ಕಾರಗಳು, ಧನ್ಯವಾದ.
2: ಧನ್ಯವಾದಗಳು ಮೇಡಮ್.
1: ನಮಸ್ತೆ.

ಮಾತಾಡು ಮಾತಾಡು ಮಲ್ಲಿಗೆ ಚಿತ್ರಕ್ಕಾಗಿ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಬರೆದ ಗೀತೆ, ಮನೋಮೂರ್ತಿಯವರ ಸಂಗೀತ, ಶ್ರೇಯಾ ಘೋಷಾಲ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದರು. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಕೇಳ್ತಾ ಇರೋದು 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 10 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಸ್ತಿ ನೋಂದಣಿಗೆ ಆಧಾರ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಈ ಮೂರು ದಾಖಲೆಗಳಲ್ಲಿ ಒಂದನ್ನು ಕಡ್ಡಾಯ ಮಾಡಲಾಗಿದೆ. ವಾಹನ ನೋಂದಣಿಗೂ ಆಧಾರ್, ಇ ಕೆವೈಸಿ ಕಡ್ಡಾಯ ಮಾಡುವುದು ಸೂಕ್ತ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ನವದೆಹಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಕಾಶವಾಣಿ ಕಲಬುರಗಿ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಕೇಳು ಕಥೆ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸ್ಟುಡಿಯೋದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಹೆಚ್ಡಿ ಪೋಥೆ, ಸಿದ್ದರಾಮ ಹೊನ್ಕಲ್, ಸಂಧ್ಯಾ ಹೊನಗುಂಟಿಕರ ಹಾಗೂ ಮಹಾಂತೇಶ ನವಲಕಲ್ ಕೇಳು ಕಥೆ ಪ್ರಸ್ತುತಪಡಿಸಲಿದ್ದಾರೆ. ತೋಟಗಾರಿಕೆ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ 10 ದಿನಗಳ ಮಾವು ಮತ್ತು ಹಲಸು ಮೇಳಕ್ಕೆ ನಿನ್ನೆ ಚಾಲನೆ ದೊರೆತಿದೆ. 3 ಕೆರಿಬಿಯನ್ ರಾಷ್ಟ್ರಗಳ ಪ್ರವಾಸದಲ್ಲಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಗಯಾನದ ಆರೋಗ್ಯ ಸಚಿವ ಡಾ ಫ್ರಾಂಕ್ ಆಂಥೋನಿ ಅವರನ್ನು ಭೇಟಿ ಮಾಡಿ ಉಭಯ ರಾಷ್ಟ್ರಗಳ ನಡುವಿನ ಆರೋಗ್ಯ ಕ್ಷೇತ್ರದ ಪ್ರಗತಿಯ ಕುರಿತು ಚರ್ಚಿಸಿದರು. ಇರಾನ್ನ ಡ್ರೋನ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ತಯಾರಿಕೆಗೆ ಅಗತ್ಯವಾದ ಕಚ್ಚಾ ಸಾಮಗ್ರಿ ಮತ್ತು ಶಸ್ತ್ರಾಸ್ತ್ರಗಳನ್ನು ಪೂರೈಸಿದ ಆರೋಪದ ಮೇಲೆ ಅಮೆರಿಕ, ಚೀನಾ ಮತ್ತು ಹಾಂಕಾಂಗ್ ಮೂಲದ ಸಂಸ್ಥೆಗಳು ಸೇರಿದಂತೆ ಒಟ್ಟು 10 ವ್ಯಕ್ತಿ ಹಾಗೂ ಕಂಪನಿಗಳ ಮೇಲೆ ಹೊಸ ನಿರ್ಬಂಧಗಳನ್ನು ಹೇರಿದೆ. ರಷ್ಯಾದಲ್ಲಿ ಆಚರಿಸಲಾಗುವ ವಿಜಯೋತ್ಸವ ದಿನದ ಅಂಗವಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಇಂದಿನಿಂದ 3 ದಿನಗಳ ಕಾಲ ತಾತ್ಕಾಲಿಕ ಕದನ ವಿರಾಮ ಏರ್ಪಟ್ಟಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಬೆಂಗಳೂರು ನಗರ ಸೇರಿದಂತೆ 11 ಜಿಲ್ಲೆಗಳ 1-2 ಕಡೆಗಳಲ್ಲಿ ಇಂದು ಗುಡುಗಿನಿಂದ ಕೂಡಿದ ಹಗುರ ಮಳೆ ಆಗುವ ಸಂಭವವಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಭಾರತದ ಟೆನಿಸ್ ಆಟಗಾರ್ತಿಯರಾದ ವೈದೇಹಿ ಚೌಧರಿ ಮತ್ತು ಝೀಲ್ ದೇಸಾಯಿ ತುಮಕೂರು ಓಪನ್ ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ವಿಮೆನ್ಸ್ 35 ಮಹಿಳಾ ಟೆನಿಸ್ ಟೂರ್ನಿಯ ಸಿಂಗಲ್ಸ್ನಲ್ಲಿ ಸೆಮಿಫೈನಲ್ ತಲುಪಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
3: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
2: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
3: ಹಳೆಯ ಬಂಗಾರದ ಗೀತೆಗಳು,
2: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್,
3: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
2: ಹಾಗೂ ಸಂಜೆ 5:02.
4: ವಿವಿಧ ಭಾರತಿ 102.9 ಎಫ್ಎಂ.
5: ಬೆಳಗಿನಿಂದಲೂ ಕಾರ್ಯಕ್ರಮಗಳನ್ನು ಕೇಳ್ತಾ ಕೇಳ್ತಾ ನಮ್ಮ ಜೊತೆಯಾಗಿದ್ದೀರಾ. ಬೆಳಗಿನ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮದು ಮುಗ್ದಿರಬಹುದು, ಪೂಜೆ ತಿಂಡಿ ಹಾಗೆ ಬೇರೆ ಬೇರೆ ಕೆಲಸಗಳ ಜೊತೆಗೆ ವಿವಿಧ ಭಾರತಿಗೆ ಕಿವಿ ಆಗ್ತಾ, ವಿವಿಧ ಭಾರತಿಗೆ ಸಂದೇಶವನ್ನು ಕಳಿಸ್ತಾ, ಕಾರ್ಯಕ್ರಮಗಳನ್ನು ಕೇಳ್ತಾ ಇರುವಂಥ ಎಲ್ಲ ಕೇಳುಗ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಚಿತ್ರಕಲಾ ಪರಿಷತ್ತಿನಿಂದ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಬಹಳ ಸೊಗಸಾಗಿತ್ತು, ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ ಅಂತ ಹೇಳಿ ನೀವೆಲ್ಲರೂ ಪ್ರೀತಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಯಾರ್ಯಾರು ಸಂದೇಶ ಕಳಿಸಿದ್ದಾರೆ, ಏನೇನು ಹೇಳ್ತಾರೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ವಿವಿಧ ಭಾರತಿ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೇವೆ ತಪ್ಪದೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಲಕ್ಷ್ಮೀ ವೆಂಕಟೇಶ್ ಫ್ಯಾಮಿಲಿ APMC ಸಾಗರದಿಂದ, ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ, ಹಾಗೆ ರಾಜು ರತ್ನ ಪೂಜಾ ವರ್ಣಿಕ ರಾಜಾಜಿನಗರದಿಂದ, ಆಮೇಲೆ ಯಾರಿದು ಅಂತ ಹೇಳಿದ್ರೆ ಭಾಗ್ಯ ಅವರು. ಭಾಗ್ಯ ಅವರು ಎಲ್ಲಿಂದ ಅಂತ ಹೇಳಿಲ್ಲ. ಭಾಗ್ಯ ಅವರು ಹಾಯ್, ಗುಡ್ ಮಾರ್ನಿಂಗ್, ಸೂಪರ್ ಆಗಿರುವಂಥ ಮಾತು ಮಾಹಿತಿ ಹಾಡುಗಳು, ನಾನು ತಪ್ಪದೆ ವಿವಿಧ ಭಾರತಿಯನ್ನು ಕೇಳ್ತೀನಿ ಅಂತ ಹೇಳಿ ಭಾಗ್ಯ ಅವರು ಕಳಿಸಿರುವಂಥ ಸಂದೇಶ ಬಂದಿದೆ. ಶುಭೋದಯ ಕರ್ನಾಟಕದಲ್ಲಿ ಹಾಡುಗಳು, ಆಮೇಲೆ ಕನ್ನಡ ರತ್ನ ಭಂಡಾರ, ಭಾವಗೀತೆ ಎಲ್ಲವೂ ಚೆನ್ನಾಗಿತ್ತು ಅಂತ ವರಲಕ್ಷ್ಮಿಯವರು ಪೀಣ್ಯದಿಂದ ಸಂದೇಶ ಕಳಿಸ್ಕೊಟ್ರೆ, ಶುಭೋದಯ ಅಂತ ಒಬ್ರು ಹೇಳ್ತಾ ಇದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂಯಿಂದ ಬೆಲ್ಲಿ ಡ್ಯಾನ್ಸ್ ಬಗ್ಗೆ ಮಾಹಿತಿ ಹೇಳಿದ್ರಿ, ಬೆಲ್ಲಿ ಡ್ಯಾನ್ಸ್ ನೋಡಿದ್ದೇವೆ ನಾವು ಅಂತ ಹೇಳ್ತಾರೆ. ಯಾರಿದು, ಧಾರವಾಡ ತಾಲೂಕು ಹೆಬ್ಬಳ್ಳಿ ಶಿವಾನಂದ ಪುರತಪ್ಪ ಹೋಗರ್ ಶಿಕ್ಷಕರು, ಬೆಳಗ್ಗೆ 6:00 ಇಲ್ಲಿವರೆಗೂ ತಪ್ಪದೆ ನಾವು ನಿಮ್ಮ ಜೊತೆಯಾಗಿದ್ದೇವೆ ಅಂತ ಹೇಳ್ತಾರೆ. ಅನಕರು ಅವರ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿದ್ರಿ, ಖುಷಿಯಾಯಿತು ಅಂತ. ಶ್ರೀನಿವಾಸ ರಾಜು ಚಿಕ್ಕಬಳ್ಳಾಪುರದಿಂದ, ಮಂಡಿಕಲ್ ಕೃಪಾ ಅವರು ಕಾರ್ಯಕ್ರಮಗಳು ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾರೆ. ಮೌನೇಶ್ ಎನ್ ಜೇವರ್ಗಿ ಬೇವೂರಿನಿಂದ, ಎನ್ ರಮೇಶ್ ಚೌಗಲ ಮಂಟೂರು ರಾಯಬಾಗಿ ಬೆಳಗಾವಿಯಿಂದ, ಇಲ್ಲಿವರೆಗೆ ಕೇಳಿದ ಕಾರ್ಯಕ್ರಮಗಳು ಚೆನ್ನಾಗಿತ್ತು, ತುಂಬ ಧನ್ಯವಾದ ವಿವಿಧ ಭಾರತಿ ಅಂತಾರೆ. ಶೈಕ್ಷಣಿಕ ಲೋಕದ ನೇತಾರರು, ಚಿತ್ರಕಲಾ ಲೋಕದ ಸೇವೆಯ ಚಿತ್ರಕಲಾ ಪರಿಷತ್ತಿನ ಮುಖ್ಯಸ್ಥರಿಗೆ ತುಂಬ ಹೃದಯದ ಧನ್ಯವಾದಗಳು, ಇಷ್ಟೊಂದು ಚಂದದ ಕಾರ್ಯಕ್ರಮಗಳನ್ನು ಅವರು ನೆರವೇರಿಸ್ತಾ ಇದ್ದಾರಲ್ಲ ಅಂಥೇಳಿ ಬೊಪ್ಪ ವೆಂಕಟೇಶ್ ಅವರ ಸಂದೇಶ ಬಂದಿದೆ. ಕಲಾವಿದರಿಗೆ ನಮನವನ್ನು ಸಲ್ಲಿಸುವುದಕ್ಕೆ ಒಂದು ಚಂದದ ಹಾಡು ನಮನ ನಮನ ಅನ್ನುವ ಹಾಡು ಪ್ರಸಾರ ಮಾಡಿದ್ರೆ ಖುಷಿಯಾಯಿತು ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ. ಆಮೇಲೆ ಶುಭೋದಯ, ಗುಡ್ ಮಾರ್ನಿಂಗ್, ನಾವು ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೇವೆ, ಚಿತ್ರಕಲಾ ಪರಿಷತ್ತಿನ ಮಾಹಿತಿ ಹಾಡು ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತ ಎಸ್ ಜಗದೀಶ್ವರಾಚಾರ್ ಅವರು ಮಹಾಲಕ್ಷ್ಮೀ ಲೇಔಟಿಂದ ಸಂದೇಶ ಕಳಿಸಿದರೆ, ನಾವು ಕೂಡ ನಿಮ್ಮ ಜೊತೆಯಾಗಿದ್ದೇವೆ ಅಂತ ಉದಯ್ ಕುಮಾರ್ ಬೃಂದಾ ಮೂಡಲಗಿ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದರೆ, ಹೀಗೆ ಕಾರ್ಯಕ್ರಮ

ಕೇಳ್ತಾ ಕೇಳ್ತಾ ಸಂದೇಶವನ್ನು ಒಂದಷ್ಟು ಜನ ಕಳಿಸಿದ್ರೆ, ಸಂದೇಶವನ್ನು ಕಳಿಸದೆಯೇ ಅಸಂಖ್ಯಾತ ಜನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ, ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಸಾಕ್ತಾ ಇದ್ದೀರಾ. ಹೌದು, ವಿವಿಧ ಭಾರತಿ ವತಿಯಿಂದ ಮತ್ತೊಮ್ಮೆ ನಿಮಗೆ ನಮಸ್ಕಾರ, ಗುಡ್ ಮಾರ್ನಿಂಗ್, ಸ್ವಾಗತ, ಸುಸ್ವಾಗತ. 10 ಗಂಟೆಯ ಈ ಒಂದು ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಎಂದಿನಂತೆ ಚಂದದ ಹಾಡುಗಳನ್ನು ಹುಡುಕಿ ತಂದಿದ್ದೇನೆ. ಒಂದಾದ ನಂತರ ಒಂದು ಬಹಳ ಸೊಗಸಾಗಿರುವಂಥ ಹಾಡುಗಳು ನಿಮಗಾಗಿ ಕೇಳಿ ಬರುತ್ತೆ. ಹಾಡುಗಳನ್ನು ಕೇಳ್ತಾ ಕೇಳ್ತಾ ಆನಂದವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮುಳುಗಿ ಹೋಗಬಹುದು. ಶನಿವಾರದ ಬೆಳಗಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಚಂದು ಬಾನುಲಿ ಬಂಧು. ಮೊದಲ ಹಾಡು ಬರ್ತಾ ಇದೆ, ಬಾಳ ಪಂಜರ ಚಿತ್ರದ ಗೀತೆ, ಬಿ ಕೆ ಸುಮಿತ್ರ, ಟಿ ಆರ್ ಜಯದೇವ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ವಿಜಯ್ ನಾರಸಿಂಹ ಅವರು ಬರೆದಿದ್ದಾರೆ. ವಿಜಯ ಭಾಸ್ಕರ್ ಅವರ ಸಂಗೀತದ ಚಂದದ ಹಾಡು.

ಅದ್ಭುತವಾದ ಹಳೆಯ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ 10:10 ಆರಂಭ ಆಗಿದೆ. ಭಾರತದ ರತ್ನ ಚಿತ್ರದ ಹಾಡು ಕೇಳಿದ್ರಲ್ಲ ನೀವು, ಅನುರಾಗದ ಆರಾಧನ. ಇದು ಜಯದೇವ್ ಕುಮಾರ್ ಅವರು ಬರೆದಿದ್ದು, ಸುದರ್ಶನ ಮೌರ ಸಂಗೀತ ಇತ್ತು, ಪಿ ಸುಶೀಲ ಮತ್ತು ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದರು. ಅದರ ಜೊತೆಗೆ ಈಗ ತಾನೇ ಕೇಳಿದ್ರಿ ಯಾವ ಜನ್ಮದ ಮೈತ್ರಿ ಚಿತ್ರದ ಗೀತೆ, ಪಿ ಸುಶೀಲ ಅವರ ಧ್ವನಿ, ಗೀತಪ್ರಿಯ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲೇ.

0: ಕೇಳುಗರೆ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ, ಸ್ನೇಹಿತರು ಇಂಥವುಗಳಿಗೆಲ್ಲ ಕೊಟ್ಟಷ್ಟು ಮಹತ್ವವನ್ನ, ಸಮಯವನ್ನ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವ? ಒಂದು ಕ್ಷಣ ಯೋಚನೆ ಮಾಡಿ.
1: ನನ್ನ ಓಲೆ ಓಲೆಯಲ್ಲ ಮಿಡಿವ ಒಂದು ಹೃದಯ.
0: ನಾವು ನಮ್ಮ ಸಂಸಾರದೊಂದಿಗೆ ಕಳಿತೀವಲ್ಲ, ಆ ಸಮಯ ಮನೆಯ ಸದಸ್ಯರಿಗೆ ನಾವು ಕೊಡುವ ಅತಿ ದೊಡ್ಡ ಉಡುಗೊರೆ.
2: ಅತ್ಯಂತ ಹಳೆಯ ಅಂದರೆ 1972 ಸಮಯದಲ್ಲಿ ಬಂದಂತಹ ಸಿನಿಮಾಗಳಿಂದ ಚಂದದ ಹಾಡುಗಳನ್ನು ಆರಿಸಿ ನಿಮಗಾಗಿ ಪೋಣಿಸಿ ಕೊಡಲಾಗ್ತಾ ಇದೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರದಲ್ಲಿ ಕೆಸರಿನ ಕಮಲ ಚಿತ್ರದ ಗೀತೆ ಬರ್ತಾ ಇದೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ವಿಜಯಭಾಸ್ಕರ್ ಅವರ ಸಂಗೀತ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದ್ದಾರೆ. ಹಾಗೆಯೇ ವಿಜಯ ನರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವಂಥ ಬಿ ವಸಂತ ಮತ್ತು ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಒಂದು ಗೀತೆ ಉತ್ತರ ದಕ್ಷಿಣ ಚಿತ್ರದಿಂದ.

0: ವಸತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ದೇವಿ,
1: ಚಂದದ ಹಾಡುಗಳನ್ನು ಕೇಳ್ತಾ ಇದ್ದೀರಾ ನೀವು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ 107.9 FM ಇಂದ. ಸಕ್ಕರೆ ಬೊಂಬೆ ಅಕ್ಕರೆಯಿಂದ, ಇದು ಜ್ವಾಲಾಮೋಹಿನಿ ಚಿತ್ರದಿಂದ ಆಯ್ದ ಹಾಡು. ಹುಣಸೂರು ಕೃಷ್ಣಮೂರ್ತಿಗಳು ಬರೆದಿದ್ರು, ಸತ್ಯಮ್ ಅವರ ಸಂಗೀತ ಇತ್ತು, ಎಲ್ ಆರ್ ಈಶ್ವರಿಯವರು ಧ್ವನಿಯಾಗಿದ್ರು. ಸೀತೆ ಅಲ್ಲ ಸಾವಿತ್ರಿ ಚಿತ್ರದ ಗೀತೆ ಕೇಳಿದ್ರಿ. ದೇವಿ ಆಟಗಾತಿಯು ನೀನು ಅಂತ ಪಿ ಬಿ ಶ್ರೀನಿವಾಸ್ ಅವರಿಗೂ ಎಸ್ ಜಾನಕಿ ಅವರ ಜೊತೆಗೆ ಹಾಡಿದ್ರು. ಆರ್ ಎನ್ ಜಯಗೋಪಾಲ್ ಅವರು ಹಾಡನ್ನ ಬರೆದ್ರೆ ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ರು.
2: ರಮಣ ರಮಣ, ಏನ್ ನಿಂತ್ಕೊಂಡಿದ್ಯ? ಬಾ ಬಾ,
3: ಗಾಡಿ ಪಾಳಾಯ್ ಪೋಪಕ್
4: ನೀಡಿ.
2: ರಮಣ, ನಿಮ್ ಮನೇಲಿ ಡ್ರಾಪ್ ಮಾಡ್ತೀನಿ ಬಾ ರಮಣ.
0: ಇಲ್ಲ ಬೇಡ ಬೇಡಪ್ಪ.
2: ಏ ಬಾ, ಏನ್ ನಾನು ನೀನು ಒತ್ಕೊಂಡು ಹೋಯ್ತಿನ?
0: ದಮ್ಮಯ ಬೇಡ.
2: ಏ ಬಾ,
0: ನಾನು 4 ದಿನ ಬದುಕಬೇಕು. ಕುಡ್ದು ಡ್ರೈವ್ ಮಾಡಬೇಡ ಅಂದ್ರೆ ನೀನ್ ಎಲ್ಲಿ ಕೇಳ್ತೀನಿ?
2: ಕುಡಿದಿಲ್ಲ ರಮಣ, ಕುಡ್ದು ನೋಡ.
5: ಕುಡಿದು ವಾಹನ ಚಲಾಯಿಸದಿರಿ. ಕುಡಿತದೊಂದಿಗಿನ ಪಯಣ 1000 ಸಮಸ್ಯೆಗಳಿಗೆ ಆಹ್ವಾನ.
1: ಅತ್ಯಂತ ಚಂದದ ವಿಶೇಷವಾದಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ನೀವೆಲ್ಲ ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ದೀರಾ. ಹಾಡುಗಳು ನಿಮಗೆಲ್ಲ ಇಷ್ಟ ಆಗ್ತಾ ಇದೆ. ಮತ್ತಷ್ಟು ಅಂಥದ್ದೇ ಹಾಡುಗಳ ಜೊತೆಗೆ ಮುಂದೆ ಸಾಗೋಣ. ಮನೆ ಬೆಳಕು ಚಿತ್ರದ ಒಂದು ಹಾಡು ಬರ್ತಾ ಇದೆ, ಅದು ಚಿ ಉದಯಶಂಕರ್ ಅವರು ಬರೆದದ್ದು. ಎಂ ರಂಗರಾವ್ ಅವರು ಸಂಗೀತ ನೀಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ್ ಅವರ ಧ್ವನಿಯಲ್ಲಿದೆ. ಇದರ ಜೊತೆಗೆ ಮತ್ತೊಂದು ಚಂದದ ಹಾಡು, ನಮ್ಮೂರ ದೇವರು ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬಸವರಾಜ್ ಕೆಸ್ತೂರು ಅವರು ಬರೆದಿರುವ ಗೀತೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಹತ್ತು ಕಟ್ಟುವ ಕಡೆ ಮುತ್ತು ಕಟ್ಟುವ ಬಾರ ಏನು

ಅದ್ಭುತವಾದ ಹಳೆಯ ಕನ್ನಡ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಕೇಳ್ತಾ ಕೇಳ್ತಾ ಕಳಿಸಿರುವ ಸಂದೇಶಗಳು ಸಾಕಷ್ಟಿದೆ. ರಾಯಣ್ಣನ ಸಂಗೊಳ್ಳಿಯಿಂದ ದೇವೇಂದ್ರ ಹಡ್ಪದವರು, ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳಿದ್ರೆ, ವಿರೂಪಾಕ್ಷಪ್ಪ, ಕಾವ್ಯ ರುದ್ರಪ್ಪ, ರೇಣುಕಾ, ಶ್ರೀ ಮಡಿಗೌಳರ, ಶ್ರೀಗೌರಿ ಮಡಿವಾಳರ ಇವರ ಸಂದೇಶ ಕೂಡ ಬಂದಿದೆ. ಬಿ ಕೆ ಸುಮಿತ್ರಾ ಅವರ ಹಾಡನ್ನು ಕೇಳಿ ತುಂಬಾ ಖುಷಿಯಾಯಿತು ಅಂತ ಹರೀಶ್ ಅವರು ಮಲ್ಲೇಶ್ವರಂಿಂದ, ಅಂಜನ್ ಅವರು ಗಾಂಧಿ ಬಜಾರ್ನಿಂದ ಹೇಳ್ತಾ ಇದ್ರೆ, ಎಕ್ಸ್ಟ್ರೀಮ್ಲಿ ರೇರ್ ಆ್ಯಂಡ್ ಬ್ಯೂಟಿಫುಲ್ ಡ್ಯೂಯಟ್, ಎಕ್ಸಲೆಂಟ್ ಟೇಸ್ಟ್, ಥ್ಯಾಂಕ್ ಯು ಆಲ್ ಅಂತ ಹೇಳಿದ್ರೆ, ಅನುರಾಗದ ಆರಾಧನಾ ಹೆಸರಿನ ಮುಖೇನ ನನ್ನ ಹೃದಯ ವೀಣೆ ಶೂರ್ ಶುರುವಾಗೊಂದು ವಿವಿಧ ಭಾರತಿಗೆ ಸಾವಿರದ ನಮಸ್ಕಾರಗಳು ಅಂತ ಹೇಮಂತ್ ಸುಂಕದಕಟ್ಟೆಯಿಂದ ಹೇಳ್ತಾರೆ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಭಾಳ ದಿನಗಳ ನಂತರ ಜ್ಯೋತಿ ಕಿರಣ ಕಂಡೆ ಅನ್ನುವ ಹಾಡು ಕೇಳಿ ತುಂಬಾ ಖುಷಿಯಾಯಿತು, ಧನ್ಯವಾದ ಅಂತ ಸುಮ್ಮಾ ಫ್ರಮ್ ಸುಂಕದಕಟ್ಟೆಯಿಂದ. ಅನುರಾಗದ ಆರಾಧನಾ ಹಾಡು ನನಗೂ ತುಂಬ ಇಷ್ಟ ಆಯಿತು ಅಂತ ನಾಗರತ್ನ ಅವರು, ಮನಸ್ಸಿಗೆ ಹೃದಯಕ್ಕೆ ಕಚ್ಚುಗಳು ಇಡುವಂತಹ ಬಂಗಾರದ ಮೆಲುಕು ಹಾಕುವ ಗೀತೆಗಳ ಪ್ರಸಾರ ಮಾಡಿದ್ರಿ, ಹಾಲು ಜೇನು ಕುಡ್ದಷ್ಟೇ ಖುಷಿಯಾಯಿತು ಅಂತ ಲಕ್ಷ್ಮೀ ವೆಂಕಟೇಶ್ ಹೊಸಕೋಟೆಯಿಂದ ಹೇಳ್ತಾ ಇದ್ದಾರೆ. ಹಲಸೂರಿನ ರಾಜೇಶ್ ಅವರು ಹಳೆಯ ಕನ್ನಡ ಹಾಡುಗಳೇ ಚಂದ ಅಂತಾರೆ. ಮತ್ತೊಬ್ಬರು ಹೇಳ್ತಾ ಇದ್ದಾರೆ, ಹೆಸರೇನು ಹಾಕಿಲ್ಲ, ಅವರು ಸಂದೇಶ ಓದಲಿಕ್ಕಾಗೋದಿಲ್ಲ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಹೇಳ್ತಾರೆ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲು ಹಾಡುಗಳನ್ನು ಕೇಳೋದಕ್ಕೆ ಒಂದು ಸ್ವಲ್ಪ ಶಕ್ತಿ ಬರಲಿ ಅಂತ ಜಾಸ್ತಿ ನಾಷ್ಟ ಮಾಡಿದೆ. 10 ಗಂಟೆ ಅಷ್ಟೊತ್ತಿಗೆ

ಕಿವಿ ನಿದ್ರೆ ಮಂಪ್ರು ಬಂದಿತ್ತು. 10:05 ನನ್ನ ಮೊಮ್ಮಗ ಬಂದು ತಣ್ಣೀರು ಹಾಕಿ ಓಲ್ಡೀಸ್ಗೋಲ್ಡ್ ಕಾರ್ಯಕ್ರಮ ಶುರುವಾಗಿದೆ ತಾತ ಹೇಳು ಅಂತ ಎಳಿಸ್ಬಿಟ್ಟ. ನಮ್ಮ ಈ ಬಾಳ ಪಂಜರದಲ್ಲಿ ಪ್ರತಿದಿನದ ಓಲ್ಡೀಸ್ಗೋಲ್ಡ್ ಕಾರ್ಯಕ್ರಮ ಹಾಸು ಹೊಕ್ಕಾಗಿದೆ. ಇದು ಯಾವ ಜನ್ಮದ ಮೈತ್ರಿ ಅನ್ನೋದು ನನಗಂತೂ ತಿಳಿಯೋದಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ, ಇದು ಯಾವ ಜನ್ಮದ ಮೈತ್ರಿ ಆದರೂ ಪರವಾಗಿಲ್ಲ. ನೀವು ಓಲ್ಡೀಸ್ಗೋಲ್ಡ್ ಕೇಳ್ತಾ ರೀ, ವಿವಿಧ ಭಾರತಿ ಕೇಳ್ತಾ ರೀ, ತಪ್ಪದೇ ನಮ್ಮ ಜೊತೆಯಾಗಿರಿ ಅಷ್ಟೇ ನಾವು ಹೇಳೋದು. ಇನ್ನು ಉಮೇಶ್ ಅವರು, ನೀವು ಪ್ರತಿದಿನ ಪ್ರಸಾರ ಮಾಡುವಂಥ ಅಪರೂಪದ ಹಾಡುಗಳಿಂದ ನಮ್ಮ ಬಾಲ್ಯವೆಲ್ಲ ನೆನಪಾಗುತ್ತೆ, ಸದಾ ಖುಷಿಯಾಗಿರೋ ಹಾಗೆ ಆಗಿದೆ ಅಂತ ಹೇಳ್ತಾರೆ. ಅರುಣಾ ಮೈತ್ರಿ, ಜೆಸಿ ನಗರ ಪೋಸ್ಟ್ ಆಫೀಸ್ ರೋಡ್ನಿಂದ, ತುಂಬ ಖುಷಿಯಾಗುತ್ತೆ ಹಾಡುಗಳು ಅಂತ ಹೇಳಿದ್ರೆ. ಅಮರಾವತಿ ಹರಿಕುಮಾರ್, ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ, ಥ್ಯಾಂಕ್ ಯು ವಿವಿಧ ಭಾರತಿ ಅಂತಾರೆ. ಜಿ ಎಸ್ ಚಂದನ, ಚಿತ್ರದುರ್ಗದಿಂದ, ಬೆಳಗಿನಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ತುಂಬ ತುಂಬ ತುಂಬ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾರೆ. ರಮೇಶ್ ರಂಗ ವಿದ್ಯಾರ್ಥಿ, ವಿಜಯ್ ಹಿರೇಮಠ ರಾಯಚೂರಿನಿಂದ, ಅಪರೂಪದ ಅದ್ಭುತ ಹಳೆಯ ಹಾಡುಗಳು ನಮ್ಮ ಮನಸ್ಸೂರೆಗೊಂಡಿದೆ, ಧನ್ಯವಾದ ಅಂತ ಹೇಳ್ತಾರೆ. ಲೀಲಾ ಬೇಗೂರಿನಿಂದ ಹೇಳ್ತಾರೆ, ಓಲ್ಡ್ ಇಸ್ ಗೋಲ್ಡ್ನಲ್ಲಿ ತುಂಬ ಅಪರೂಪದ ಹಳೆಯ ಮಧುರವಾದ ಹಾಡು ಕೇಳೋದಕ್ಕೆ ಖುಷಿ ಆಗ್ತಾ ಇದೆ ಅಂತ. ಚಂದದ ಗೀತೆಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ. ಅಶೋಕ್ ಗೋಕಾವಿ, ನನ್ನ ಮೊಮ್ಮಗ ವಿರಾಜ್ ಇಚ್ಚಲಕರಂಜಿಯಿಂದ ಕೇಳ್ತಾ ಇದ್ದೀವಿ ಅಂತಾರೆ. ಗಂಗಾವತಿ ಹೇರೂರಿನಿಂದ ಗಂಗಪ್ಪ ಬಿಡಿಗೇರವರು, ಒಳ್ಳೆಯ ಹಾಡುಗಳು ಅಂತ ಹೇಳ್ತಾರೆ. ಪುಷ್ಪಾ ಶಾನ್ಭೋಗರ್ ಗದಗ್ನಿಂದ, ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳಿದ್ರೆ, ಎಲ್ಲ ಹಾಡು ಕಾರ್ಯಕ್ರಮ ವೆರಿ ಎಕ್ಸಲೆಂಟ್ ಅಂತ. ಬಿ ಪುಟ್ಟರಾಜು ಕಸವನಹಳ್ಳಿ ಬೆಂಗಳೂರಿನಿಂದ ಹೇಳ್ತಾರೆ, ಓಲ್ಡ್ ಇಸ್ ಗೋಲ್ಡ್ ತುಂಬಾ ಚೆನ್ನಾಗಿದೆ ಅಂತ. ಸಂಪತ್ ಲಕ್ಷ್ಮಿ ಮಲ್ಲೇಶ್ವರಂನಿಂದ, ಹಳೆಯ ಸುಮಧುರ ಹಾಡುಗಳು ತುಂಬ ಇಷ್ಟ ಅಂತ. ಗಜಲಕ್ಷ್ಮಿ ಶಿಡ್ಲಘಟ್ಟದಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗ ಇವರು ಏನು ಹೇಳ್ತಾ ಇದ್ದಾರೆ, ಹಳೆಯ ಹಾಡುಗಳ ಕಾರ್ಯಕ್ರಮ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಎಲ್ಲರಿಗೂ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಅಂದರೆ ಹಳೆಯ ಹಾಡುಗಳು ಅಂದರೆ ನಿಮಗೆ ತುಂಬ ತುಂಬ ಇಷ್ಟ ಆಗುತ್ತೆ ಅಂತ ನಮಗೂ ಗೊತ್ತು. ಅದಕ್ಕೆ ನಿಮಗೋಸ್ಕರ ನಾವು ಚಂದದ ಹಾಡುಗಳನ್ನು ಆರಿಸಿ ಆರಿಸಿ ಆರಿಸಿ ನಿಮಗಾಗಿ ನಾವು ಕೊಡ್ತಾ ಇರ್ತೇವೆ. ಕೇಳ್ತಾ ಇರಿ ಪ್ರತಿ ಬೆಳಗ್ಗೆ 10:05, ಹಾಗೆ ಸಂಜೆ 5:05 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಶನಿವಾರದ ಈ ದಿನದ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರದಲ್ಲಿ ಸ್ವಯಂವರ ಚಿತ್ರದ ಗೀತೆ ಬರ್ತಾ ಇದೆ. ಚಿವದೇಶಂಕರ್ ಅವರು ಬರೆದಿದ್ದು, ಎಸ್ ಜಾನಕಿ ಮತ್ತು ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಹಾಗೆಯೇ ನಾರಿ ಮುನಿದನ್ ಮಾರಿ ಚಿತ್ರದ ಗೀತೆ ಗೀತಪ್ರಿಯ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಪಿ ಸುಶೀಲ ಅವರ ಧ್ವನಿಯಲ್ಲಿ ಕೇಳಿ.

ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ

0: ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90 ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ.
1: ನಿಸ್ವಾರ್ಥ ಸ್ನೇಹಕ್ಕೆ ಸಾವಿಲ್ಲ, ಪರಸ್ಪರ ಗೌರವ, ನಿರಾಡಂಬರ, ಪ್ರಾಮಾಣಿಕತೆ, ನಿಷ್ಠುರತೆ, ಸರಳತೆ ಮತ್ತು ಶುದ್ಧ ಮನಸ್ಸು, ಇವು ಇರುವಲ್ಲಿ ಸ್ನೇಹ ಶಾಶ್ವತ. ಗೆಳೆಯರ ಸ್ಮರಣೆ ಎಂದರೆ ಗೆಳೆತನದ ವೃಕ್ಷಕ್ಕೆ ನೀರೆರೆದಂತೆ.
2: ಕಹ ಸ್ನೇಹ ಸದ್ಭಾವ, ಇತರರಿಗೆ ಒಳಿತಾಗಲಿ ಎಂಬ ನಿರ್ಮಲ ಭಾವನೆ ಸದ್ಭಾವ.
3: ಇದು ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಸಮಯ ಆಗ್ತಿದೆ 11:00. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
4: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ರಕ್ಷಣಾ ಸಚಿವರು ಮಹಾರಾಣಾ ಪ್ರತಾಪ್ ಅವರನ್ನು ಅದಮ್ಯ ಶೌರ್ಯ ಮತ್ತು ಅಚಲ ಹೆಮ್ಮೆಯ ಸಂಕೇತವೆಂದು ಬಣ್ಣಿಸಿದ್ದಾರೆ. ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ರಕ್ಷಣೆಗಾಗಿ ಮುಡಿಪಾಗಿಟ್ಟಿದ್ದರು ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಮುಂದಿನ ನೌಕಾಪಡೆಯ ಮುಖ್ಯಸ್ಥರನ್ನಾಗಿ ನೇಮಿಸಿದೆ. ವೈಸ್ ಅಡ್ಮಿರಲ್ ಸ್ವಾಮಿನಾಥನ್ ಪ್ರಸ್ತುತ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸಮೀಕ್ಷಾ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಉತ್ತರ ಕನ್ನಡ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಕೆಳ ಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಡಳಿತ ತಿಳಿಸಿದೆ. 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಇದೇ 15ನೇ ತಾರೀಖಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ದೀರ್ಘಕಾಲದ ಸಂಘರ್ಷವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ರಾಷ್ಟಗಳು ಇದೇ 14 ಮತ್ತು 15ರಂದು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಮಹತ್ವದ ಶಾಂತಿ ಮಾತುಕತೆಯನ್ನು ಪುನರಾರಂಭಿಸಲಿವೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ. ಡಿಜಿಟಲ್ ಗುರುತು ದತ್ತಾಂಶದ ಮೂಲಕ ಸಾರ್ವಜನಿಕ ಸೇವೆ ಮತ್ತು ಆಡಳಿತವನ್ನು ಉತ್ತಮಗೊಳಿಸುವ ಉದ್ದೇಶದ UIDAI ಡಾಟಾ ಹ್ಯಾಕಥಾನ್ 2026 ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಮ್ಮಿಕೊಂಡಿದ್ದ ಈ ಸ್ಪರ್ಧೆಯಲ್ಲಿ 15,000 ಹೆಚ್ಚು ತಂಡಗಳು ನೋಂದಾಯಿಸಿಕೊಂಡು 5,000 ಅಧಿಕ ತಂಡಗಳು ನವೀನ ತಾಂತ್ರಿಕ ಪರಿಹಾರಗಳನ್ನು ಪ್ರಸ್ತುತಪಡಿಸಿವೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿಂದು ನಡೆಯುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

ನಮಸ್ತೆ ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಹೊಸ ಹಾಡು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಈ ದಿನದ ಹೊಸ ಗೀತೆಗಳನ್ನ ಕೇಳುವಂತಹ ಈ ಕಾರ್ಯಕ್ರಮದಲ್ಲಿ ಕೇಳಿ ಮೊದಲಿಗೆ ಬ್ರಾಡ್ ಚಲನಚಿತ್ರದಿಂದ ಸಿದ್ಧ ಶ್ರೀರಾಮ್ ಮತ್ತು ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ, ಶಶಾಂಕ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ತಂತ್ರಜ್ಞಾನ ಆಯ್ಕೆಯಾದರೆ ಅನುಷ್ಠಾನದ ಸಂಪೂರ್ಣ ವೆಚ್ಚವನ್ನು ಕೆಎಸ್ಡಿಎಲ್ ಭರಿಸಲಿದೆ ಎಂದು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಬೆಂಗಳೂರಿನ ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಸಂಸ್ಥೆ ಮೂಲಕ ಸರ್ವೆ ಕಾರ್ಯದ ಹಿನ್ನೆಲೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮಸ್ತೆ, ಸಮಯ ಆಗಿದೆ 12:05. ಎಲ್ಲ ಆತ್ಮೀಯ ಕೇಳುಗರಿಗೆ ಶುಭ ಮಧ್ಯಾಹ್ನ. ಹಾಗೆಯೇ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗಾಗಲೇ ನಮ್ಮ ಜೊತೆ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಒಂದು ಗೀತೆಯ ಕೋರಿಕೆಯೊಂದಿಗೆ ರೆಡಿಯಾಗಿದ್ದಾರೆ. ಅವ್ರನ್ನ ಮಾತಾಡಿಸೋದಕ್ಕಿಂತ ಮುಂಚೆ ನೀವು ನಿಮ್ಮ ಇಷ್ಟದ ಗೀತೆನ ನಮ್ಮ ಆಕಾಶವಾಣಿಯ ವಿವಿಧ ಭಾರತಿಯಲ್ಲಿ ಆಲಿಸಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ದೂರವಾಣಿ ಸಂಖ್ಯೆ 0802226127. ಮತ್ತೊಮ್ಮೆ 0802226157 ಈ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆ ಯಾವುದು ಅಂತ ಹೇಳಿ ನಂತರ ನಮ್ಮ ಆಕಾಶವಾಣಿಯಲ್ಲಿ ಆ ಗೀತೆಯನ್ನ ಆಲಿಸಬಹುದು. ಇದೀಗ ನಮ್ಮ ಜೊತೆ ಕರೆಯಲಿದ್ದಾರೆ. ನಮಸ್ತೆ.
2: ಹಲೋ
1: ಸರ್. ನಮಸ್ತೆ, ಕೇಳಿಸ್ತಿದ್ಯಾ? ಸರ್ ಹೇಳಿ, ಹೇಗಿದ್ದೀರಾ? ಮತ್ತೆ ಹೇಗ್ ನಡೀತಿದೆ ಸರ್ ಕೆಲಸ ಎಲ್ಲ? ಓಕೆ, ಈಗ ಯಾವ ಗೀತೆಗಾಗಿ ಕರೆ ಮಾಡಿದೀರಾ ಸರ್? ಆ ಒಂದು ಚಲನಚಿತ್ರದಿಂದ ಯಾವ ಗೀತೆ ಬೇಕಾಗಿತ್ತು ಸರ್?
2: ಪ್ರಾಯ ಬಂದರೆ ಯಾಕೋ ಅದು ಯಾಕೋ ಗೀತೆ ಬರಲ್ಲ.
1: ನಿಮ್ಮ ಹೆಸರು ಹಾಗೆ ನೀವು ಎಲ್ಲಿಂದ ಕರೆ ಮಾಡಿದೀರಾ ಸರ್? ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಇದೀಗ ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತಿದೆ. ಈಗ ಕೇಳು ಕೃಷ್ಣ ನೀ ಕುಣಿದಾಗ ಚಲನಚಿತ್ರದಿಂದ ಒಂದು ಗೀತೆ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ, ವಿಜಯ್ ಆನಂದ್ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ.

0: ಕರೆಗೊಂದು ಹಾಡಿನಲ್ಲಿ ನಿಮ್ಮ ಕೋರಿಕೆಯ ಗೀತೆಗಳು ಪ್ರಸಾರ ಆಗ್ತಿದೆ. ಇದೀಗ ತಾನೇ ಅರವಿಂದ್ ಅವರು ನಮಗೆ ಕಾಲ್ ಮಾಡಿದ್ದಾರೆ. ಸರ್, ದಯಮಾಡಿ ಮಾತಾಡಿ. ಕೇಳಿಸ್ತಿದ್ಯಾ ಸರ್? ಓಕೆ, ಆರೋಗ್ಯ ಇಲಾಖೆಯಿಂದ ಅರವಿಂದ್ ಅವರು ಕರೆಯನ್ನ ಮಾಡಿದ್ರು. ಇದೀಗ ತಾನೇ ಲೈನ್ ಡಿಸ್ಕನೆಕ್ಟ್ ಆಗಿದೆ. ಅವರು ಸ್ವಯಂವರ ಒಂದು ಚಲನಚಿತ್ರದಿಂದ ಒಂದು ಗೀತೆಯನ್ನ ಕೋರಿಕೆ ಮಾಡಿಕೊಂಡಿದ್ರು. ಆ ಒಂದು ಗೀತೆ ಇದೀಗ ಪ್ರಸಾರ ಆಗ್ತಿದೆ. ಪಿ ಬಿ ಶ್ರೀನಿವಾಸ್ ಅವರ ಗಾಯನ, ಪಿ ಸುಶೀಲಾ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಈ ಒಂದು ಗೀತೆಗಿದೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ.
1: ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ನಿನ್ನ ಕಣ್ಣ ಕನ್ನ

ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಸ್ವಲ್ಪ ತಾಂತ್ರಿಕ ದೋಷದಿಂದ ಸ್ವಲ್ಪ ಒಂದೆರಡು ಕಾಲ್ ಮಿಸ್ ಆಯ್ತು ಅಂತ ಭಾವಿಸ್ತೇವೆ. ಆದ್ರೆ ಈಗ ನಮ್ಮ ಜೊತೆ ಇದ್ದಾರೆ ಸರ್. ನಮಸ್ತೆ ಸರ್, ಕೇಳಿಸ್ತಿದ್ಯಾ? ಹಲೋ, ಹಲೋ. ಓಕೆ, ಇದೀಗ ತಾನೇ ನಮಗೆ ಒಬ್ರು ಕರೆ ಮಾಡಿದ್ರು, ಒಂದು ಗೀತೆಗಾಗಿ ಅವರು ರಿಕ್ವೆಸ್ಟಿನ ಕೊಟ್ಟಿದ್ರು. ಭೂ ಕೈಲಾಸ ಚಲನಚಿತ್ರದಿಂದ ಎ ಪಿ ಕೋಮಲಾ ಅವರ ಒಂದು ಧ್ವನಿಯಲ್ಲಿ, ಕೂರ ಸೀತಾರಾಮ್ ಶಾಸ್ತ್ರಿಯವರ ಸಾಹಿತ್ಯ, ಸದಾಶಿವನಂ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ.

ಆಟೋ ರಾಜ ಚಲನಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಚಿವುದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಆಲಿಸಿದ್ವಿ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ತಾಂತ್ರಿಕ ದೋಷದಿಂದ ನಿಮ್ಮ ಕರೆಯನ್ನು ನಾವು ಸ್ವೀಕರಿಸಲಿಕ್ಕೆ ಹಾಗೆ ನಿಮ್ಮನ್ನು ಮಾತಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೆ ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಲಿಕ್ಕೆ ನೀವು ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9484091089. ಮತ್ತೊಮ್ಮೆ 9483091029 ಈ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಇಷ್ಟದ ಗೀತೆ ಯಾವುದು ಅಂತೇಳಿ ನೀವು ಸಂದೇಶವನ್ನು ಕಳಿಸಬಹುದು. ಈಗ ಕೇಳಿ ಮತ್ತೊಂದು ಸುಂದರವಾದಂತಹ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಬೆಂಕಿಯ ಬಲೆ ಚಲನಚಿತ್ರದಿಂದ ಈ ಒಂದು ಗೀತೆ, ಚಿಯುದಯಶಂಕರ್ ಅವರ ಸಾಹಿತ್ಯ ಈ ಗೀತೆಗಿದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಈಗ ಕೇಳಿ ಅಮೃತ ವರ್ಷಿಣಿ ಚಲನಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.
2: ಕಣ್ಣಿನ ನೋಟಗಳು, ಕೋಲ್ಮಿಂಚಿನ ಬಾಣಗಳು,

ಈಗ ಕೇಳಿ ಒಂದು ಪ್ರೇಮದ ಕಥೆ ಚಲನಚಿತ್ರದಿಂದ ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜೈ ಗೋಪಾಲ್ ಅವರ ರಚನೆ, ಟಿಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇರುವಂತಹ

ಈಗ ಕೇಳಿ ಜಯಸಿಂಹ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಚಿರುದಯಶಂಕರ್ ಅವರ ರಚನೆ, ವಿಜಯ್ ಆನಂದ್ ಅವರ ಸಂಗೀತ ಸಂಯೋಜನೆ ಇರುವಂತಾಗಿತ್ತು.

ಶಾಪ. ಈಗ ಕೇಳಿ ಯುದ್ಧಕಾಂಡ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ. ಹಾಗೆ ಈ ಒಂದು ಗೀತೆಯೊಂದಿಗೆ ಈ ದಿನದ ಕರೆಗೊಂದು ಹಾಡು ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಆದರೂ ಕೂಡ ನೊಂದ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಈ ದಿನ ನೀವು 1:20 to 2:00 ನಿಮ್ಮ ನೆಚ್ಚಿನ ಗೀತೆಗಳನ್ನ ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಹಾಗೆ ನಿಮ್ಮ ಕೋರಿಕೆಯ ಗೀತೆಯನ್ನ ನೀವು ಆಕಾಶವಾಣಿಯಲ್ಲಿ ಆಲಿಸಬಹುದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ

ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ಅಶೋಕ್ ಕೀರ್ತಾನಿಯಾ, ನಿಸಿತ್ ಪ್ರಮಾಣಿಕ್ ಮತ್ತು ಕ್ಷುದಿರಾಮ್ ಟುಡು ಸೇರಿದಂತೆ 5 ಸಂಪುಟ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಆರ್ಎನ್ ರವಿ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ಅವರನ್ನು ದೇಶದ ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ಇಂದು ನೇಮಕ ಮಾಡಿದೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನಾಲ್ಸಾ ಇಂದು ದೇಶಾದ್ಯಂತ 2026 ಎರಡನೇ ರಾಷ್ಟೀಯ ಲೋಕಅದಾಲತ್ತನ್ನು ಆಯೋಜಿಸಿದೆ. ಹೈಕೋರ್ಟ್ಗಳು, ಜಿಲ್ಲಾ ನ್ಯಾಯಾಲಯಗಳು, ನ್ಯಾಯಮಂಡಳಿಗಳು, ಗ್ರಾಹಕ ವೇದಿಕೆಗಳು ಸೇರಿದಂತೆ ಬಹು ಹಂತಗಳಲ್ಲಿ ರಾಷ್ಟೀಯ ಲೋಕಅದಾಲತ್ತನ್ನು ನಡೆಸಲಾಗುವುದು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಹಿಂದುಳಿದವರ ಪರವಾಗಿ ಇದ್ದೇವೆ ಎಂದು ಬಿಂಬಿಸಿಕೊಳ್ಳುತ್ತಿದೆ. ಆದರೆ ಪರಿಶಿಷ್ಟ ಸಮುದಾಯಗಳ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಆಂಧ್ರದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ 10 ಪಥದ ರಸ್ತೆ ನಿರ್ಮಾಣ ಬರುವ ವರ್ಷ ಮಾರ್ಚ್ನಿಂದ ಆರಂಭಗೊಳ್ಳುತ್ತಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಕೆಜಿಎಫ್ ನಗರದಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿಯಂತ್ರಿಸಲು ನಗರಸಭೆ ಪರಿಸರ ಇಲಾಖೆ ಜೊತೆಗೂಡಿ ಟಾಸ್ಕ್ ಫೋರ್ಸ್ ರಚಿಸಿದ್ದು, ಮೊದಲನೇ ದಿನವೇ 130 ಕೆಜಿ ಏಕಬಳಕೆಯ ಪ್ಲಾಸ್ಟಿಕ್ ಅನ್ನು ನಗರಸಭೆಯ ಹಿರಿಯ ಆರೋಗ್ಯಾಧಿಕಾರಿಗಳ ತಂಡ ವಶಪಡಿಸಿಕೊಂಡಿದೆ ಎಂದು ಪೌರಾಯುಕ್ತ ಶ್ರೀಧರ್ ತಿಳಿಸಿದರು. ಮುಂದಿನ 2 ದಿನಗಳವರೆಗೆ ರಾಜ್ಯದ ದಕ್ಷಿಣ ಒಳನಾಡು, ಕೇರಳಂ, ಮಾಹೆ, ಲಕ್ಷದ್ವೀಪ, ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಾಲ್ನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

ಈಗ ಕೇಳಿ ತ್ರಿವಿಕ್ರಮ ಚಲನಚಿತ್ರದಿಂದ ನಕಾಶ್ ಅಜೀಜ್ ಮತ್ತು ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ ಮತ್ತು ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ.

ಇನ್ನು ನಂಬರ್ ಎಂಡಿಂಗ್ 3259 ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ವಾಣಿ ಶ್ರೀ ಧಾರವಾಡದಿಂದ ಸಂದೇಶನ ಕಳಿಸಿದ್ದಾರೆ. ಇನ್ನು ಚಂದ್ರು ಹಾಗೆ ಅನಂತಮೂರ್ತಿ ಶೃಂಗೇರಿ ಅವರು ಸಂದೇಶನ ಕಳಿಸಿದ್ದಾರೆ. ಬೆಂದುಮತಿ ಯಲಹಂಕದಿಂದ ಸಂದೇಶನ ಕಳಿಸಿದ್ದಾರೆ. ಉಮೇಶ್ ಸಂಕೇಶ್ವರ ಹಾಗೆ ಹರೀಶ್ ಮಲ್ಲೇಶ್ವರ ಅವರು ಸಂದೇಶನ ಕಳಿಸಿದ್ದಾರೆ. ಶಿರ್ಸಿಯಿಂದ ಮಂಜುನಾಥ್ ನಾಯಕ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ ಸಂದೇಶನ ಕಳಿಸಿದ್ದಾರೆ. ಇನ್ನು ಮಮತಾ, ಮೇಘ, ಧ್ರುವ, ಭಟ್ನಿ, ಕೇಶವಪುರ, ಹುಬ್ಬಳ್ಳಿಯಿಂದ ಸಂದೇಶನ ಕಳಿಸಿದ್ರೆ ಮೀರಾ ಶ್ರೀನಿವಾಸ್ ಮಹಾಲಕ್ಷ್ಮೀಪುರಂಯಿಂದ ಸಂದೇಶನ ಕಳಿಸಿದ್ದಾರೆ. ಶಿವಲಿಂಗಪ್ಪ ಭದ್ರೆ, ಭಾಗ್ಯವತಿ ಮತ್ತು ಮಾದನ ಹೆಪ್ಪರಗಿಯಿಂದ ಇವರು ಸಂದೇಶನ ಕಳಿಸಿದ್ದಾರೆ. ನಾಗರಾಜ ಶರ್ಮಾ ಹಾಗೆ ಎನ್ ಕೆ ವಿ ಜೈರಾಮ್ ಅವರು ಸಂದೇಶನ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 9985 ಅವರು ಸಂದೇಶನ ಕಳಿಸಿದ್ದಾರೆ. ಇಚಲ ಕರಂಜಿಯಿಂದ ಅಶೋಕ್ ಗೋಕಾವಿ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಎಲ್ಲರ ಸಂದೇಶಗಳು ಈಗಾಗಲೇ ಶುರು ಮಾಡಿದ್ದೀರಾ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮಕ್ಕೆ ಈಗಾಗಲೇ ಸಂದೇಶನ ಕಳಿಸಿದ್ದೀರಾ, ಖಂಡಿತ ನಿಮ್ಮ ಎಲ್ಲರ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಲಾಗುತ್ತೆ. ಪೂರ್ಣಿಮಾ ಮೇಸ್ರಿ ಜಯನಗರ್ ಧಾರವಾಡದಿಂದ ಸಂದೇಶನ ಕಳಿಸಿದ್ದಾರೆ. ಸೋಮಶೇಖರ್ ತಟ್ಟಿ ಹಂಪ ಸಾಗರದಿಂದ ಸಂದೇಶನ ಕಳಿಸಿದ್ದಾರೆ. ಹಾಗೆ ಹೆಸರನ್ನ ಕಳಿಸಿಲ್ಲ, ನಂಬರ್ ಎಂಡಿಂಗ್ ವಿತ್ 5109, ನಂಬರ್ ಎಂಡಿಂಗ್ 9815 ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ ಸಂದೇಶನ ಕಳಿಸಿದ್ದಾರೆ. ಎಲ್ಲರ ಸಂದೇಶಗಳಿಗೆ ಧನ್ಯವಾದವನ್ನು ಹೇಳುವಂತಹ ಸಮಯ.

0: ಆಕಾಶವಾಣಿಗೆ 90.
1: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@gmail.com.

0: ಕೆಲಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಸಮಯ ಆಗ್ತದೆ ಇನ್ನೇನು 1:10. ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ, ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ ಎರಡು ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ.

0: ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಇದೇ ಸಂದರ್ಭದಲ್ಲಿ ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ಅಶೋಕ್ ಕೀರ್ತಾನಿಯಾ, ನಿಸಿತ್ ಪ್ರಮಾಣಿಕ್ ಮತ್ತು ಕ್ಷುದಿರಾಮ್ ಟುಡೆ ಸೇರಿದಂತೆ 5 ಸಂಪುಟ ಸಚಿವರು ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯಪಾಲ ಆರ್ಎನ್ ರವಿ ಅವರು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಸಮಾರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಬ್ರಿಗೇಡ್ ಮೈದಾನದವರೆಗೆ ರೋಡ್ ಶೋ ನಡೆಸಿದರು. ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ಅವರನ್ನು ದೇಶದ ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ಇಂದು ನೇಮಕ ಮಾಡಿದೆ. ಪ್ರಸ್ತುತ ಸಿಡಿಎಸ್ ಆಗಿರುವ ಜನರಲ್ ಅನಿಲ್ ಚೌಹಾಣ್ ಅವರ ಅಧಿಕಾರಾವಧಿ ಈ ತಿಂಗಳ 30ರಂದು ಮುಕ್ತಾಯಗೊಳ್ಳಲಿದ್ದು, ನಂತರ ಸುಬ್ರಹ್ಮಣಿ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ. ಇದರ ಜೊತೆಗೆ ಅವರು ಮಿಲಿಟರಿ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯಾಗಿಯೂ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಮುಂದಿನ ನೌಕಾಪಡೆಯ ಮುಖ್ಯಸ್ಥರನ್ನಾಗಿ ನೇಮಿಸಿದೆ. ವೈಸ್ ಅಡ್ಮಿರಲ್ ಸ್ವಾಮಿನಾಥನ್ ಪ್ರಸ್ತುತ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಕಾರ್ಯಾಚರಣೆ, ಕಾರ್ಯತಂತ್ರ ಮತ್ತು ಸಿಬ್ಬಂದಿ ನಿರ್ವಹಣೆಯೊಂದಿಗೆ ಅಡ್ಮಿರಲ್ ಸ್ವಾಮಿನಾಥನ್ ಸುಮಾರು 4 ದಶಕಗಳ ವಿಶಿಷ್ಟ ಸೇವಾ ಅನುಭವ ಹೊಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಕರ್ನಾಟಕ ಮತ್ತು ತಮಿಳುನಾಡು ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದು, ಕೆಲವು ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪರಿವರ್ತನಾತ್ಮಕ ಜಗತ್ತಿನಲ್ಲಿ ಹಿಂದೂ ಮಹಾಸಾಗರ ಪ್ರದೇಶ ಎಂಬ ವಿಷಯದ ಮೇಲೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ 2 ದಿನಗಳ ಹಿಂದೂ ಮಹಾಸಾಗರ ಸಂವಾದ IOD 10 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಂವಾದ ಹಿಂದೂ ಮಹಾಸಾಗರ ಪ್ರದೇಶದ ಪ್ರಮುಖ ಬೆಳವಣಿಗೆಗಳು ಮತ್ತು ಉದಯೋನ್ಮುಖ ಸವಾಲುಗಳ ಕುರಿತು ಚರ್ಚಿಸಲು ಹಿಂದೂ ಮಹಾಸಾಗರ ಪ್ರದೇಶ ಒಕ್ಕೂಟದ ಸದಸ್ಯ ರಾಷ್ಟಗಳ ಹಿರಿಯ ಅಧಿಕಾರಿಗಳು, ನೀತಿ ನಿರೂಪಕರು ಮತ್ತು ತಜ್ಞರನ್ನು ಒಂದೇ ವೇದಿಕೆಯಡಿ ಸೇರಿಸಿತ್ತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಬಂಗಾಳ ಕವಿ ಹಾಗೂ ರಾಷ್ಟಗೀತೆಯ ಕರ್ತೃ ರವೀಂದ್ರನಾಥ ಟ್ಯಾಗೋರ್ ಅವರ 165ನೇ ಜನ್ಮದಿನಾಚರಣೆ ಅಂಗವಾಗಿ ಇಂದು ಪೋಚಿಷೆ ಬೋಯಿಶಾಖ್ ದಿನದಂದು ರವೀಂದ್ರನಾಥ ಟ್ಯಾಗೋರ್ ಅವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಶಾಂತಿನಿಕೇತನ, ವಿಶ್ವಭಾರತಿ ವಿಶ್ವವಿದ್ಯಾಲಯ ಮತ್ತು ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದಾದ್ಯಂತ ಪ್ರಮುಖ ಆಚರಣೆಗಳೊಂದಿಗೆ ಜಾಗತಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಇವುಗಳಲ್ಲಿ ರವೀಂದ್ರ ಸಂಗೀತ, ಕಾವ್ಯ, ನೃತ್ಯ ಮತ್ತು ನಾಟಕಗಳು ಸೇರಿವೆ. ಪೋಚಿಷೆ ಬೋಯಿಶಾಖ್ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಉಪರಾಷ್ಟಪತಿಯವರು ಪ್ರವರ್ತಕ, ಚಿಂತಕ, ಕಲಾವಿದ ಮತ್ತು ಶಿಕ್ಷಣ ತಜ್ಞರಾಗಿದ್ದ ಟ್ಯಾಗೋರ್ ಅವರ ಕೊಡುಗೆಗಳು ಸಾಹಿತ್ಯ ಕ್ಷೇತ್ರವನ್ನು ಮೀರಿ ವಿಸ್ತರಿಸಿದೆ ಎಂದು ತಿಳಿಸಿದ್ದಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಅಸಾಧಾರಣ ಬರಹಗಾರ, ಚಿಂತಕ ಮತ್ತು ಕವಿ ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅಸಾಮಾನ್ಯ ತತ್ವಜ್ಞಾನಿ, ಶಿಕ್ಷಣ ತಜ್ಞ, ಕಲಾವಿದ ಹಾಗೂ ಭಾರತದ ನಾಗರಿಕ ಆತ್ಮದ ಕಾಲಾತೀತ ಧ್ವನಿಯಾಗಿ ಅವರು ಛಾಪು ಮೂಡಿಸಿದ್ದಾರೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ನಾಗರಿಕರಿಗೆ ಸಾಮಾಜಿಕ ಭದ್ರತಾ ರಕ್ಷಣೆ ಒದಗಿಸುತ್ತಿರುವ ಪ್ರಮುಖ ಯೋಜನೆಗಳಾದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆ 11 ವರ್ಷಗಳನ್ನು ಪೂರೈಸಿದೆ. ಈ ಯೋಜನೆಗಳು ಎಲ್ಲರಿಗೂ, ವಿಶೇಷವಾಗಿ ಸಮಾಜದ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳಿಗೆ ಕೈಗೆಟುಕುವ ಆರ್ಥಿಕ ರಕ್ಷಣೆಯನ್ನು ವಿಸ್ತರಿಸಲು ಕಲ್ಪಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಪ್ರಮುಖ ಯೋಜನೆಗಳು ನಾಗರಿಕರ ಜೀವನವನ್ನು ರಕ್ಷಿಸುವ ಮತ್ತು ದೀರ್ಘಕಾಲೀನ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸುವ ಮೂಲಕ ವಿಮೆ ಮತ್ತು ಪಿಂಚಣಿ ವಿಸ್ತರಿಸುವ ಗುರಿ ಹೊಂದಿವೆ. ಯೋಜನೆಗಳ ಕುರಿತು ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಕಡಿಮೆ ವೆಚ್ಚದ ವಿಮೆ ಮತ್ತು ಪಿಂಚಣಿ ಪ್ರಯೋಜನಗಳನ್ನು ಒದಗಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಜನಸುರಕ್ಷಾ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿ 27 ಕೋಟಿಗೂ ಹೆಚ್ಚು ದಾಖಲಾತಿಗಳು, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ 58 ಕೋಟಿ ಮತ್ತು ಅಟಲ್ ಪಿಂಚಣಿ ಯೋಜನೆಯಡಿ 9 ಕೋಟಿ ದಾಖಲಾತಿಗಳನ್ನು ಮಾಡಲಾಗಿದೆ. ಪಿಎಂ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿಯಲ್ಲಿ 10.7 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ 21,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು 1.84 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಸುಮಾರು 3,660 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಿದೆ ಎಂದು ಕೇಂದ್ರ ಹಣಕಾಸು ಸಚಿವರು ಹೇಳಿದರು. ಇದೇ ಸಂದರ್ಭದಲ್ಲಿ ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ ಬಡವರಿಗೆ ವಿಮಾ ರಕ್ಷಣೆ ಮತ್ತು ಪಿಂಚಣಿ ಬೆಂಬಲವನ್ನು ಒದಗಿಸುವುದು ಈ ಯೋಜನೆಗಳ ಉದ್ದೇಶವಾಗಿದ್ದು, ಡಿಜಿಟಲೀಕರಣ, ದಾಖಲಾತಿ ಮತ್ತು ಹಕ್ಕುಗಳ ಸರಳೀಕರಣದ ಮೇಲೆ ಈ ಯೋಜನೆಗಳು ಗಮನ ಕೇಂದ್ರೀಕರಿಸಿವೆ ಎಂದು ಹೇಳಿದರು. 3 ಕೆರಿಬಿಯನ್ ರಾಷ್ಟಗಳ ಪ್ರವಾಸದ 3ನೇ ಚರಣದ ಭಾಗವಾಗಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಅಲ್ಲಿನ ವಿದೇಶಾಂಗ ಮತ್ತು ಕ್ಯಾರಿಕಾಮ್ ವ್ಯವಹಾರಗಳ ಸಚಿವಾಲಯದಲ್ಲಿ ನಡೆದ ಧ್ವಜಾರೋಹಣ ಸಮಾರಂಭದಲ್ಲಿ ಪಾಲ್ಗೊಂಡರು. ಈ ವೇಳೆ ಅವರು ಉಭಯ ರಾಷ್ಟಗಳ ನಡುವಿನ ಸಾಂಪ್ರದಾಯಿಕ ಬಾಂಧವ್ಯವನ್ನು ಶ್ಲಾಘಿಸಿ ಆಳವಾದ ಸಾಂಸ್ಕೃತಿಕ ಸಂಬಂಧ ಮತ್ತು ಐತಿಹಾಸಿಕ ಒಡನಾಟವನ್ನು ಸ್ಮರಿಸಿದರು. ಇದೇ ವೇಳೆ ಉಭಯ ದೇಶಗಳ ಉಡುಗೆ ತೊಡುಗೆ, ಕ್ರೀಡೆ ಮತ್ತು ಸಂಪ್ರದಾಯಗಳಲ್ಲಿನ ಸಾಮ್ಯತೆಯನ್ನು ಅವರು ವಿಶೇಷವಾಗಿ ಉಲ್ಲೇಖಿಸಿದರು. ತಮ್ಮ ಭೇಟಿಯ ಸಂದರ್ಭದಲ್ಲಿ ಸಚಿವ ಎಸ್ ಜೈಶಂಕರ್ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೇಸರ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚಿಸಿದರು. ಈ ವೇಳೆ ಪ್ರವಾಸೋದ್ಯಮ ಸೌರಶಕ್ತಿ ಯೋಜನೆ, ತ್ವರಿತ ಪರಿಣಾಮ ಯೋಜನೆಗಳು ಮತ್ತು ಆಯುರ್ವೇದ ಪೀಠದ ಸ್ಥಾಪನೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ರಾಷ್ಟದ ಮಹಾನ್ ಯೋಧ ಮತ್ತು ಶೌರ್ಯ ಪರಾಕ್ರಮದ ಅಮರ ಸಂಕೇತ ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಗೌರವಯುತ ನಮನಗಳು, ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಗೌರವ, ಘನತೆ ಮತ್ತು ವೈಭವವನ್ನು ಕಾಪಾಡಲು ಮುಡಿಪಾಗಿಟ್ಟರು ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮಹಾರಾಣಾ ಪ್ರತಾಪ್ ಅವರು ಮಾತೃಭೂಮಿಯ ರಕ್ಷಣೆಗಾಗಿ ತಮ್ಮ ಇಡೀ ಜೀವನ ಮುಡಿಪಾಗಿಟ್ಟ ಅದಮ್ಯ ಶೌರ್ಯ ಮತ್ತು ಅಚಲ ಹೆಮ್ಮೆಯ ಸಂಕೇತವಾಗಿದ್ದಾರೆ ಎಂದು ಹೇಳಿದ್ದಾರೆ. ಹೊರ್ಮುಸ್ ಜಲಸಂಧಿಯ ಬಳಿ ನಿನ್ನೆ ಮರದ ದೋಣಿಯೊಂದು ಆಕಸ್ಮಿಕ ಬೆಂಕಿಗೆ ಸಿಲುಕಿ ಮಗುಚು ಬಿದ್ದ ಪರಿಣಾಮ ಒಬ್ಬ ಭಾರತೀಯ ಮೃತಪಟ್ಟು 4 ಸುಟ್ಟ ಗಾಯಗಳಾಗಿವೆ. ದೋಣಿಯಲ್ಲಿ ಸಂಭವಿಸಿದ ಬೆಂಕಿಯ ಕಾರಣವನ್ನು ಸದ್ಯಕ್ಕೆ ಪತ್ತೆ ಹಚ್ಚಲಾಗುತ್ತಿದೆ. ಬೆಂಕಿ ಹೊತ್ತಿಕೊಂಡ ಸಮಯದಲ್ಲಿ ಆ ಮಾರ್ಗವಾಗಿ ಸಾಗುತ್ತಿದ್ದ ಮತ್ತೊಂದು ಹಡಗು ತಕ್ಷಣವೇ ಸ್ಪಂದಿಸಿ ದೋಣಿಯಲ್ಲಿದ್ದ ಸಿಬ್ಬಂದಿಯನ್ನು ರಕ್ಷಿಸಿದೆ. ಗಾಯಗೊಂಡವರಿಗೆ ಪ್ರಸ್ತುತ ದುಬೈನಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದು ಅವರು ಸುರಕ್ಷಿತವಾಗಿದ್ದಾರೆ ಎಂದು ವರದಿಯಾಗಿದೆ. ದುಬೈನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಈಗಾಗಲೇ ರಕ್ಷಿಸಲ್ಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ಜಯ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ 2 ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಸಮಯಾಗಿದೆ 1:20. ಎಲ್ಲ ಆತ್ಮೀಯ ಕೇಳುಗರಿಗೆ ಈ ದಿನದ ವಿಶೇಷ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಇಷ್ಟದ ಗೀತೆ ಯಾವುದು ಅಂಥೇಳಿ ನಮಗೆ ಸಂದೇಶವನ್ನು ಕಳಿಸಿದ್ರೆ ಆ ಒಂದು ಗೀತೆಯನ್ನು ನಮ್ಮ ಆಕಾಶವಾಣಿಯ ವಿವಿಧ ಭಾರತಿಯಲ್ಲಿ ನೀವು ಆಲಿಸಬಹುದು. ಈಗಾಗಲೇ ಬಹಳಷ್ಟು ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದಿರಾ. ಈಗಾಗಲೇ ಆ ಗೀತೆಗಳು ಇದೀಗ ಪ್ರಸಾರ ಆಗಲಿಕ್ಕೆ ರೆಡಿಯಾಗಿದೆ. ಮೊದಲಿಗೆ ಕೇಳಿ ಸಾಮ್ರಾಟ್ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ

ಸಾಕ್ಷಾತ್ಕಾರ ಚಲನಚಿತ್ರದಿಂದ ಪಿಬಿ ಶ್ರೀನಿವಾಸ್ ಅವರ ಗಾಯನ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಈಗ ತಾನೇ ಆಲಿಸಿದ್ರಿ. ಈಗ ಕೇಳಿ ಮತ್ತೊಂದು ಸುಂದರ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ. ಗಂಡು ಸಿಡಿಗುಂಡು ಚಲನಚಿತ್ರದಿಂದ ಈ ಗೀತೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಈಗ ಕೇಳಿ ರಾಜ್ಕುಮಾರ್ ಅವರ ಗಾಯನದಲ್ಲಿ ವೆಂಕಟೇಶ್ ಪ್ರಸಾದ್ ಅವರ ಸಾಹಿತ್ಯ, ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಸ್ವಸ್ತಿಕ್ ಚಲನಚಿತ್ರದಿಂದ.

0: ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಈಗ ಕೇಳಿ ರಾಯರು ಬಂದರು ಮಾವನ ಮನೆಗೆ ಚಲನಚಿತ್ರದಿಂದ. ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಗಾಯನ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ರಾಜ್ ಕೋಟಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂ ಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿರುವ ಗೀತೆಗೆ ವಿಜಯ ನಾರಸಿಂಹ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ. ಧರ್ಮಸಿರಿ ಚಲನಚಿತ್ರದಿಂದ ಈ ಒಂದು ಗೀತೆ.

ಭೂಲೋಕದಲ್ಲಿ ಯಮರಾಜ ಚಲನಚಿತ್ರದಿಂದ ಈ ಒಂದು ಗೀತೆನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜೈರಾಮ್ ಅವರ ಗಾಯನ ಈ ಒಂದು ಗೀತೆಗಿತ್ತು. ಹಾಗೆ ಭಂಗಿರಂಗ ಅವರ ಒಂದು ಸಾಹಿತ್ಯ, ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಸಮಯ ಆಗಿದೆ 1:55. ಈ ದಿನದ ನಮ್ಮ ಸಂದೇಶ, ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆ ಇದೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಬಯಲುದಾರಿ ಚಲನಚಿತ್ರದಿಂದ.

0: ಸಮಯ ಆಗ್ತಿದೆ ಇನ್ನೇನು 2 ಗಂಟೆ ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ. ಐ ಆಮ್ ಅನುಜಾ ಕುಮಾರ್ ವಿತ್ ದ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್. ಸುವೇಂದು ಅಧಿಕಾರಿ ಬಿಕಮ್ಸ್ ದ ಫಸ್ಟ್ ಬಿಜೆಪಿ ಚೀಫ್ ಮಿನಿಸ್ಟರ್ ಆಫ್ ವೆಸ್ಟ್ ಬೆಂಗಾಲ್, ಟೇಕ್ಸ್ ಓಥ್ಸ್ ಅಲಾಂಗ್ ವಿತ್ 5 ಕ್ಯಾಬಿನೆಟ್ ಮಿನಿಸ್ಟರ್ಸ್. ಪೊಲಿಟಿಕಲ್ ಸ್ಟೇಲ್ಮೇಟ್ ಕಂಟಿನ್ಯೂಸ್ ಫಾರ್ ಗವರ್ಮೆಂಟ್ ಫಾರ್ಮೇಷನ್ ಇನ್ ತಮಿಳುನಾಡು ಆಸ್ ಟಿವಿಕೆ ಯೆಟ್ ಟು ರೀಚ್ ದ ಮೆಜಾರಿಟಿ ಮಾರ್ಕ್. ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆರ್ಗನೈಸಸ್ ನ್ಯಾಷನಲ್ ಲೋಕ್ ಅದಾಲತ್ ಅಕ್ರಾಸ್ ದ ಕಂಟ್ರಿ ಟು ಪ್ರೊವೈಡ್ ಎಮಿಕೇಬಲ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್.

ನಮಸ್ತೆ, ಶುಭ ಮಧ್ಯಾಹ್ನ. ಸಮಯ 2:15 ಆಗಿದೆ. ನೀವು ಟ್ಯೂನ್ ಮಾಡಿದ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇದೀಗ ವಿಶೇಷವಾದಂತಹ ಗೀತೆಗಳನ್ನ ಕೇಳುವಂತಹ ವೀಕೆಂಡ್ ಸಮಯ ಅಂತ ಹೇಳ್ಬೋದು. ಈ ಹೊತ್ತಿನಲ್ಲಿ ಅಪರೂಪದ ಹಾಗೆ ನಿಮಗೆ ಇಷ್ಟ ಆಗುವಂತಹ ಸಾಂಗ್ ಅಂತ ನಾನು ಭಾವಿಸ್ತೀನಿ. ಈಗ ಕೇಳಿ ನನ್ನಾಸೆಯ ಹೂವೆ ಚಲನಚಿತ್ರದಿಂದ ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ

0: 5000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ನೀನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ ನಲ್ಲಿ ಈಗ ಕೇಳಿ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಜಿ ಆರ್ ಶಂಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಒರಟ ಐ ಲವ್ ಯು ಚಲನಚಿತ್ರದಿಂದ.

0: ಮಹಾಭಾರತ ಹೀಗೆಂದಿದೆ: ಊರಲ್ಲೊಂದು ಕೆರೆ ಇದ್ದರೆ ಅದು 10 ಬಾವಿಗಳಿಗೆ ಸಮಾನ, ಒಂದು ಸರೋವರವಿದ್ದರೆ ಅದು 10 ಕೆರೆಗಳಿಗೆ ಸಮಾನ, ಓರ್ವ ಮಗ ಅಥವಾ ಮಗಳು 10 ಸರೋವರಗಳಿಗೆ ಸಮಾನ, ಊರಲ್ಲೊಂದು ಮರವಿದ್ದರೆ ಅದು 10 ಮಕ್ಕಳಿಗೆ ಸಮಾನ.
1: ಗಿಡಮರಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಗಿಡ ಮರ ಬೆಳೆಸಿ ಜೀವ ಸಂಕುಲ ಉಳಿಸಿ. ಸಾಕು ಪ್ರಾಣಿಗಳ ಮೇಲೆ ಪ್ರೀತಿ ಇರಲಿ, ಅದು ಮಾನವೀಯತೆಯ ಒಂದು ಮುಖ. ಆದರೆ ಅದು ತಂದೊಡ್ಡಬಹುದಾದ ಆರೋಗ್ಯ ಸಮಸ್ಯೆಗಳ ಬಗೆಗೂ ಗಮನವಿರಲಿ. ಸೋಫಾ, ಹಾಸಿಗೆ, ಡೈನಿಂಗ್ ಟೇಬಲ್ನಲ್ಲಿ ಕುಳಿತುಕೊಳ್ಳುವ, ಜೊತೆಗೆ ಮಡಿಲಲ್ಲಿ ನಾವು ಮಲಗಿಸಿಕೊಂಡು ಮುದ್ದಾಡುವ ಬೆಕ್ಕು, ನಾಯಿ, ಪಾರಿವಾಳದಂಥ ಪ್ರಾಣಿ ಪಕ್ಷಿಗಳ ಮೇಮೇಲಿನ ಧೂಳು, ಕಶ್ಮಲ ಮತ್ತು ಸೂಕ್ಷ್ಮ ಕಣಗಳು ಹಲವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾದೀತು. ಜೋಕೆ
0: ನಿತ್ಯ ವಾಕಿಂಗ್ ಮಾಡಿ, ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೆ, ಮೂಳೆಗಳು ಶಕ್ತಿಯುತವಾಗಬೇಕೆ, ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

0: ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ.

0: ಕಾಸರಗೋಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಆಂಧ್ರದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥದ ರಸ್ತೆ ನಿರ್ಮಾಣ ಮಾರ್ಚ್ನಿಂದ ಆರಂಭಗೊಳ್ಳುತ್ತಿದೆ. ದಶಪಥ ಹಾದು ಹೋಗುವ ಎಲ್ಲಾ ಪ್ರಮುಖ ಗ್ರಾಮಗಳಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ಮಾದರಿಯಲ್ಲಿ ಅಂಡರ್ಪಾಸ್ ನಿರ್ಮಾಣವಾಗಲಿದ್ದು ಅಪಘಾತಗಳ ತಡೆ ಹಾಗೂ ಜನರ ಸುಗಮ ಸಂಚಾರಕ್ಕೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮುದುಗುರ್ಕಿ ಗ್ರಾಮದ ಬಳಿ ನಡೆದ ಅಪಘಾತಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರ ಅಹವಾಲು ಆಲಿಸಿದ ಸಚಿವರು, ಮುದುಗುರ್ಕಿ ಬಳಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಸಾಂತ್ವನ ಹೇಳಿದರಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಲಾಗುವುದು ಎಂದು ತಿಳಿಸಿದರು. ಮುಂಬರುವ ಮಳೆಗಾಲದಲ್ಲಿ ನೆರೆ ಮತ್ತು ನೀರು ನಿಲ್ಲಬಹುದಾದ ಪ್ರದೇಶಗಳನ್ನು ಮೊದಲೇ ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಳೆಗಾಲ ಪೂರ್ವ ಸಿದ್ದತೆ ಬಗ್ಗೆ ನಡೆದ ಸಭೆಯಲ್ಲಿ ಸಚಿವರು, ಕಳೆದ ವರ್ಷ ನೆರೆ ಬಂದ ಪ್ರದೇಶಗಳು ಹಾಗೂ ಭೂಕುಸಿತವಾದ ಜನವಸತಿ ಪ್ರದೇಶಗಳಿಗೆ ಅಧಿಕಾರಿಗಳು ತಕ್ಷಣವೇ ತೆರಳಿ ಮುಂದಾಗುವ ಅಪಾಯ ತಡೆಯಲು ಈಗಿನಿಂದಲೇ ಕ್ರಮ ವಹಿಸಬೇಕು, ಚರಂಡಿ ರಾಜಕಾಲುವೆಗಳ ಹೂಳೆತ್ತುವ ಕಾರ್ಯವನ್ನು ತ್ವರಿತಗೊಳಿಸಬೇಕು, ಈ ಸಂಬಂಧ ಇಲಾಖೆಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ಜಿಲ್ಲಾಧಿಕಾರಿ ಎಚ್ ವಿ ದರ್ಶನ್ ಮಾತನಾಡಿ, ಜಿಲ್ಲೆಯಲ್ಲಿ ಸಮುದ್ರ ಕೊರೆತ ಉಂಟಾಗಬಹುದಾದ 8 ಪ್ರದೇಶಗಳನ್ನು ಗುರುತಿಸಿ ಅಪಾಯದ ಪ್ರಮಾಣವನ್ನು ತಗ್ಗಿಸಲು ಕ್ರಮ ವಹಿಸಲಾಗಿದೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ತುರ್ತು ವಿಪತ್ತು ನಿರ್ವಹಣೆಗೆ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ನಿಯಂತ್ರಣ ಕೊಠಡಿಗಳನ್ನು ತೆರೆಯಲಾಗಿದೆ ಎಂದು ಹೇಳಿದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ಕನ್ನಡಿಗ ಬಸವರಾಜ್ ಕೆಂಪವಾಡ್ ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ. ಇದೇ ಪರೀಕ್ಷೆಯಲ್ಲಿ ರಾಜ್ಯದ ಎನ್ ದೀಕ್ಷಿತ್ ಅವರು 14ನೇ ರ್ಯಾಂಕ್ ಪಡೆದಿದ್ದು ರಾಜ್ಯದ ಹಿರಿಮೆಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುವ ಬಸವರಾಜ್ ಕೆಂಪವಾಡ್ ಹಾಗೂ 14ನೇ ರ್ಯಾಂಕ್ ಪಡೆದಿರುವ ಎನ್ ದೀಕ್ಷಿತ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಇಬ್ಬರ ಸಾಧನೆಯು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆ ಮತ್ತು ಸ್ಫೂರ್ತಿದಾಯಕವಾದುದು ಎಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮವು ಚಿತ್ರದುರ್ಗದಲ್ಲಿ ಇಂದು ನಡೆಯುತ್ತಿದ್ದು ಕೇಂದ್ರ ಸಚಿವರು ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರುಗಳು ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಹಿಂದುಳಿದವರ ಪರವಾಗಿ ಇದ್ದೇವೆ ಎಂದು ಬಿಂಬಿಸಿಕೊಳ್ಳುತ್ತಿದೆ. ಆದರೆ ಹಿಂದುಳಿದ ಸಮಾಜಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವೆಲ್ಲವೂ ಬೇರೆಡೆಗೆ ಹೋಗುತ್ತಿದೆ, ಪರಿಶಿಷ್ಟ ಸಮುದಾಯಗಳ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನಡೆದ ಜೆಡಿಎಸ್ ರಜತ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, 3 ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಅಹಿಂದ ವರ್ಗದ ಅಭಿವೃದ್ಧಿ ನಿಗಮಗಳಿಗೆ ಮೀಸಲಿಟ್ಟಿದ್ದ ಹಣ ವಿನಿಯೋಗವಾಗಿಯೇ ಇಲ್ಲ. ಮಹಿಳೆಯರಿಗೆ 2,000 ಗೃಹಲಕ್ಷ್ಮಿ ಹಣ ನೀಡಿದ ಮಾತ್ರಕ್ಕೆ ಅವರ ಅಭಿವೃದ್ಧಿ ಸಾಧ್ಯವಿಲ್ಲ. ಮಹಿಳೆಯರಿಗೆ ಸಂವಿಧಾನಕವಾಗಿ ದೊರೆಯಬೇಕಾಗಿರುವ ಹಕ್ಕುಗಳನ್ನು ಕಲ್ಪಿಸಬೇಕು. ವಿದ್ಯಾವಂತ ಯುವ ಸಮುದಾಯಕ್ಕೆ ಉದ್ಯೋಗಗಳು ದೊರೆಯದಾಗಿದೆ. ಸರ್ಕಾರ ಕಾಟಾಚಾರಕ್ಕೆ ಉದ್ಯೋಗ ಮೇಳ ನಡೆಸುವ ಮೂಲಕ ವಿದ್ಯಾವಂತರನ್ನು ವಂಚಿಸುತ್ತಿದೆ ಎಂದು ಆರೋಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿರುವ ಒಳನಾಡು ಜಲಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಮೀನು ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳ ಆರ್ಥಿಕ ಸಬಲೀಕರಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯಾ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಮತ್ಸ್ಯ ಸಂಜೀವಿನಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು, ಪ್ರಸಕ್ತ ಸಾಲಿನಲ್ಲಿ ಆರಂಭಗೊಂಡಿರುವ ಈ ಯೋಜನೆಯು ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳನ್ನು ಒಳಗೊಂಡಿದ್ದು, ಮುಂದಿನ ಹಂತದಲ್ಲಿ ಜಿಲ್ಲೆಯ 50 ಕೆರೆಗಳಿಗೆ ಇದನ್ನು ವಿಸ್ತರಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಮತ್ಸ್ಯ ಸಂಜೀವಿನಿ ಯೋಜನೆಯ ಮೂಲಕ ಗ್ರಾಮೀಣ ಮಹಿಳಾ ಸಂಘಗಳಿಗೆ ಶಾಶ್ವತ ಜೀವನೋಪಾಯ ಕಲ್ಪಿಸುವುದರ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಗೂ ಒತ್ತು ನೀಡಲಾಗುತ್ತಿದೆ. ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಕೆರೆಗಳ ಸರ್ವೆ ಸಂಖ್ಯೆ, ಭೂ ಮಾಲೀಕತ್ವ, ಪ್ರಸ್ತುತ ಬಳಕೆ ಹಾಗೂ ನೀರಿನ ಲಭ್ಯತೆ ಸೇರಿದಂತೆ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ವರದಿ ಸಲ್ಲಿಸಬೇಕು ಎಂದು ಅವರು ಸೂಚಿಸಿದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದರು. ದಾವಣಗೆರೆಯಲ್ಲಿ

ಇಂದಿನಿಂದ ಆರಂಭಗೊಂಡ ಎರಡು ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು. ಪ್ರತಿಯೊಂದು ಹಳ್ಳಿಯಲ್ಲೂ ಸಮುದಾಯ ಬೀಜ ಬ್ಯಾಂಕ್ಗಳು ಸ್ಥಾಪನೆಯಾಗಬೇಕು ಎಂದರು. ತಾವು ಸ್ಥಾಪಿಸಿರುವ ಬೀಜ ಬ್ಯಾಂಕ್ಗಳ ಮೂಲಕ 500ಕ್ಕೂ ಹೆಚ್ಚು ದೇಸಿ ಬೀಜಗಳನ್ನು ಉಳಿಸಿರುವುದಾಗಿ ಇದೇ ವೇಳೆ ಬಿಬಿ ಫಾತಿಮಾ ಅವರು ತಿಳಿಸಿದರು. ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಜಿಲ್ಲೆಯ ಕೆಲ ಭಾಗಗಳಲ್ಲಿ ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಉತ್ತರ ಕನ್ನಡ ಜಿಲ್ಲಾಡಳಿತ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಇದರಿಂದ ಸಾರ್ವಜನಿಕರಲ್ಲಿ ಕುತೂಹಲ ಹಾಗೂ ಆತಂಕಗಳು ವ್ಯಕ್ತವಾಗುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತ ಸ್ಪಷ್ಟನೆ ನೀಡಿದ್ದು, ಬೆಂಗಳೂರಿನ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆಯು ನ್ಯಾಷನಲ್ ಏರೋ ಜಿಯೋಫಿಸಿಕಲ್ ಮ್ಯಾಪಿಂಗ್ ಪ್ರೋಗ್ರಾಂ ಭಾಗವಾಗಿ ಎನ್ಎಜಿಎಂಪಿ ಬ್ಲಾಕ್ 7 ಸರ್ವೇಕ್ಷಣಾ ಕಾರ್ಯ ಕರ್ನಾಟಕ, ಮಹಾರಾಷ್ಟ ಹಾಗೂ ಗೋವಾ ರಾಜ್ಯಗಳಲ್ಲಿ ಕೈಗೊಂಡಿದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸದರಿ ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿವೆ. ಈ ಸರ್ವೆಯಿಂದ ಪಡೆದ ಮಾಹಿತಿಯನ್ನು ಖನಿಜಾನ್ವೇಷಣೆಯಲ್ಲಿ ತೊಡಗಿರುವ ಸರ್ಕಾರಿ, ಖಾಸಗಿ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ನ್ಯಾಷನಲ್ ಜಿಯೋಸೈನ್ಸ್ ಡೇಟಾ ರೆಪೊಸಿಟರಿ ಎನ್ಜಿಡಿಆರ್ ಅಳವಡಿಸಿಕೊಳ್ಳುತ್ತದೆ. ಆದ್ದರಿಂದ ಸದರಿ ವೈಜ್ಞಾನಿಕ ಸರ್ವೆ ಕಾರ್ಯದಲ್ಲಿ ನಿರತವಾಗಿರುವ ಕೆಳಹಂತದ ವಿಮಾನ ಹಾರಾಟದ ಕುರಿತು ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗಬಾರದೆಂದು ಜಿಲ್ಲಾಡಳಿತ ತಿಳಿಸಿದೆ. ಕೋಲಾರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಬಾಕಿ ಇರುವ ಭೂಸ್ವಾಧೀನ ಹಾಗೂ ವಿವಿಧ ಸಿವಿಲ್ ವ್ಯಾಜ್ಯಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ಗುತ್ತಿಗೆ ಆಧಾರದ ಮೇಲೆ ಕಾನೂನು ಸಲಹೆಗಾರರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಭೂಸ್ವಾಧೀನ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ನೀಡುವ ಹೆಚ್ಚುವರಿ ಪರಿಹಾರದ ಆದೇಶಗಳ ವಿರುದ್ದ ಮೇಲ್ಮನವಿ ಸಲ್ಲಿಸುವ ಮುನ್ನ ಕಾನೂನು ಅಧಿಕಾರಿಗಳ ಅಭಿಪ್ರಾಯ ಪಡೆಯುವುದು ಮತ್ತು ಆರ್ಥಿಕ ಹೊಣೆಗಾರಿಕೆಯನ್ನು ಲೆಕ್ಕಹಾಕುವುದು ಅತ್ಯಗತ್ಯವಾಗಿದೆ. ಜಿಲ್ಲಾಡಳಿತದ ಕಾರ್ಯಬಾಹುಳ್ಯದ ನಡುವೆ ಇಂತಹ ವ್ಯಾಜ್ಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗದಿರುವುದನ್ನು ಮನಗಂಡು ಸರ್ಕಾರವು ಈ ವಿಶೇಷ ಹುದ್ದೆಯನ್ನು ಸೃಜಿಸಿದೆ. ಸರ್ಕಾರದ ಆದೇಶದಂತೆ ಈ ಹುದ್ದೆಯ ಅವಧಿ 2028 ಮಾರ್ಚ್ 31ರವರೆಗೆ ಇರಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಕೆಜಿಎಫ್ ನಗರದಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿಯಂತ್ರಿಸಲು ನಗರಸಭೆ ಪರಿಸರ ಇಲಾಖೆ ಜೊತೆಗೂಡಿ ವಿಶೇಷ ಕಾರ್ಯಪಡೆ ರಚಿಸಲಾಗಿದೆ. ಈ ಕಾರ್ಯಪಡೆ ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪ್ಲಾಸ್ಟಿಕ್ ಬಳಕೆ ವಿರುದ್ದ ಕಾರ್ಯಾಚರಣೆ ಆರಂಭಿಸಿದ್ದು, ಮೊದಲನೇ ದಿನವೇ 130 ಕೆಜಿ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ನಗರಸಭೆ ಹಿರಿಯ ಆರೋಗ್ಯಾಧಿಕಾರಿಗಳ ತಂಡ ವಶಪಡಿಸಿಕೊಂಡಿದೆ ಎಂದು ಪೌರಾಯುಕ್ತ ಶ್ರೀಧರ್ ತಿಳಿಸಿದರು. ವಿಶೇಷ ಕಾರ್ಯಪಡೆಯಲ್ಲಿ ಒಬ್ಬರು ಹಿರಿಯ ಆರೋಗ್ಯಾಧಿಕಾರಿ ಹಾಗೂ ನಗರಸಭೆ ಸಿಬ್ಬಂದಿ ಜೊತೆಗೆ ಪೌರ ಕಾರ್ಮಿಕರನ್ನು ನೇಮಿಸಿಕೊಳ್ಳಲಾಗಿದೆ. ಕೆಜಿಎಫ್ ನಗರದಲ್ಲಿ ಅಕ್ರಮ ದಾಸ್ತಾನು ಮಾಡಿರುವ ಅಂಗಡಿಗಳ ಮೇಲೆ ದಾಳಿ ನಡೆಸಿ ದಂಡ ವಿಧಿಸಿ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮಾರಾಟ ಕಂಡುಬಂದಲ್ಲಿ ಅಂಗಡಿ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

ನಮಸ್ತೆ, ಶುಭ ಮಧ್ಯಾಹ್ನ. ಸಮಯ ಆಗಿದೆ 2:40. ಎಲ್ಲ ಆತ್ಮೀಯ ಕೇಳುಗರಿಗೆ ಚಿತ್ರತಾಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಈ ದಿನ ಯಾವ ಚಿತ್ರದ ಗೀತೆಗಳನ್ನ ಕೇಳ್ತಾ ಇದ್ದೀರಾ ಅಂದರೆ 2002 ತೆರೆಗಂಡಂತಹ ಈ ಒಂದು ಚಿತ್ರದಲ್ಲಿ ಶಿವರಾಜ್ ಕುಮಾರ್, ರಮೇಶ್, ರಾಶಿ, ಅವಿನಾಶ್ ಮತ್ತು ಶರಣ್ ಅವರ ಅಭಿನಯ ಇತ್ತು. ಹಾಗೆ ಈ ಚಿತ್ರ ನಿನ್ನೆ ಪ್ರೀತಿಸುವೆ. ಇದೀಗ ಈ ಚಿತ್ರದಿಂದ ಆಯ್ದಂತಹ ಒಂದು ಗೀತೆ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ.

0: ನಾಡಿನ ಧ್ಯಾಯ ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯೂ ಸೇರಲಿ, ಪ್ರತಿ ಕುಟುಂಬವೂ ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಈಗ ಕೇಳಿ ಚಿತ್ರ ಮತ್ತು ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ನಿನ್ನೆ ಪ್ರೀತಿಸುವೆ ಚಲನಚಿತ್ರದಿಂದ.

ಭದ್ರಿಪ್ರಸಾದ್, ನಂದಿತಾ, ಚಿತ್ರ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಆಲಿಸಿದ್ರಿ.

ಈಗ ಕೇಳಿ ಮತ್ತೊಂದು ಸುಂದರ ಗೀತೆ, ನಿನ್ನೆ ಪ್ರೀತಿಸುವ ಚಲನಚಿತ್ರದ್ದು. ಹಾಗೆ ಚಿತ್ರತಾಣ ಕಾರ್ಯಕ್ರಮದ ಕೊನೆಯ ಗೀತೆ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಗಾಯನ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಸಮಯ ಆಗಿದೆ 3 ಗಂಟೆ. ಈಗ ಕೇಳಿ ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ.
1: ರಾಷ್ಟ್ರೀಯ ಸೇವಾ ದೇಶ್ ಕಿ ಸುರಿಲಿ ಧಡ್ಕನ್. ಪ್ರಸ್ತುತ ಕಾರ್ಯಕ್ರಮ ಮನ್ ಚಾಹೇ ಗೀತ್.
2: ಮನ್ ಚಾಹೇ ಗೀತ್.

0: ನಮಸ್ತೆ ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುವರಿಗೆ. ಶುಭ ಸಂಜೆ ಹೇಳ್ತಾ ಪರಿಮಳ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ ಜೆ ಲತಾ. ಹೌದು, ಈ ದಿನದ ಪರಿಮಳದ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷವಾದಂತಹ ವ್ಯಕ್ತಿ ನಮ್ಮ ಜೊತೆ ಇರ್ತಾರೆ. ಯಾರವರು ಅಂತ ಹೇಳಿದ್ರೆ, ಹಳ್ಳಿಯ ಮಣ್ಣಿನ ಕಂಪನ್ನ ಮಾತಿನ ಮೂಲಕ ಹೊರಸೂಸಲಿಕ್ಕೆ ನಮ್ಮ ಜೊತೆ ಆಗ್ತಾರೆ. ನೈಸರ್ಗಿಕ ಕೃಷಿ ತಜ್ಞ, ಸಹಜ ಜೀವನ ಮಾರ್ಗದರ್ಶಿ, ಹಾಗೆ ಸಹಜ ಜೀವನವನ್ನ ನಡೆಸ್ತಾ ಇರುವಂತಹ ವ್ಯಕ್ತಿ, ಮಣ್ಣಿನ ವೈದ್ಯ ಅಂತಾನು ಹೇಳ್ಬೋದು. ನಡೆದಾಡುವಂತಹ ಒಂದು ಕೃಷಿ ವಿಶ್ವಕೋಶ, ವಿಷಮುಕ್ತ ಆಹಾರದ ರಾಯಭಾರಿ, ನಿಸರ್ಗದ ಆರಾಧಕ ಯಾರು ಅಂತ ಹೇಳಿದ್ರೆ ಅವರೇ ಮಹೇಶ್. ಸರ್ ನಮಸ್ತೆ.
1: ನಮಸ್ಕಾರ.
0: ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಅಮ್ಮ.
0: ಮತ್ತೆ ಹೇಗ್ ನಡೀತಿದೆ ಸರ್ ಜೀವನ? ಊಟ ಎಲ್ಲ ಆಯ್ತಾ?
1: ಊಟ ಎಲ್ಲ ಆಯ್ತು.
0: ಮತ್ತೆ ಸರ್, ಸಹಜ ಜೀವನ ಅನ್ನೋದು ನಮ್ಗೆ ಮೊದಲಿಗೆ ಡೌಟ್ ಬಂದ್ಬಿಡತ್ತೆ. ನಿಮ್ಮ ಪ್ರಕಾರ ಸಹಜ ಜೀವನ ಅಂದ್ರೆ ಏನು ಸರ್?
1: ಸಹಜ ಜೀವನ ಅಂತಂದ್ರೆ ನಮ್ಮಲ್ಲಿ ಪ್ರಕೃತಿ ದತ್ತವಾಗಿರ್ತಕ್ಕಂತ, ಈಗ ಸಹಜ ಜೀವನ ಅಂದ್ರೆ ಹಿರಿಯವ್ರು ಏನ್ ಮಾಡಿದ್ರು ಹಿಂದಿನ ಕಾಲದಲ್ಲಿ, ಅದನ್ನ ಅವ್ರನ್ನ ಅಳವಡಿಸ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಜೀವನ ಶೈಲಿಗೆ ಸಹಜ ಜೀವನ. ಅದು ಹೇಗೆ ಅಂದ್ರೆ, ಪರಿಸರ ಪೂರ್ವಕವಾಗಿ ಸಿಗ್ತಕ್ಕಂಥ ವಸ್ತುಗಳನ್ನ ತಗೊಂಡು ಅದನ್ನ ಬಳಕೆ ಮಾಡಿ ಅದನ್ನ ಅಡಿಗೆ ರೂಪದಲ್ಲಿ ಆಗ್ಬೋದು, ಹಾಗೆ ಆಗ್ಬೋದು, ಅದನ್ನ

0: ಪರಿಸರ ಸುತ್ತಮುತ್ತ ಇರ್ತಕ್ಕಂತ ವಸ್ತುಗಳು ಬಳಸ್ಕೊಂಡು ಜೀವನ ಮಾಡೋದೇ ಸಹಜ ಜೀವನ.
1: ಓಕೆ, ಈಗ ನೀವು ನಿಮ್ಮ ಜೀವನದಲ್ಲಿ ಯಾವ ರೀತಿ ಇದನ್ನೆಲ್ಲ ಅಳವಡಿಸಿಕೊಂಡು ಸಹಜ ಜೀವನವನ್ನ ನಡೆಸ್ತಿದ್ದೀರಾ ಸರ್? ನಮ್ಗೆ ಕೆಲವೊಂದು ಉದಾಹರಣೆಗಳು.
0: ಕೆಲವೊಂದು ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಗೆ ಒಂದು ಎದುರಾಗುತ್ತದೆ, ಮತ್ತೆ ಇದು ಅಲ್ಲುಜ್ಜದು ಬಳಕೆ ನಾವು ಏನ್ ಮಾಡ್ತಾ ಇದ್ವಿ ಹಿಂದಿನ ಕಾಲದಲ್ಲಿ, ಅದನ್ನ ಬಳಕೆ ಮಾಡಿಕೊಂಡು ನಮ್ಮಲ್ಲಿ ನಿಸರ್ಗ ಸಿಗ್ತಕ್ಕಂತ ಬೇವಿನ ಕಡ್ಡಿ ಆಗ್ಬೋದು, ಮತ್ತೆ ಹಿರಿಯವರು ಮಾಡ್ತಿರ್ತಕ್ಕಂತ ತೆಂಗಿನಲ್ಲಿ ಒಂಬಳೆನಲ್ಲಿ ಸುಟ್ಟು ಅದಕ್ಕೆ ಕಂದು ಉಪ್ಪು ಸೇರಿಸಿ ಕೆಲವೊಂದು ಲವಂಗ ಮತ್ತೆ ಇನ್ನು ಅನೇಕ ಗಿಡಮೂಲಿಕೆ ಸೇರಿಸಿ ಮಾಡ್ತಕ್ಕಂತ ಒಂದು ಅಲ್ಪುಡಿ ಆಗ್ಬೋದು, ಮತ್ತೆ ಕೈಯಲ್ಲಿ ತಿಕ್ತಕ್ಕಂಥದ್ ಆಗ್ಬೋದು. ಆಮೇಲೆ ಸಹಜ ಜೀವನಕ್ಕೆ ಆಹಾರದ ನಿಯಮ ಬಂದ್ರೆ ಆಯಾ ಕಾಲದಲ್ಲಿ ಋತುಮಾನದಲ್ಲಿ ಸಿಗ್ತಕ್ಕಂತ ಹಣ್ಣುಗಳು ತಗೊಂಡು ಬಳಕೆ ಮಾಡ್ತಕ್ಕಂಥದ್ದು ಇರ್ಬೋದು. ಮತ್ತೆ ಅಲ್ಲಿ ಊಟದಲ್ಲಿ ವೈವಿಧ್ಯತೆ, ಕೆಲವೊಂದು ಮನೆ ಹಿತ್ತಲುಗಳಲ್ಲಿ ಸೊಪ್ಪಿನ ಮಡಿಗಳು ಅಂತ ತಯಾರು ಮಾಡ್ತಾ ಇದ್ರು, ಬಳ್ಳಿ ತರಕಾರಿಗಳು ಮಾಡ್ತಾ ಇದ್ರು. ಇದೆಲ್ಲ ಪರಾವಲಂಬಿ ಆಗದಲ್ಲೇ ಸ್ವಾವಲಂಬಿಯಾಗಿ ಮಾಡ್ಕೊಂತಕ್ಕಂಥದ್ದು ಬದುಕೇ ಸಹಜ ಜೀವನ ಅಂತ ನನ್ನ ಒಂದು ವೈಯಕ್ತಿಕ ಅನುಭವ.
1: ಸರಿ ಸರ್, ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸೋಣ ಒಂದು ಗೀತೆಯ ನಂತರ. ಈಗ ಕೇಳಿ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ ಚಿಗುರಿದ ಕನಸು ಚಲನಚಿತ್ರದಿಂದ.

0: ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಅಂತೇಳಿ ತಂತ್ರಜ್ಞಾನದ ಹಿಂದೆ ನಾವು ಹೋಗ್ತಾ ಇದ್ದೀವಿ. ಇಂತಹ ಹೊತ್ತಿನಲ್ಲಿ ಸಹಜ ಜೀವನವನ್ನ ನಡೆಸಿಕೊಂಡು ನೈಸರ್ಗಿಕವಾದಂತಹ ಕೃಷಿಯನ್ನ ಮಾಡ್ತಿರುವಂತಹ ಮಹೇಶ್ ನಮ್ಮ ಜೊತೆ ಇದ್ದಾರೆ. ಸರ್, ಊಟ ಆಯ್ತಾ?
1: ಊಟ ಆಯ್ತು ಮ್ಯಾಮ್.
0: ಏನು ಊಟ ತಿಂದ್ರಿ ಸರ್?
1: ನಮ್ಮಲ್ಲಿ ನಾನು ಅವಾಗಲೇ ಹೇಳಿದೆ, ಈ ಸರಳ ಜೀವನಕ್ಕೆ ಸಹಜ ಜೀವನಕ್ಕೆ ಏನ್ ಬೇಕಾಗುತ್ತೆ ಅದನ್ನ ತಗೊಳ್ತೀವಿ. ನಮ್ಮ ಬೇಲಿ ಒಳಗಿರ್ತಕ್ಕಂತ ಕೆಲವೊಂದು ಸೊಪ್ಪುಗಳನ್ನ ನಾವು ಶೇಖರಣೆ ಮಾಡ್ಕೊಳ್ತೀನಿ. ಜೊತೆಲಿ ನಮ್ಮ ತೋಟದಲ್ಲಿ ನಾವು ಬೆಳಿತಕ್ಕಂತ ಸೊಪ್ಪುಗಳು, ಒಂದ್ ಸ್ವಲ್ಪ ಕಾಳುಗಳು, ಇದೆಲ್ಲ ಸೇರಿಸ್ಬಿಟ್ಟು ಅದನ್ನ ಸಾಂಬಾರ್ ತರ ಮಾಡಿಕೊಂಡು, ಜೊತೆಲಿ ನಮ್ಮ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂತ ರಾಗಿ ಮತ್ತೆ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂತ ಕೆಂಪು ಅನ್ನ ಮತ್ತೆ ನಮ್ಮ ತೋಟದಲ್ಲಿ ಬೆಳೆದಿರ್ತಕ್ಕಂತ ಕೋಸಂಬರಿ ಮಾಡೋದಿಕ್ಕೆ ನಾವು ಸೌತೆಕಾಯಿ, ಇದೆಲ್ಲ ನಾವು ಉಪಯೋಗಿಸ್ಕೊಂಡು ದಿನನಿತ್ಯ ಊಟದಲ್ಲಿ ಬಳಕೆ ಮಾಡ್ಕೊಂಡು ಬರ್ತಾ ಇದೀವಿ.
0: ಪ್ರತಿನಿತ್ಯ ಹಾಗಾದ್ರೆ ನಿಮ್ಮ ಮನೆ ಅಂಗಳದಲ್ಲಿ ನೀವ್ ಏನೇನ್ ಬೆಳಿತಿದ್ದೀರಾ ಅದನ್ನೇ ಬಳಸಿ ನೀವು ಆಹಾರವನ್ನಾಗಿ ಸೇವಿಸ್ತಾ ಇದ್ದೀರಾ?
1: ಹೌದು, ನಮ್ಮ ತುಮಕೂರಿನ ಜೀವಿ ಶಾಸ್ತ್ರಿಗಳು ಹೇಳ್ತಾರೆ, ಪ್ರತಿ ದಿವಸ ಪ್ರಕೃತಿಯಲ್ಲಿ ಏನ್ ಸಿಗುತ್ತೋ ಅದನ್ನ ತಗೊಂಡು ನಾವು ಎಂಜಾಯ್ ಮಾಡ್ಬೇಕು. ಬೆಳಿಗ್ಗೆ ಹೊತ್ತು ನಮ್ಮ ಜೀವನದಲ್ಲಿ ನಮ್ಮ ಇದರಲ್ಲಿ ನಾವು ಸುತ್ತಮುತ್ತ ನಮ್ಮ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂತ ತೋಟದಲ್ಲಿ ಪಪ್ಪಾಯಿ ಆಗ್ಬೋದು, ಸೀಬೆ ಆಗ್ಬೋದು, ಅಳಸ ಆಗ್ಬೋದು, ಆಯಾ ಋತುಮಾನಕ್ಕೆ ತಕ್ಕಂತೆ ಹಣ್ಣುಗಳು ಸಿಗುತ್ತಲ್ಲ, ಹಣ್ಣುಗಳ ಸೇವನೆ ಬೆಳಗ್ಗೆ ನಮ್ದು ಆಹಾರ ಪದ್ಧತಿ ಇರುತ್ತೆ. ತಿಂಡಿಗೆ ಜೋಳ ಆಗ್ಬೋದು, ಈ ತರದ್ದೆಲ್ಲ ನಾವು ಆಹಾರ ಪದ್ಧತಿಗಳು ಅಳವಡಿಸ್ಕೊಂಡು ಬರ್ತಾ ಇರ್ತೀವಿ.
0: ಆದ್ರೆ ಸರ್, ಈ ಆಧುನಿಕ ಜಗತ್ತಿನಲ್ಲಿ ಈ ಒಂದು ಸಹಜ ಜೀವನವನ್ನ ನಡೆಸೋದು ಒಂಥರ ಸವಾಲಾಗಿದೆ. ಸೊ ಇದನ್ನ ನಾವು ಹೇಗೆ ಅಳವಡಿಸ್ಕೊಳ್ಬಹುದು?
1: ಆಧುನಿಕ ಜಗತ್ತು ಎಂದ್ರೆ ಕೆಲವೊಂದು ಆಧುನಿಕವಾಗಿ ಅಭಿವೃದ್ಧಿ ಹೊಂದಿರುತ್ತೆ. ಆಧುನಿಕ ಜಗತ್ತು ಅಂತಂದ್ರೆ ಎಲ್ಲದು ಆಧುನಿಕವಾಗಿದೆ ನಮ್ ಜಗತ್ನಲ್ಲಿ ಅಂತ ತಿಳ್ಕೊಂಡ್ರೆ ಅದು ತುಂಬಾ ತಪ್ಪಾಗುತ್ತೆ. ಆದ್ರೆ ಪರಿಸರ ಪೂರ್ವಕವಾಗಿ ಆಧುನಿಕವಾಗಿಲ್ಲ, ಆರೋಗ್ಯ ಪೂರ್ವಕವಾಗಿ ಆಧುನಿಕವೂ ಆಗಿಲ್ಲ. ಅದು ಎಲ್ಲಾ ಕಡೆನು ಪರಿಸರ ವಿರುದ್ಧವಾಗಿ ಆಧುನಿಕತೆಯನ್ನ ಅಳವಡಿಸ್ಕೊಂಡು ಹೋಗ್ತಾ ಇದೆ. ಅದು ಪರಿಸರ ಪೂರ್ವಕವಾಗಿ ಯಾವುದು ಅಭಿವೃದ್ಧಿ ಹೊಂದಿಲ್ಲ ಅಂತ ನನ್ನ ಒಂದು ವೈಯಕ್ತಿಕ ವಿಚಾರ.
0: ಓಕೆ ಸರ್, ಇವಾಗ ಪರಿಸರ ಪೂರ್ವಕವಾಗಿ ನಾವೇನಾದ್ರೂ ಅಭಿವೃದ್ಧಿ ಮಾಡ್ಕೋಬೇಕಂದ್ರೆ, ಸಹಜ ಜೀವನವನ್ನ ನಡೆಸಬೇಕಂದ್ರೆ ಒಂದು ಕಿವಿ ಮಾತು,
1: ಸಹಜ ಜೀವನಕ್ಕೆ ಹೋದ್ರೆ ಅಲ್ಲಿ ಪರಿಸರನು ಬರುತ್ತೆ ನಮ್ಗೆ. ಯಾವ್ದು ಹೊರಗಡೆ ಹಾಳು ಮಾಡಬಾರ್ದು, ಉದಾಹರಣೆಗೆ ಪ್ಲಾಸ್ಟಿಕ್ ತಗೊಂಡ್ಬರ್ಬಾರ್ದು. ನಂತರ ಕೈ ಚೀಲ ಇರುತ್ತೆ, ಯಾವಾಗ ಹೋದ್ರೂ ನಾವು ಮಾರ್ಕೆಟ್ ಸಂತೆಗೆ ಹೋದ್ರೆ ನಾವು ಕೈ ಚೀಲ ಇರುತ್ತೆ. ಅದು ಯಾವ ಮಟ್ಟಿಗೆ ತಗೊಂಡು ಹೋಗಿದೀವಿ ಅಂದ್ರೆ, ನಾನೇ 106 ಜನಕ್ಕೆ ಚೀಲ ಹಂಚಿರೋದು ಇದೆ. ಪ್ಲಾಸ್ಟಿಕ್ ನಾನು ಬಾಟ್ಲು ಎಲ್ಲಾದ್ರೂ ಮದ್ವೆಗಳಿಗೆ ಹೋದ್ರೆ ಅದನ್ನ ವಿರೋಧ ಮಾಡ್ತೀನಿ, ನಾನು ಊಟಕ್ಕೆ ತಗೊಳೋದಿಲ್ಲ ಪ್ಲಾಸ್ಟಿಕ್ ಯೂಸ್ ಎಲ್ಲ ಬಾಟ್ಲುಗಳು. ಅದೆಲ್ಲ ಪರಿಸರ ಹಾಳು ಮಾಡ್ತಕ್ಕಂತ ಒಂದು ವ್ಯವಸ್ಥೆ, ಅದು ಇಲ್ಲಿ ಸಹಜೀವನ ಬರಲ್ಲ. ಅದ್ರಲ್ಲಿ ಸಹಜೀವನ ಅಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ಪರಿಸರ ಪೂರ್ವಕವಾಗಿರ್ಬೇಕು ಜೀವನ. ಇದು ಆಧುನಿಕತೆ, ಪರಿಸರ ಪೂರ್ವಕವಾಗಿ ಇಲ್ಲ ಆಧುನಿಕತೆ ಅಂತ ಹೇಳಕ್ ಇಷ್ಟಪಡ್ತೀನಿ.
0: ಈ ಒಂದು ಸಹಜ ಜೀವನ ಸರಳ ಜೀವನ ಅಂತಾನು ಕೂಡ ಸರಳವಾಗಿ ಹೇಳ್ಬೋದು.
1: ಸರಳ ಜೀವನ ಮತ್ತೆ ಪರಿಸರ ಪೂರ್ವಕವಾಗಿರುತ್ತೆ ಸರಳ ಜೀವನ. ಮತ್ತೆ ಅವ್ನು ಸರಳ ಜೀವನ ಮಾಡ್ತಕ್ಕಂತ ಹೃದಯ ಆಧ್ಯಾತ್ಮಿಕವಾಗಿ ಮತ್ತು ಒಂದು ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಒಂದು ಜೀವ ಸಂಕುಲಗಳಿಗೆ ಯಾವುದೇ ಹಾನಿ ಮಾಡಬಾರ್ದು ಅಂತ ಅವನ ಮನಸ್ಸು ಆ ಕಡೆ ಬೆಳೆಯೋದಕ್ಕೆ ಪ್ರಾರಂಭ ಮಾಡುತ್ತೆ ಈ ಆ ಸರಳ ಜೀವನದಲ್ಲಿ ಅದರಲ್ಲಿ ಅಳವಡಿಸ್ಕೊಂಡಾಗ.
0: ಪ್ರಕೃತಿ ಪರವಾದಂತಹ ಚಿಂತನೆಗಳಿಂದ ತುಂಬಿದಂತಹ ಜೀವನ ಸಹಜ ಜೀವನ.
1: ಹೌದು ಹೌದು, ಅದೇ ಈ ನಾನ್ ಹೇಳ್ತಾ ಇರ್ತಕ್ಕಂಥದ್ದು ಶ್ರೀಮಂತ ಜೀವನ ಅಂತ ಕರಿತೀವಿ ಇದನ್ನ. ಅದು ಇದು ಸರಳ ಜೀವನ ಮತ್ತೆ ಸಹಜ ಜೀವನ ಇರುತ್ತಲ್ಲ, ಆಗರ್ಭ ಶ್ರೀಮಂತ ಜೀವನ ಅಂತ ನನ್ನ ಒಂದು ವೈಯಕ್ತಿಕವಾಗಿ ಒಂದು

0: ಕಲ್ಪನೆ.
1: ಓಕೆ ಸರ್, ಈ ಜೀವನದ ಬಗ್ಗೆ ಮತ್ತಷ್ಟು ಮಾತಾಡಬಹುದು ಈ ಒಂದು ಗೀತೆಯ ನಂತರ. ಈಗ ಕೇಳಿ ಜಿಮ್ಮಿಗಲ್ಲು ಚಲನಚಿತ್ರದಿಂದ ವಿಷ್ಣುವರ್ಧನ್ ಅವರ ಗಾಯನ, ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಜಿಮ್ನಲ್ಲಿ ಹಾಯಾಗಿರ್ಬೇಕಂದ್ರೆ ಹೊಟ್ಟೆ ತುಂಬಾ ಊಟ ಹಾಗೆ ನಿದ್ದೆ ಮಾಡಕ್ಕೊಂದು ಜಾಗ ಅಷ್ಟಿದ್ರೆ ಸಾಕು ಅಂತ ಭಾವಿಸ್ತೀವಿ ಅಲ್ವಾ. ಈ ಸಹಜ ಜೀವನದಲ್ಲೂ ಕೂಡ ಕೆಲವೊಂದು ದಾರಿಗಳು ಹಾಗೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್. ಹಾಗೆ ನೀವು ಜಮೀನಲ್ಲಿ ಕೃಷಿ ಮಾಡ್ತಾ ಇದೀರಲ್ವಾ ಸರ್?
1: ಹೌದು.
0: ನೀವೇನೇನು ಬೆಳೀತಿದ್ದೀರಾ ಈಗ?
1: ನಾವು ಸುಮಾರು 15 ವರ್ಷಗಳಿಂದ ನೈಸರ್ಗಿಕ ಕೃಷಿ ಅವಲಂಬನೆ ಮಾಡ್ಕೊಂಡಿದೀವಿ. ಅದರಲ್ಲಿ ಅದು ಕೂಡ ನಿಸರ್ಗದತ್ತವಾಗಿರುತ್ತೆ. ಒಂದು ಭೂಮಿನಲ್ಲಿರ್ತಕ್ಕಂಥ ಕೋಟಿ ಕೋಟಿ ಜೀವಾಣುಗಳಿಂದ ಹಿಡಿದು ಪ್ರಾಣಿ ಪಕ್ಷಿಗಳನ್ನ ಬದುಕಿಸ್ತಕ್ಕಂಥ ಒಂದು ಕೃಷಿ, ಆಧ್ಯಾತ್ಮಿಕ ಕೃಷಿ ಅಂತ ಕರಿಬಹುದು. ಸುಭಾಷ್ ಪಾಲೇಕರ್ ಜೊತೆನಲ್ಲಿ ಅದನ್ನ ಕ್ರಮಗಳನ್ನ ಅಳವಡಿಸ್ಕೊಂಡಿದ್ದೀನಿ. ನಮ್ದು ಆದಾಯಕ್ಕೆ ಒಂದ್ ಸ್ವಲ್ಪ ತೆಂಗಿರುತ್ತೆ, ಅಡಿಕೆ ಇರುತ್ತೆ, ಬಾಳೆ ಇರುತ್ತೆ, ಪಪ್ಪಾಯ ಇರುತ್ತೆ ಮತ್ತು ಸೀಬೆ ಇರುತ್ತೆ. ಇದ್ರಲ್ಲಿ ಏನ್ ಮಾಡ್ತೀವಿ, ಒಂದಷ್ಟು ಭಾಗನ ಸಪೋಟ ಇರುತ್ತೆ, ಮಾವಿದೆ, ಎಲ್ಲದು ಕೂಡ ಒಂದು 25 ಭಾಗನ ಪಕ್ಷಿಗಳಿಗೋಸ್ಕರ ಬಿಡ್ತೀವಿ.
0: ಕಾರಣ ಬಿಟ್ಟಿದ್ದೀರಾ ಅದನ್ನ?
1: ಪಕ್ಷಿಗಳಿಗೋಸ್ಕರನೇ ಬಿಡ್ತೀವಿ. ಫಸ್ಟ್ ಅವು ತಿಂತವೆ. ನಾವು ದೇವ್ರಿಗೆ ಎಡೆ ಹಾಕ್ತಿವಲ್ಲ, ಹಿಂದಿನ ಕಾಲದಲ್ಲಿ ಆತರ ಫಸ್ಟ್ ಬಂದಿರೋದು ಪಕ್ಷಿಗಳಿಗೋಸ್ಕರ ಬಿಡ್ತೀವಿ. ಅದ್ರಲ್ಲಿ ನಾವು ನಮಗೊಂದ್ ಸ್ವಲ್ಪ ಪಕ್ಷಿಗಳು ಬಿಡ್ತವೆ. ಇದರಲ್ಲಿ ನೇರ ಸಂಪರ್ಕ ಇಟ್ಕೊಂಡಿದೀವಿ ಪಕ್ಷಿಗಳು ಪ್ರಾಣಿಗಳಿಗೆಲ್ಲ. ನಾವು ಒಂದು ಆತ್ಮದಲ್ಲಿ ನಾವು ಮನಸ್ಸಿನಲ್ಲಿ ಒಂದು ಏಕಾಗ್ರತೆ ಸಾಧನೆ ಮಾಡಿ ಅವ್ರ ಜೊತೆ ಮಾತಾಡಬಹುದು ಅಂತ ಅಲ್ಲಿ ಕಲ್ಪನೆ ಇಟ್ಕೊಂಡಿದೀವಿ. ಅಂದ್ರೆ ಪಕ್ಷಿಗಳು ರೈತನಿಗೆ ಬೇಕು, ಯಾಕೆಂದ್ರೆ ಬೇಡವಾದ ಕೀಟಗಳನ್ನ ಎಕ್ಕಿ ತಿಂತಾವ. ಮಿತ್ರ ಅಂತ ಕರಿಬಹುದು ಪಕ್ಷಿಗಳು.
0: ಅಂದ್ರೆ ಬರೀ ಏನು ಜನರಿಗೆ ಮಾತ್ರ ನೀವು ಅನ್ನವನ್ನ ನೀಡ್ತಾ ಇಲ್ಲ, ಪ್ರಾಣಿ ಪಕ್ಷಿಗಳು ಕ್ರಿಮಿ ಕೀಟಗಳಿಗೆಲ್ಲ ನೀವು ಆಸರೆ ಆಗಿದ್ದೀರಾ ಅನ್ನೋದಾಯ್ತು.
1: ಒಂದ್ ಸ್ವಲ್ಪ ಭಾಗ ಅದಕ್ಕೆ ಮೀಸಲು ಇಟ್ಟಿರ್ತೀವಿ. ಅವು ಕೂಡ ಇಕ್ಕೆ ಇಕ್ತವಲ್ಲ, ನಮಗೆ ಮೋಸ ಮಾಡೋ ಸಾಧ್ಯತೆನೇ ಇಲ್ಲ. ಮನುಷ್ಯ ಕಿತ್ಕೊಂಡೋಗ್ ಕದ್ ಕಿತ್ಕೊಂಡು ಹೋದ್ರೆ ಮೋಸ ಆಗುತ್ತೆ. ಅದು ಪಕ್ಷಿಗಳು ತಿಂದದನ್ನ ಬೀಜನ ಎಲ್ಲೋ ಒಂದ್ ಕಡೆ ಹಾಕುತ್ತೆ, ಮತ್ತೆ ನಮ್ ಜಮೀನಲ್ಲೇ ನಾವು ಇಕ್ಕೆ ಇಕ್ಕೋದ್ರಿಂದ ಅದರಲ್ಲಿ ಸೂಕ್ಷ್ಮ ಜೀವಾಣುಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ.
0: ಹಾ ಸರ್, ಈಗ ನಾವು ಸಹಜ ಜೀವನ ಮಾರ್ಗದರ್ಶಿ ಅಂತ ಹೇಳಿ ತಗೊಂಡ್ವಿ, ಹಾಗೆ ನೀನು ನೈಸರ್ಗಿಕ ಕೃಷಿ ತಜ್ಞ ಅಂತ ತಗೊಂಡ್ವಿ. ನೀವು ಯಾವ ರೀತಿ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದೀರಾ?
1: ಕೆಲವೊಂದು ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ನಮ್ಮ ಗ್ರಾಮ ಸುತ್ತಮುತ್ತಲ ಇರ್ತಕ್ಕಂತ ಗ್ರಾಮಗಳು ಆಗ್ಬಹುದು, ಮತ್ತೆ ಮಕ್ಕಳು ಶಾಲಾ ಮಕ್ಕಳಿಗಾಗ್ಬಹುದು, ಮತ್ತೆ ಪಟ್ಟಣದಲ್ಲಿ ಇರ್ತಕ್ಕಂಥ ಜನಗಳಿಗಾಗ್ಬಹುದು. ಪರಿಸರ ಅಂತಂದ್ರೆ ಏನು, ಗಿಡ ಮರ ಅಂದ್ರೆ ಏನು, ಮತ್ತೆ ಯಾವ ತರ ಅದು ಬೆಳವಣಿಗೆ ಸಹಾಯ ಮಾಡ್ಬೋದು, ನಾವು ಮರ ಗಿಡಗಳನ್ನ ಹಾಕ್ಬಹುದು, ಇದೆಲ್ಲ ಆದ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವ ತರ ಆರೋಗ್ಯ ಪೂರ್ಣವಾಗಿ ಬದುಕಬಹುದು, ಹೊರಗಡೆಯಿಂದ ತರ್ತಕ್ಕಂತ ರಾಸಾಯನಿಕಗಳ ಬಳಕೆ ಬಿಟ್ಟು ನಾವು ದಿನನಿತ್ಯ ಯಾವ ತರ ಬದುಕಬಹುದು ಅನ್ನೋದನ್ನ ಒಂದು ಕಲ್ಪನೆ ಇಟ್ಕೊಂಡು ಮಕ್ಕಳಿಗೆ ಹೊರಗಡೆಯಿಂದ ಬರ್ತಕ್ಕಂತ ಜನಗಳಿಗೆ ನಾವು ಕಲಿಸ್ತಾ ಬರ್ತಾ ಇದೀವಿ. ಸಾಮಾನ್ಯವಾಗಿ ರೈತ ಕೂಡ ನಾ ಯಾವ ತರ ಜೀವನ ಮಾಡಬಹುದು, ಅಲ್ಲೇ ಇರ್ತಕ್ಕಂತ ವಸ್ತುಗಳನ್ನು ತಗೊಂಡು ಯಾವ ತರ ಮನೆ ಕಟ್ಟೋದು, ಮತ್ತೆ ಅವನು ಆಹಾರ ಪದ್ಧತಿಗಳೇನು, ಯಾವಾಗ ಹಣ್ಣು ತಿನ್ಬೇಕು, ಯಾವಾಗ ಎಷ್ಟು ನೀರು ಕುಡಿಬೇಕು, ಆಮೇಲೆ ಮಳೆ ನೀರನ್ನ ಶೇಖರಣೆ ಮಾಡಿ ನಾವು ಕುಡಿಯೋದನ್ನ ಬಳಸ್ಕೊಳೋದು ಯಾವ ತರ ಅಡಿಗೆಗೆ ಮತ್ತೆ ಕುಡಿಯೋದಿಕ್ಕೆ, ಅದಲ್ದಲೆ ಉಡುಗೆ ತೊಡುಗೆ ಯಾವ ತರ ಇರಬೇಕು, ಹತ್ತಿ ಬಟ್ಟೆಗಳಂತ.
0: ಉಡುಗೆ ತೊಡುಗೆ ಅನ್ನೋ ಪಾಠ ನಾವು ಒಂದು ಗೀತೆ ಆದ್ಮೇಲೆ ಮಾತಾಡ್ಬೋದಾ?
1: ಆಯ್ತಮ್ಮ.
0: ಈಗ ಕೇಳಿ ದೊರೆ ಚಲನಚಿತ್ರದಿಂದ ರಾಜ್ಕುಮಾರ್ ಅವರ ಗಾಯನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

0: ಸರ್, ಹಾಗೆ ಉಡುಗೆ ತೊಡುಗೆಗಳಲ್ಲೂ ಕೂಡ ಸಹಜ ಜೀವನವನ್ನ ನಾವು ರೂಢಿಸ್ಕೊಳ್ಬಹುದು ಅಂತ ಹೇಳಿದ್ರಿ, ಯಾವ ರೀತಿ ಇರುತ್ತೆ ಸರ್ ಈ ಸಹಜ ಜೀವನ ಉಡುಗೆ ತೊಡುಗೆಗಳಲ್ಲಿ?
1: ಸಹಜ ಜೀವನದಲ್ಲಿ ಉಡುಗೆ ತೊಡುಗೆಗಳಲ್ಲಿ ನಮ್ಮ ದೇಶಿ ಉಡುಗೆ ತೊಡುಗೆಗಳಲ್ಲೂ ಏನು ಹಿಂದೆ ನಾವು ಮಾಡ್ತಕ್ಕಂಥದ್ದು ಧರಿಸ್ತಕ್ಕಂಥ ಪದ್ಧತಿ ಇತ್ತು. ಉದಾಹರಣೆಗೆ ಹತ್ತಿ ಬಟ್ಟೆಗಳನ್ನು ಧರಿಸ್ತಾ ಇದ್ರು. ಆ ಉಡುಗೆ ತೊಡುಗೆನಲ್ಲಿ ಆರೋಗ್ಯ ಪೂರ್ವಕವಾಗಿರ್ತಕ್ಕಂಥ ಹತ್ತಿ ಬಟ್ಟೆಗಳು ಆಗಿದ್ದು. ಯಾಕೆ ಅಂದ್ರೆ ಬೇಸಿಗೆನಲ್ಲಿ ಸೆಕೆ ನಮ್ಗೆ ಏನು ಬೆವರು ಬರುತ್ತೆ, ಬೆವರು ಮುಖಾಂತರ ಹೊರಗಡೆ ವಿಷ ವಸ್ತುಗಳು ನೂಕುವಾಗ ಆ ಬಟ್ಟೆಗಳು ಅಬ್ಸರ್ವ್ ಮಾಡ್ತಾ ಇದ್ವಿ. ಆಮೇಲೆ ಚಳಿಗಾಲದಲ್ಲಿ ಹೊರಗಡೆಯಿಂದ ಬರ್ತಕ್ಕಂಥ ಚಳಿನ ತಡೆಗಟ್ಟ ಶಕ್ತಿ ಆ ಬಟ್ಟೆಗಳಿಗಿದ್ದು, ಇದೆಲ್ಲ ನಾವು ಆಧುನಿಕತೆ ಅಂತ ಹೋಗಿದ್ದಾಗ ಅಲ್ಲಿ ಪರಿಸರ ಪೂರ್ವಕವಾಗಿಲ್ಲ ಅಂತ ನಮ್ ಮುಂಚೆನೆ ಹೇಳಿದೆ. ಇದು ನೋಡಿ, ಇದು ಆಧುನಿಕತೆ. ಈ ಬಟ್ಟೆ ಉಡುಗೆ ತೊಡುಗಳಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ಏನ್ ಧರಿಸ್ತಾ ಇದ್ರು ಅದು ಆಧುನಿಕತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆರೋಗ್ಯ ಪೂರ್ವಕವಾಗಿರುತ್ತೆ ಹತ್ತಿ ಬಟ್ಟೆಗಳನ್ನ ಉಡುಗೆ ತೊಡುಗಳಲ್ಲಿ ಧರಿಸ್ತಾ ನಾವು ಹೋಗ್ತಾ ಇದ್ರಿ.
0: ಅಂದ್ರೆ ಸಂಪೂರ್ಣವಾಗಿ ನೀವು ಕೂಡ ಈಗ ಹತ್ತಿ ಬಟ್ಟೆಗಳನ್ನೇ ಧರಿಸ್ತಾ ಇದ್ದೀರಾ?
1: ಖಂಡಿತ, ನಾನು ಚರಕನೂ ಇಟ್ಟಿದ್ದೀನಮ್ಮ, ಚರಕನೂ ಇಟ್ಟಿದ್ದೀನಿ. ಅದು ಇನ್ನ ಒಂದ್ ಸ್ವಲ್ಪ ಕಲಿಬೇಕಾಗುತ್ತೆ, ಸುಮಾರು ಸಮಯ ಬೇಕಾಗುತ್ತೆ. ಒಂದ್ ಡೈಲಿ ಒಂದು ದಿನ ನಿತ್ಯ ಒಂದ ಗಂಟೆ ನಾವು ಮಾಡಿದ್ರೆ ವರ್ಷಕ್ಕೆ 40 ಮೀಟರ್ ಭಾಗವಷ್ಟು ನೂಲನ್ನು ತೆಗಿಬಹುದು. ಅಂದ್ರೆ ತಾಳ್ಮೆ ಇರಬೇಕು, ಅದರಿಂದ ನಮ್ಗೆ ಎಕ್ಸಸೈಸ್ ಆಗುತ್ತೆ ಮತ್ತೆ ಬುದ್ಧಿ ಬೆಳವಣಿಗೆನೂ ಆಗುತ್ತೆ. ಮಕ್ಳಿಗೆಲ್ಲ ಹೇಳ್ಕೊಡ್ಬಹುದು, ಇದನ್ನ ಮಕ್ಳಿಗೆ ನಾವು ಕಲಿಸ್ಬೇಕು ಅಂತ ಹೇಳಿ ನಮ್ಮ ಒಂದು ಮಣ್ಣಿನ ಮನೆನೇ ನಾವು ಕೇಂದ್ರೀಕೃತವಾಗಿ ಒಂದು ತರಬೇತಿಗೋಸ್ಕರ ಅಲ್ಲಿ ಇಟ್ಕೊಂಡಿದೀವಿ.
0: ತರಬೇತಿ ನೀಡ್ಲಿಕ್ಕೆ ಅಂತೇಳಿ ಮಣ್ಣಿನ ಮನೆ ಮಾಡ್ಕೊಂಡಿದ್ದೀರಾ ಸರ್?
1: ಮಣ್ಣಿನ ಮನೆ ಮತ್ತು ಅಲ್ಲಿ ಅಡಿಗೆ ಮಾಡೋದಕ್ಕೂ ನಾವು ಮಣ್ಣಿನ ಮನೆಯಲ್ಲಿ ಇಲ್ಲಿ ನಾವು ಮನೆ ಉಪಯೋಗಿಸ್ತಕ್ಕಂತ ವಸ್ತುಗಳು ಕೆಲವೊಂದು ಮಣ್ಣಿಂದೆ ಆಗಿರುತ್ತೆ. ಇದು ಆಧುನಿಕತೆ ಜೀವನ ಅಂತ ನನ್ನ ಒಂದು ಭಾವನೆ.
0: ನಿಮ್ಮಿಂದ ಮಾರ್ಗದರ್ಶನ ತಗೊಂಡಿರೋರು ಈ ಸಹಜ ಜೀವನವನ್ನ ರೂಢಿಸ್ಕೊಂಡಿದಾರ ಸರ್?
1: ತುಂಬಾ ಜನ ಮಾಡ್ಕೊಂಡಿದ್ದಾರೆ. ಸಹಜ ಜೀವನ ಒಂದೇ ಅಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಮ್ಮ ಸಾಲು ಮರ, ಎರಡನೇ ಸಾಲು ಮರ ತಿಮ್ಮಕ್ಕ ಅಂತ ಇದ್ದಾರೆ, ಶೈಲಜ ಮೇಡಮ್ ಕೂಡ ಇದನ್ನ ನಾವು ಏನು ಆಧುನಿಕತೆ ಅಂದ್ರೆ ನಾವು ಸಹಜ ಜೀವನ ಮತ್ತೆ ಸಹಜ ಆಹಾರ ಪದ್ಧತಿಗಳನ್ನ ಅಳವಡಿಸಿಕೊಂಡಿರೋರು ತುಂಬಾ ಜನ ನಾವು ನೋಡ್ತಾ ಇದ್ದೀನಿ. ಯಾರು ಪಟ್ಟಣದಲ್ಲಿ ಇರ್ತಕ್ಕಂಥ ಜನಗಳು ತುಂಬಾ ನೋಡ್ತಾ ಇದ್ದೀವಿ. ಹಳ್ಳಿಗಳಲ್ಲಿ ಆಧುನಿಕತೆ ಎಲ್ಲ ನಾಶವಾಗ್ತಿದೆ ಅಂತ ನನ್ನ ಒಂದು ಸಂಕಟ.
0: ಸರ್, ಮತ್ತೆ ಈ ರಾಸಾಯನಿಕ ಕೃಷಿ ಪದ್ಧತಿಯಲ್ಲಿ ಬೆಳೆದಂತಹ ಆಹಾರ ಪದಾರ್ಥಗಳಿಗೂ, ನೈಸರ್ಗಿಕವಾಗಿ ಬೆಳೆದಂತಹ ಆಹಾರ ಪದಾರ್ಥಗಳಿಗೂ ಏನ್ ವ್ಯತ್ಯಾಸ ಇದೆ?

0: ರಾಸಾಯನಿಕಗಳು ಮತ್ತೆ ಈ ಏನು ಹೈಬ್ರಿಡ್ ಬೀಜಗಳು ಅಂತ ಹೇಳ್ತೀವಿ ತರಕಾರಿಗಳು ಇವೆಲ್ಲ ಬೆಳೀತಾ ಇದ್ರೆ ಅದರಲ್ಲಿ ಸಾಕಷ್ಟು ರಾಸಾಯನಿಕ ತುಂಬಿ ಅದು ಬೆಳವಣಿಗೆ ಆಗಿರುತ್ತೆ. ಇದ್ರಲ್ಲಿ ನೈಸರ್ಗಿಕ ಕೃಷಿನಲ್ಲಿ ಪ್ರಕೃತಿ ದತ್ತವಾಗಿ ಭೂಮಿನಲ್ಲಿ ಏನಿರುತ್ತೆ ಅಂಶನ ತಗೊಂಡು ಬೆಳೀತಕ್ಕಂತ ಶಕ್ತಿ ಇದಿರುತ್ತೆ. ಇದರಲ್ಲಿ ರಾಸಾಯನಿಕಗಳಲ್ಲಿ ನಾನು ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನಿಮ್ಗೆ. ರಾಸಾಯನಿಕ ಬಳಕೆ ಮಾಡಿರ್ತಕ್ಕಂತ ವಸ್ತುಗಳನ್ನ ಮನೇಲಿ ಇಟ್ಟಾಗ 3 ದಿವಸದಲ್ಲಿ ಕೆಟ್ಟ ಹೋಗ್ಬಿಡುತ್ತೆ. ನಮ್ಮ ಅದು ನೈಸರ್ಗಿಕ ಕೃಷಿನಲ್ಲಿ ಬೆಳೆದಿರ್ತಕ್ಕಂತ ಉದಾಹರಣೆ ಕ್ಯಾರೆಟ್ ಯಾವುದೇ ನಮ್ಗೆ ಮನೇಲಿ ಇರ್ತಕ್ಕಂತ ಫ್ರಿಡ್ಜ್ ಇಲ್ದಲೆ 25 ದಿವಸ ಬದುಕಿದ್ದು ಇದೆ. ಇದೇ ರೀತಿ ರಾಸಾಯನಿಕ ಮತ್ತು ನೈಸರ್ಗಿಕ ಬೆಳೆದಿರ್ತಕ್ಕಂತ ವಸ್ತುಗಳನ್ನ ತಿಂದಾಗ ಮನುಷ್ಯ ಕೂಡ ಗಟ್ಟಿಯಾಗಿ ಬದುಕ್ತಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ಸರ್, ಈ ನೀರು ನಾವು ಬಹುತೇಕ ಜಾಸ್ತಿ ನಾವು ಸೇವಿಸ್ತಾನೆ ಇರ್ತೀವಿ, ಈ ನೀರಲ್ಲಿ ಏನಾದ್ರು ಸಹಜವಾಗಿ ಸೇವಿಸುವಂತದ್ದು ಹಾಗೆ ಹೀಗೆ ಏನಾದ್ರು ಇದೆಯಾ?
0: ನೀರನ್ನು ಕೂಡ ನಾವು ಮಳೆ ನೀರನ್ನ ಶೇಖರಣೆ ಮಾಡಿಕೊಂಡು ಅದರಲ್ಲಿ ಲವಣಾಂಶ ನಾವು ಖನಿಜಾಂಶಗಳನ್ನ ಇತ್ತೀಚೆಗೆ ಸೇರ್ಬೇಕು ಅಂತ ನಾನು 1 ವರ್ಷದಿಂದ 2 ವರ್ಷದಿಂದ ಮಳೆ ನೀರನ್ನ ಶೇಖರಣೆ ಮಾಡಿ ಕುಡಿಯೋದಕ್ಕೆ ಬರ್ತಾ ಇದ್ದೀನಿ. ತೋಟದಲ್ಲಿ ಸಿಗ್ತಕ್ಕಂತ ಕಡಿಮೆ ಆಳದಲ್ಲಿ ಇರ್ತಕ್ಕಂತ ಬೋರ್ವೆಲ್ ನಾವು ಬಳಸತಕ್ಕಂಥದ್ದು ಸಾಧ್ಯತೆ ಇದೆ. ಉದಾಹರಣೆಗೆ ಹೇಳ್ಬೇಕು, ಇನ್ನೊಂದು ವಿಷಯ ನಾನು ಮುಂಚೆ ಹೇಳ್ಬೇಕಿತ್ತು ಆದ್ರೂ ಮರ್ತಿದೆ. ನಾನು ಸುಮಾರು 15 ವರ್ಷಗಳಿಂದ ಸೋಪು ಬಳಕೆ ಇಲ್ಲ, ಶಾಂಪು ಬಳಕೆ ಇಲ್ಲ, ಟೂತ್ ಪೇಸ್ಟ್ ಇಲ್ಲ, ಟೂತ್ ಬ್ರಷ್ ಇಲ್ಲ, ಮತ್ತೆ ಯಾವುದೇ ಅಂಗಡಿಯಿಂದ ತರತಕ್ಕಂಥದ್ನ ರಾಸಾಯನಿಕ ಬಳಕೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ನಾನು ಬಳಸಿಲ್ಲ. ಇದರ ಜೊತೆನಲ್ಲಿ ನಾನು ಸುಮಾರು 15 ವರ್ಷಗಳಿಂದ ರಾಸಾಯನಿಕ ವಸ್ತುಗಳನ್ನು ಬಳಸಿಲ್ಲ, ಮತ್ತೆ ರಾಸಾಯನಿಕವಾಗಿರ್ತಕ್ಕಂತ ಚುಚ್ಚುಮದ್ದು ಆಗ್ಬೋದು, ಮಾತ್ರೆಗಳು ಆಗ್ಬೋದು, ಯಾವುದು ಬಳಕೆ ಮಾಡಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ಆಹಾರಕ್ಕೆ ಆರೋಗ್ಯವನ್ನೇ ನೀವು ಆಹಾರವನ್ನಾಗಿ ಮಾಡ್ಕೊಂಡಿದ್ದೀರಾ?
0: ಅದೇ ಜೀವನ ನಮ್ದು. ಮನುಷ್ಯ ಹುಟ್ಟಿರೋದು ಪರಿಸರ ಪೂರ್ವಕವಾಗಿ ಬದುಕಬೇಕು, ಪ್ರಕೃತಿ ದತ್ತವಾಗಿ ಬರಬೇಕು, ಅದು ಶ್ರೀಮಂತಿಕೆ ಅಂತ ನನ್ನ ಒಂದು ಅಭಿಮತ.
1: ಸರಿ ಸರ್, ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸೋಣ ಒಂದು ಗೀತೆಯ ನಂತರ. ಈಗ ಕೇಳಿ ಕಾಮನ ಬಿಲ್ಲು ಚಲನಚಿತ್ರದಿಂದ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ, ಕುವೆಂಪು ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ.

0: ಮಹೇಶ್ ಸರ್, ಈಗ ಈ ರಾಸಾಯನಿಕವಾಗಿ ಕೃಷಿ ಮಾಡೋದು ಇದೆ, ಹಾಗೆಯೇ ನೈಸರ್ಗಿಕವಾಗಿ ಕೂಡ ಕೃಷಿ ವ್ಯವಸ್ಥೆಯನ್ನ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಇಳುವರಿ ವಿಚಾರಕ್ಕೆ ಬಂದ್ರೆ ಏನಾದರೂ ವ್ಯತ್ಯಾಸಗಳಿದೆಯಾ?
1: ಪ್ರಾರಂಭದಲ್ಲಿ ನಾವು ಇಳುವರಿ ಸ್ವಲ್ಪ ಕುಂಠಿತವಾಗಬಹುದು, ಅಂದ್ರೆ ಈಗ ರಾಸಾಯನಿಕ ಬಳಕೆ ಮಾಡಿ ನಾವು 10 ವರ್ಷ ಇಳುವರಿನ ಹಾಳು ಮಾಡ್ತಾ ಬರ್ತಾ ಇರ್ತೀವಿ. ನೈಸರ್ಗಿಕ ಕೃಷಿನಲ್ಲಿ ಪ್ರತಿ ವರ್ಷ ಅತಿ ಹೆಚ್ಚು ಇಳುವರಿ ತೆಗೆಯೋದಕ್ಕೆ ಒಂದು ಭೂಮಿನ ನಾವು ಒಂದು ರೆಡಿ ಮಾಡ್ತಾ ಬರ್ತಾ ಇರ್ತೀವಿ, ತಯಾರಿ ನಡೀತಾ ಇರುತ್ತೆ. ಅಂದ್ರೆ ಅಲ್ಲಿ ನಾವು ಖರ್ಚುಗಳನ್ನ ಕಡಿಮೆ ಮಾಡ್ತೀವಿ, ಖರ್ಚುಗಳನ್ನ ಕಡಿಮೆ ಮಾಡಿ ಮೊದಲನೇ ವರ್ಷ ನಾವು ಇಳುವರಿ ಕಡಿಮೆ ಇರ್ಬೋದು, ಆದ್ರೆ ಖರ್ಚು ಮಾಡಿರಲ್ಲ. ರಾಸಾಯನಿಕದಲ್ಲಿ ಅತಿ ಹೆಚ್ಚು ಬಳಕೆ ಮಾಡಿರ್ತಾರೆ, ಭೂಮಿನೂ ಹಾಳು ಮಾಡಿರ್ತಾರೆ, ಇದು ದರ ಎಲ್ಲ ಬಿದ್ದು ಹೋದ್ರೆ ಆತ್ಮಹತ್ಯೆ ಮಾಡ್ಕೊಂತಾರೆ. ಇದ್ರಲ್ಲಿ ಹಂಗಾಗಲ್ಲ, ನಾವು ಒಂದೇ ಸಮಾಧಾನವಾಗಿ ಭೂಮಿನ ರೆಡಿ ಮಾಡಿಕೊಂಡು ಇಳುವರಿನ ಅತಿ ಹೆಚ್ಚು ತಗೊಂಡು ಹೋಗ್ತಾ ಇರೋದಕ್ಕೆ ಸಹಾಯ ಮಾಡುತ್ತೆ ಭೂಮಿ. ನೆಕ್ಸ್ಟ್ ಪೀಳಿಗೆನೂ ಕೂಡ ನಾವು ಪರಿಸರ ಪೂರ್ವಕವಾಗಿ ಭೂಮಿ ಇರುತ್ತಲ್ಲ ಅಲ್ಲಿಗೆ ಲೆಕ್ಕ ಹಾಕಿದ್ರೆ ನಮ್ ನೈಸರ್ಗಿಕ ಕೃಷಿನಲ್ಲಿ ಹೆಚ್ಚು ಆದಾಯ ಬಂದಿದೆ ಅಂತ ಒಂದು ನಾವು ಟೋಟಲ್ ಆಗಿ ನಾವು ಅದನ್ನ ಲೆಕ್ಕ ಮಾಡ್ಕೋಬಹುದು. ಯಾವ ತರ ಅಂತಂದ್ರೆ ನಾವು ಒಂದು ಉದಾಹರಣೆಗೆ ಒಂದು ತೆಂಗಿನ ಮರದಲ್ಲಿ 500 ರೂಪಾಯಿ ಖರ್ಚು ಮಾಡಿ 150 ಕಾಯಿ ಕೆಡುವುದಕ್ಕಿಂತ ಏನು ಖರ್ಚಿಲ್ದಲ್ಲಿ 100 ಕಾಯಿ ನಾವು ತೆಗೆದ್ರೆ ಅದರಲ್ಲಿ ಉತ್ಕೃಷ್ಟವಾದ ಭೂಮಿ ಚೆನ್ನಾಗಿರುತ್ತೆ, ಮತ್ತೆ ಅದರಲ್ಲಿ ಉತ್ಕೃಷ್ಟವಾದ ಫಲ ನಮಗೆ ಬರುತ್ತೆ, ಆರೋಗ್ಯ ಪೂರ್ವಕವಾಗಿರುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ.
0: ಹಾ ಸರ್, ಹಾಗೆ ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಕಂಡು ಬರುವಂತಹ ಪ್ರಮುಖ ಸವಾಲುಗಳಂದ್ರೆ ಏನು? ಅಷ್ಟು ಸುಲಭವಾಗಿರಲ್ಲ ಅನ್ಕೋತೀನಿ ನಾನು.
1: ಸವಾಲುಗಳು ಅಷ್ಟೊಂದು ಇರಲ್ಲ ಇದರಲ್ಲಿ, ಅಷ್ಟೊಂದು ಸವಾಲು ಇರಲ್ಲ. ಈಗ ನಾವು ನೈಸರ್ಗಿಕ ಕೃಷಿ ಅಂತಂದ್ರೆ ಸಹಜ ಕೃಷಿನೂ ಅನ್ಕೋಬಹುದು, ಕಾಡಿನಲ್ಲಿ ಗೊಬ್ಬರ ಹಾಕಲ್ಲ, ಅದ್ರ ಪಡಗದ್ದು ಬೆಳೆ ಬರ್ತಾ ಇರುತ್ತೆ, ಮತ್ತೆ ಹಣ್ಣುಗಳು ಉತ್ಕೃಷ್ಟವಾಗಿ ಕೊಡ್ತಾ ಇರುತ್ತೆ. ಅದೇ ರೀತಿ ನೈಸರ್ಗಿಕ ಕೃಷಿನಲ್ಲಿ ಆಹಾರ ಪದ್ಧತಿ ಬೆಳೆಯೋದಕ್ಕೆ ನಾವು ಬೇರೆ ಒಂದು ವಿಂಗಡಣೆ ಆಗುತ್ತೆ, ತೋಟಗಾರಿಕೆನಲ್ಲಿ ಒಂದು ವಿಂಗಡಣೆ ಆಗುತ್ತೆ. ಅದರಿಂದ ನಮ್ಗೆ ಯಾವುದೇ ಸವಾಲು ಬರಲ್ಲ, ಯಾಕಂದ್ರೆ ನಿಸರ್ಗ ಅದನ್ನ ಸವಾಲನ್ನ ಎದುರಿಸೋದಿಕ್ಕೆ ರೆಡಿ ಆಗ್ತಾ ಇರುತ್ತೆ. ಬೇಕಾಗಿರ್ತಕ್ಕಂತ ಕೀಟನ ಬೆಳೆಸಿದ್ರೆ ಬೇಡವಾಗಿರ್ತಕ್ಕಂತ ಕೀಟನ ಕೊಲ್ಲ ಶಕ್ತಿ ಆ ಭೂಮಿಗೆ ಪರಿಸರ ಪೂರ್ವಕವಾಗಿರ್ತಕ್ಕಂತ ಕೃಷಿಗೆ ಇರುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ.
0: ಹಾಗಾದ್ರೆ ಈ ಒಂದು ನೈಸರ್ಗಿಕ ಕೃಷಿಯಿಂದ ಪರಿಸರಕ್ಕೆ ಆಗುವ ಪ್ರಯೋಜನ ಸರ್?
1: ಅದ್ಭುತ ಅಂತ ಹೇಳ್ಬಹುದು. ನೋಡಿ, ನಾನು ಅವಾಗ್ಲೇ ಹೇಳಿದೆ, ನೆಲದಲ್ಲಿ ಇರ್ತಕ್ಕಂತ ಕೋಟಿ ಕೋಟಿ ಸೂಕ್ಷ್ಮ ಜೀವಾಣುಗಳಿಂದ ಹಿಡಿದು ಪ್ರಾಣಿ ಪಕ್ಷಿಗಳಿಗೆಲ್ಲ ಒಂದು ಆಹಾರವಾಗಿ ಸಿಗ್ತಕ್ಕಂಥದ್ದು, ಮತ್ತೆ ಮನುಷ್ಯನಿಗೆ ಆಹಾರವಾಗಿ ಸಿಗ್ತಕ್ಕಂಥದ್ದು ಆಗಿರುತ್ತೆ. ಗಾಳಿಯಲ್ಲಿ ಇವತ್ತು ಎಷ್ಟು ರಾಸಾಯನಿಕಗಳು ಬಳಕೆ ಮಾಡಿ ವಿಷದ ಗಾಳಿನ ಒಂದು ಮಾಡ್ತಾ ಇದ್ದಾರೆ ಅಂದ್ರೆ ಅಷ್ಟು ಇದಾಗ್ತಾ ಇದೆ. ನೀರಿನ ಹಾಳಾಗುತ್ತೆ, ನೀರಿನಲ್ಲಿ ವಿಷ ಬರ್ತಾ ಇದೆ, ಗಾಳಿನಲ್ಲಿ ವಿಷ ಬರ್ತಾ ಇದೆ, ಆಹಾರದಲ್ಲಿ ವಿಷ ಬರ್ತಾ ಇದೆ. ಇದನ್ನ ಮನಗಂಡು ನಾವು ಇದು ಲೆಕ್ಕ ಹಾಕದಷ್ಟು ಅದ್ಭುತವಾಗಿರ್ತಕ್ಕಂತ ಒಂದು ದೊಡ್ಡ ಲೆಕ್ಕ ಅಂತ ಕೇಳ್ಬಹುದು ಇದು ಪ್ರಕೃತಿ ಕೊಟ್ಟಿರ್ತಕ್ಕಂಥದ್ದು.
0: ಜೀವಿತಾವಧಿ ಸರ್, ಈ ಗಿಡ ಮರಗಳ ಜೀವಿತಾವಧಿ ರಾಸಾಯನಿಕ ಪದ್ಧತಿಗೂ ನೈಸರ್ಗಿಕ ಪದ್ಧತಿಗೂ ಹೇಗಿರುತ್ತೆ ವ್ಯತ್ಯಾಸ?
1: ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ, ಕ್ಯಾರೆಟ್ 25 ದಿವಸ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂಥ ಕ್ಯಾರೆಟ್
0: ಅದು ಉತ್ಪನ್ನಗಳು ಸರ್. ಈಗ ಮರಗಳು ಗಿಡಗಳು ಅವುಗಳ
1: ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂಥ ಗಿಡ ಮರಗಳು ದೀರ್ಘವಾಗಿ ಬದುಕ್ತಕ್ಕಂಥ ಶಕ್ತಿ ಆ ಭೂಮಿಗೆ ಮತ್ತೆ ಆ ಬೇರುಗಳಿಗೆ ಉತ್ಕೃಷ್ಟವಾಗಿರುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ. ಅಂದ್ರೆ ಅಲ್ಲಿ ನಾಟಿ ಬೀಜಗಳನ್ನು ಬಳಕೆ ಮಾಡಿದ್ರೆ ಇನ್ನೂ ಸುಮಾರು ವರ್ಷಗಳ ಕಾಲ ದೀರ್ಘವಾಗಿ ಬದುಕ್ತಕ್ಕಂಥ ಶಕ್ತಿ ಆ ಮರ ಗಿಡಗಳಿಗೆ ಇರುತ್ತೆ.
0: ಸರಿ ಸರ್, ಮತ್ತೆ ನಮ್ಮ ಮಾತನ್ನ ಮುಂದುವರಿಸಬಹುದು ಈ ಒಂದು ಗೀತೆಯ ನಂತರ. ಚಿತ್ರ ಮತ್ತು SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

0: ಪ್ರಕೃತಿಯ ಮೌನವನ್ನ ಅರ್ಥಕೊಳ್ಳೋರು, ಹಕ್ಕಿಯ ನಾದದ ಜೊತೆ ಬೇಡಿಕೆಯನ್ನು ಕೂಡ ಆಲಿಸುವಂತಹ ಸಹಜ ಜೀವಿ ಮಹೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಹಾಗೆ ನೀವು ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ನೀವು ನಿರತರಾಗಿದ್ದೀರಾ ಅಂತ ಕೇಳ್ಪಟ್ಟೆ. ನಿಮ್ಮ ಸಾಮಾಜಿಕ ಚಟುವಟಿಕೆಗಳು ಹೇಗ್ ನಡೀತಿದೆ ಸರ್?
1: ಸಮಾಜ ಚಟುವಟಿಕೆಗಳು ಈಗಿನ ಕಾಲದಲ್ಲಿ ನಾವು ಮಕ್ಕಳಿಗೆ ನಾವು ಇದನ್ನ ಕಲಿಸ್ತಾ ಬರ್ತಾ ಇರಬೇಕು. ಯಾಕೆ ಹೇಗೆ ಅಂದ್ರೆ, ಒಂದು 100 ಜನ ಮಕ್ಕಳಿಗೆ ನಾವು ಕಲಿಸಿದ್ರೆ 10 ಜನನು ಬದಲಾವಣೆ ತರಬೇಕಾಗುತ್ತೆ. ಪರಿಸರ ಪೂರ್ವಕವಾಗಿರ್ಬಹುದು, ಆರೋಗ್ಯ ಪೂರ್ವಕವಾಗಿರ್ಬಹುದು. ಅಲ್ಲಿ ನಾನು ಶಾಲಾ ಮಕ್ಕಳಿಗೆ ನಾನು ಭೇಟಿ ಕೊಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಗಿಡ, ನಿಮ್ಮ ಹುಟ್ಟದ ಹಬ್ಬಕ್ಕೆ ಬ್ಯಾನರ್ ಕಟ್ಬೇಡಿ, ಕೇಕ್ ಕಟ್ ಮಾಡ್ಬೇಡಿ, ಹಣ್ಣು ಕಟ್ ಮಾಡ್ಕೊಂಡು ಆ ಗಿಡ ನೆಡಿ ಒಂದು ಹುಟ್ಟದ ಹಬ್ಬದಲ್ಲಿ ಅಂತೇಳಿ ಒಂದು ಮಕ್ಕಳಿಗೆ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ತಾ ಬರ್ತಾ ಇದೀವಿ. ಜೊತೆಯಲ್ಲಿ ನಾವು ಶಾಲಾ ಮಕ್ಕಳು ನಮ್ಮ ತೋಟದಲ್ಲಿ ಬರ್ತಾರೆ, ಅವರು ವಾರ 15 ದಿವಸ ಇರ್ತಾರೆ. ಅವ್ರಿಗೆ ಪರಿಸರ ಪೂರ್ವಕವಾಗಿದೆ ಫಸ್ಟ್ ನಾವು ಸಬ್ಜೆಕ್ಟ್ ನ ಕಲಿಸಿ ಅವ್ರ ಗಿಡ ಮರ ರಸ್ತೆ ಪಕ್ಕದಲ್ಲಿ ನಡೆಸ್ತಾ ಬರ್ತಾ ಇದ್ದೀವಿ. ಸುಮಾರು 106 ಮರಗಳು ಬೆಳೀತಾ ಇದ್ದಾವೆ. ಪಕ್ಷಿಗಳು ಏನು ತಿಂತವೆ ಹಣ್ಣು, ಅದನ್ನೇ ನಾವು ಬೆಳೆಸ್ತಾ ಬರ್ತಾ ಇರ್ತಕ್ಕಂತ ಒಂದು ವ್ಯವಸ್ಥೆ. ಮತ್ತೆ ಅದ್ ಜೊತೆನಲ್ಲಿ ಪ್ಲಾಸ್ಟಿಕ್ ಅವೇರ್ನೆಸ್ ಬಳಸ್ಬೇಡಿ, ಪ್ಲಾಸ್ಟಿಕ್ ನ ಬದ್ಲಿಗೆ ನೀವು ಬ್ಯಾಗ್ಗಳು ತಗೊಂಡೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇದೆಲ್ಲ ಒಂದು ಶಾಲಾ ಕಾಲೇಜ್ ಮಕ್ಕಳಿಗೆ ಎಷ್ಟೋ ಜನ ಬದಲಾವಣೆ ಆಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಜೊತೆನಲ್ಲಿ ನಾವು ಆರೋಗ್ಯ ಪೂರ್ವಕವಾಗಿ ನಾವು ಯಾವ ತರ ಬದುಕಬಹುದು, ನಿಸರ್ಗದತ್ತವಾಗಿ ನಿಸರ್ಗದಲ್ಲಿ ಸಿಗ್ತಕ್ಕಂತ ಹಣ್ಣು ಹಂಪಲು ತಿನ್ಕೊಂಡು ನಾವು ಆರೋಗ್ಯ ಹಾಸ್ಪಿಟ್ಲಿಗೆ ನಾವು ಹೋಗ್ದಲ್ಲೇ ಬದುಕೋದ್ ಹೆಂಗೆ ಅಂತ ಹೇಳಿ ಒಂದು ಅಷ್ಟು ವಿಚಾರಗಳನ್ನ ನಾವು ಸಮಾಜಕ್ಕೆ ನಾನು ಕೊಡುಗೆಯಾಗಿ ಮಾಡ್ತಾ ಬರ್ತಾ ಇದ್ದೀನಿ ಅಂತ ಹೇಳ್ತೀನಿ.
0: ಸರಿ ಸರಿ ಸರಿ, ಬಹಳ ಉತ್ತಮವಾದಂತಹ ಕಾರ್ಯಗಳಲ್ಲಿ ನೀವು ನಿರತರಾಗಿದ್ದೀರ. ಹಾಗೆ ನಿಮ್ಮ ಕಾರ್ಯಗಳಿಗೆ ದೊಡ್ಡ ನಮಸ್ಕಾರ, ಹಾಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಮತ್ತೊಂದು ಗೀತೆ, ತವರಿನ ಸಿರಿ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ನಂದಿತಾ ಅವರ ಗಾಯನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

0: ಮಹೇಶ್ ಸರ್, ಇನ್ನ ಕೊನೆಯದಾಗಿ ನಮ್ಮ ರೈತರಿಗೆ ಒಂದು ಕಿವಿ ಮಾತು ಒಂದು ಸಾಲಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ?
1: ರಾಸಾಯನಿಕ ಬಳಕೆ ನಿಲ್ಸಿ, ಕಳೆನಾಶಕ ನಿಲ್ಸಿ, ಮತ್ತು ನಿಮಗೆ ದಿನನಿತ್ಯ ಬಳಕೆಗೆ ಬೇಕಾಗಿರ್ತಕ್ಕಂತ ವಸ್ತುಗಳನ್ನ ಬೆಳ್ಕೊಂಡು ಸಹಜ ಜೀವನ ನಡೆಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ಹಾಗೆ ನಮ್ಮಂತ ಜನರಿಗೆ ನೀವು ಏನ್ ಕಿವಿ ಮಾತನ್ನ ಹೇಳ್ತೀರಾ? ಹಾಗೆ ಆಕಾಶವಾಣಿ ಕೇಳುಗರಿದ್ದಾರೆ, ಅವ್ರಿಗೆ ಏನ್ ಕಿವಿ ಮಾತು ಹೇಳ್ತೀರಾ?
1: ಎಲ್ಲರಿಗೂ ಆಕಾಶವಾಣಿ ಕೇಳುಗರಿಗೆ ನಾನು ಹೇಳೋದಿಷ್ಟೇ, ಪ್ರತಿನಿತ್ಯ ನೀವು ಸಹಜವಾಗಿ ಬದುಕೋದನ್ನ ಯಾವ ರೀತಿ ಅಂತ ಕಲ್ತ್ಕೊಳ್ಳಿ. ಯಾವ ತರ ನಿಸರ್ಗದಲ್ಲಿ ಸಿಗ್ತಕ್ಕಂತ ವಸ್ತುಗಳು ಬಳಕೆ ಮಾಡ್ಕೋಬಹುದು ಅಂತ ನೀವು ಎಲ್ಲಾದ್ರೂ ಮಾಧ್ಯಮ ರೂಪದಲ್ಲಿ ತಿಳ್ಕೊಬಹುದು ಇವತ್ತು. ಮತ್ತೆ ನಾವು ಅತಿ ಹೆಚ್ಚು ರಾಸಾಯನಿಕ ಔಷಧಿ ಮಾತ್ರ ಬಿಟ್ಟು ಬದುಕೋದನ್ನ ಯಾವ ತರ ಅಂತ ತಿಳ್ಕೊಂಡ್ರೆ, ಉದಾಹರಣೆ ನೀವು ಎಷ್ಟು ನೀರು ಕುಡಿಬೇಕು, ಯಾವ ಹಣ್ಣು ತಿನ್ಬೇಕು, ಯಾವ ಆಹಾರ ತಿನ್ಬೇಕು ಅನ್ನೋದನ್ನ ನೀವು ತಿಳ್ಕೊಂಡ್ರೆ ನೀವೇ ಡಾಕ್ಟ್ರು, ಮತ್ತೆ ನಿಮ್ಮ ಮನೇನೆ ಔಷಧಿ ಮನೆ, ಮತ್ತೆ ನೀವೇ ಶ್ರೀಮಂತರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ಸರಿ ಸರ್, ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಮಗಾಗಿ ಮೀಸಲಿಟ್ಟು ಇದುವರೆಗೂ ಈ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿಮ್ಗೆ ಆಕಾಶವಾಣಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್.
1: ಆಕಾಶವಾಣಿ ನನ್ನ ನಮಸ್ಕಾರಗಳು. ಮತ್ತೆ ಪರಿಸರ ಉಳಿಸಿ ಮರ ಗಿಡ ನೆಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ಧನ್ಯವಾದಗಳು ಸರ್,
1: ನಮಸ್ಕಾರ.
0: ಈಗ ಕೇಳಿ ಹೃದಯವಂತ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಾಗಿದೆ.

ಅನುಭವರ ನುಡಿಯಂತೆ ಪ್ರಕೃತಿಯೇ ಗುರು ಅಂತೇಳಿ ಜೀವನ ನಡೆಸಿದಂತಹ ಮಹೇಶ್ ಅವರ ಒಂದು ಏನು ಕೃಷಿಯನ್ನ ಕುರಿತಂತಹ ಮಾತನ್ನ ಕೇಳಿದಾಯ್ತು. ಹಾಗೇನೆ ಮಣ್ಣಿನ ಮಡಿಲಲ್ಲಿ ಸಾವಯವ ಕೃಷಿಯ ತಂತ್ರಗಳನ್ನ, ಹಾಗೆ ನೈಸರ್ಗಿಕವಾದಂತಹ ಕೃಷಿಯ ತಂತ್ರಗಳನ್ನ ಹೆಣೆದು ಪರಿಸರ ಸ್ನೇಹಿ ಬೇಸಾಯದ ಮೂಲಕ ಸಮೃದ್ಧವಾದಂತಹ ಮಾದರಿಯಾಗಿ ನಾವೆಲ್ಲರೂ ಕೂಡ ನಿಂತು ನಿಸರ್ಗವನ್ನ ಸಂರಕ್ಷಿಸುವಂತಹ ಹೊಣೆಯನ್ನ ಹೊರಬೇಕು ಅಂತ ಹೇಳ್ತಾ ಈ ದಿನದ ನಮ್ಮ ಪರಿಮಳ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಆಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಈಗ ಕೇಳಿ ಆನಂದ ಭೈರವಿ ಚಲನಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ಪಿ ಶೈಲಜಾ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ರಚನೆ, ರಮೇಶ್ ನಾಯ್ಡು ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಪರಲೋಕದಲ್ಲಿ.
1: ಇನ್ನು ಕೇಳುಗರ ಸಂದೇಶಗಳು ನಮ್ಮನ್ನ ತಲುಪಿದೆ. ಲಿತೇಶ್ ಅಂಜನಪ್ಪ ಅವರು ಸಂದೇಶನ ಕಳಿಸಿದ್ದಾರೆ, ಹಾಗೆ ಪೂರ್ಣಿಮಾ ಮೇಸ್ತ್ರಿ ಅವರು ಸಂದೇಶನ ಕಳಿಸಿ ಸಂದರ್ಶನವನ್ನ ಕುರಿತು ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ. ಸಂದರ್ಶನ ಕೇಳಿದ್ದಕ್ಕೆ ಹಾಗೂ ನಮಗೆ ಸಂದೇಶನ ಕಳಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಸಮಯ ಆಗ್ತಾ ಬಂತು. ಇನ್ನೇನು 5 ಗಂಟೆ ಕೆಲವೇ ಕ್ಷಣಗಳಲ್ಲಿ ಕೇಳಬಹುದು ಸುದ್ದಿ ಮುಖ್ಯಾಂಶಗಳು. ಇದುವರೆಗೂ ನಿಮ್ಮ ಜೊತೆಯಾದದ್ದು ನಿಮ್ಮ ಆರ್ಜೆ ಲತಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ತೆಲಂಗಾಣದಲ್ಲಿ ಸುಮಾರು 1,535 ಕೋಟಿ ರೂಪಾಯಿ ಮೌಲ್ಯದ ಪ್ರಮುಖ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ರೈಲ್ವೆ ಮಾರ್ಗಗಳ ಸಾಮರ್ಥ್ಯವನ್ನು ಬಲಪಡಿಸಲು ಮತ್ತು ದಟ್ಟಣೆ ಕಡಿಮೆ ಮಾಡುವ ಉದ್ದೇಶದಿಂದ ಪ್ರಧಾನಿಯವರು 118 ಕಿಲೋಮೀಟರ್ ಉದ್ದದ ಕಾಜಿಪೇಟೆ ವಿಜಯವಾಡ ಮಲ್ಟಿಟ್ರ್ಯಾಕಿಂಗ್ ಯೋಜನೆ ಮತ್ತು ಕಾಜಿಪೇಟೆ ರೈಲ್ವೆ ಅಂಡರ್ ರೈಲ್ ಬೈಪಾಸ್ ಉದ್ಘಾಟನೆ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನಾಲ್ಸಾ ಇಂದು ದೇಶಾದ್ಯಂತ 2026ರ ಎರಡನೇ ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸಿದೆ. ಈ ಕುರಿತು ಮಾಹಿತಿ ನೀಡಿದ ನಾಲ್ಸಾ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣಿಗಾರಿಕೆಯಿಂದ ಹಾನಿಗೊಳಗಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ದೀರ್ಘಕಾಲದ ವಿದ್ಯುತ್ ಸಮಸ್ಯೆಯನ್ನು ಶಾಶ್ವತವಾಗಿ ನೀಗಿಸಲು ಸುಮಾರು 50 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿದ್ಯುತ್ ಉಪಕೇಂದ್ರ ಹಾಗೂ ರೈತರ ಆಶೋತ್ತರವಾದ ಸಕ್ಕರೆ ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸಲಾಗುವುದು ಎಂದು ಶಾಸಕ ಎಚ್ಆರ್ ಗವಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಲ್ಲಿ ಮುಂದೆ ಖಾಲಿಯಾಗುವ ಹುದ್ದೆಗಳ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಶೇಕಡ 30% ಮೀಸಲಾತಿ ನೀಡಲು ಒಕ್ಕೂಟದ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಕಾರ್ಯಕ್ರಮ ವಿವರಣೆಯ ನಂತರ 5:05 8:00 ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಗಾನಭಿಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಚಿತ್ರಗೀತೆಗಳು, 7:07 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಆಕಾಶ ಬುಟ್ಟಿ. ಆಕಾಶಬುಟ್ಟಿಯಲ್ಲಿ ಇಂದುಮತಿ ಸಾಲಿಮಠ್ ಅವರೊಂದಿಗಿನ ಸಂದರ್ಶನ, ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ, ಸಾದರ್ ನಿರ್ಮಾಣ ಎಂ ಶಿವರಾಮ್. 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಕಾಲೇಜು ರಂಗ. 9:15 ಹಿಂದಿ ಮೆಲೋಡಿಸ್, 10:02 ಪ್ರೇಮ ನಿನಾದ.

ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆ, ತದನಂತರ ಚಿತ್ರಗೀತೆಗಳು. 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಕೋಲ್ಡ್, 11:02 ಹೊಸ ಹಾಡು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, ಮಕ್ಕಳಿಗಾಗಿರುವಂತಹ ವಿಶೇಷ ಕಾರ್ಯಕ್ರಮ, 1:02 ಚಿತ್ರಗೀತೆಗಳು, 1:20 ಸಂದೇಶ ನಮಗೆ, ಸಂಗೀತ ನಿಮಗೆ, ವಾಟ್ಸಪ್ ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ವಾರಾಂತ್ಯದ ವಿಶೇಷ ಗೀತೆಗಳು, 2:45 ಚಿತ್ರತಾಣ, 3:00 ಸಖಿ ಸಹೇಲಿ ಹಾಗೂ ಇತರೆ ಹಿಂದಿ ಕಾರ್ಯಕ್ರಮಗಳು, 5:02 ಕಾರ್ಯಕ್ರಮ ವಿವರಣೆ, 5:05 8:00 ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು, ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸಿ, ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ, 6:02 8:00 ಗಾನಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.

7:07 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಆಕಾಶಬುಟ್ಟಿಯಲ್ಲಿ ಹಿರಿಯ ಬಹುಭಾಷಾ ನಟಿ ಹಾಗೂ ನಿರ್ಮಾಪಕಿ ಪಂಡರಿಬಾಯಿ ಅವರೊಂದಿಗೆ ಸಂದರ್ಶನ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಬೆಳ್ಳಿ ಬದುಕು, 9:15 ಹಿಂದಿ ಮೆಲೋಡಿಸ್, 10:02 ಪ್ರೇಮ ನಿನಾದ. ಎಲ್ಲ ಕಾರ್ಯಕ್ರಮಗಳೊಂದಿಗೆ ಎಂದಿನಂತೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯಕ್ಕೆ ಕೇಳ್ತೀರಾ ಸ್ನೇಹಿತರೆ. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಂಡ್ರಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮೊನ್ನೆ

0: ಸಾಧಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಾನು ನಿಮ್ಮ ಆಕಾಶವಾಣಿ
2: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
1: ನಂಗೀಗ 90ರ ಸಂಭ್ರಮ.
2: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
1: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
2: ಹೊರತಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
1: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
3: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ. ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೋತೀರ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಏನು ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ, ನನ್ನ ದೇವರುಗಳೆಲ್ಲ.
1: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
4: ಹೀಗೆ ಸಾಗಲಿ ನಮ್ಮಿ ಪಯಣ, ಹಾಡಿನಲ್ಲಿದ್ದು ಸಸರಳ ಗಗನ.
1: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 5:59 ಈ ಸಮಯ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್, ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳುವಂತಹ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸಂಜೆಯ ಓಲ್ಡ್ ಡಿಸ್ಕೋಲ್ಡ್ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ಲ ಸ್ನೇಹಿತರೆ. 1990 ನಂತರ ಬಿಡುಗಡೆಯಾಗಿರುವಂತಹ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ. ಗೀತೆಗಳನ್ನು ಕೇಳೋದಕ್ಕೆ ಆರಂಭ ಮಾಡೋಣ. ಕೇಳೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳೋದನ್ನು ಕೇಳಿ ಬಹಳ ಖುಷಿ ಆಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಚೆನ್ನಾಗಿ ಇರಬೇಕು ಅನ್ನೋದೇ ಆಶಯ. ಇನ್ನು ಕಾರ್ಯಕ್ರಮದಲ್ಲಿ ಗೀತೆಗಳನ್ನು ಕೇಳೋದಕ್ಕೆ ಆರಂಭ ಮಾಡೋಣ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಅಪ್ಪಾಜಿ ಚಿತ್ರದ ಈ ಗೀತೆ. ಮನು ಮತ್ತು ಚಿತ್ರ ಅವರ ಗಾಯನ, MM ಕೀರವಾಣಿ ಅವರ ಸಂಗೀತ.

ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಕೇಳಿದ್ರಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಉಳಿಸ್ಕೊಳ್ಳ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಗೀತೆಗಳನ್ನು ಕೇಳ್ತಾ ಸಾಗೋಣ. ಮುಂದಿನ ಗೀತೆ ಶ್ರೀರಾಮಚಂದ್ರ ಚಿತ್ರದ್ದು. ಮನೋ ಮತ್ತು ಚಿತ್ರ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 5:31. ಸೇಫ್ ಟೈಮ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳ್ತಾ ಇದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆ ಮೋಡದ ಮರೆಯಲ್ಲಿ ಚಿತ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಟ್ರೈಮ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳ್ತಾ ಇದ್ದೀವಿ ಸ್ನೇಹಿತರೆ. ಸಾಕಷ್ಟು ವೆಲ್ಕಮ್ ಸಂದೇಶಗಳು ಹಾಗೆ ಮೆಚ್ಚುಗೆಯ ಸಂದೇಶಗಳು ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದ. ಖಂಡಿತ ನಿಮ್ಮೆಲ್ಲರ ಸಂದೇಶಗಳನ್ನ ಖಂಡಿತ ಓದ್ತೀನಿ ನಾನು. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿದ್ ಭಾರತೀಯ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 5:40. ಈಗ ಕೇಳಿ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಎಸ್ ಪಿ ಗೀತಾ ಅವರು. ಮೇಡಮ್ ನಮಸ್ಕಾರ.
3: ನಮಸ್ತೆ.
2: ಈಗ ಕೆಲವು ಸಲ ಬೇರೆ ಬೇರೆ ಆರೋಪಗಳಾದಾಗ ಕೇಸ್ ಆಗುತ್ತೆ, ಮತ್ತೆ ಪೊಲೀಸರು ಕೂಡ ಅಲ್ಲಿ ಮಧ್ಯ ಪ್ರವೇಶಿಸ್ತಾರೆ. ಆ ಸಂದರ್ಭಗಳಲ್ಲಿ ಬೇರೆ ಬೇರೆ ದಾಖಲೆಗಳನ್ನು ಅವರು ವಶಪಡಿಸಿಕೊಳ್ತಾರೆ, ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು ಅಥವಾ ವಸ್ತುಗಳಾಗಿರ್ಬೋದು. ಆ ವಸ್ತುಗಳನ್ನು ವಶಪಡಿಸಿಕೊಂಡ ನಂತರ ಅದನ್ನು ಮತ್ತೆ ವಾಪಸ್ ತಗೋಬೇಕು ಅಂತ ಇರುತ್ತೆ. ಉದಾಹರಣೆ, ಈಗ ಮೊಬೈಲನ್ನು ಇಸ್ಕೊಂಡಿರ್ಬೋದು, ಅಥವಾ ಯಾವುದೋ ಒಂದು ವಸ್ತುವಿಂದ ಏನೋ ಆಯಿತು, ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ವಾಚ್ ಇತ್ತು, ಅಥವಾ ಏನೋ ಸ್ಪೆಕ್ಸ್ಗಳು ಇರ್ಬೋದು. ಒಟ್ಟಾರೆ ಯಾವುದೇ ವಸ್ತುಗಳು ಅಪರಾಧ ನಡೆದ ಸಂದರ್ಭಗಳಲ್ಲಿ ವಶಪಡಿಸ್ಕೊಂಡಿರ್ಬೋದು. ಆದರೆ ಅದನ್ನು ವಾಪಸ್ ಪಡೀಬೇಕು ಮತ್ತೆ ನಾವು ಅಂತಿರುತ್ತೆ. ಹಣನೂ ಇರ್ಬೋದು, ಹಣದ ಪೆಟ್ಟಿಗೆ ಇರ್ಬೋದು, ಅದನ್ನು ವಾಪಸ್ ತಗೋಬೇಕು. ಹೇಗೆ ಇದನ್ನ ಮುಂದುವರಿಸ್ಬೇಕು ಮೇಡಮ್?
3: ಈ ಸರಿಯಾದ ಪ್ರಶ್ನೆ ಕೇಳಿದ್ರಿ. ಇಲ್ಲಿ ಯಾವ ರೀತಿ ಮಾಡ್ಬೋದು ಅಂತಂದ್ರೆ, ಯಾವುದೇ ಒಂದು ಆರೋಪವಾದಂತಹ ಸಂದರ್ಭದಲ್ಲಿ ಅದನ್ನು ಒಂದು ಪಂಚನಾಮೆಗೋಸ್ಕರನಾರಾಗಲಿ, ಅಲ್ಲಿ ಕೆಲವೊಂದು ಡಾಕ್ಯುಮೆಂಟ್ ಆಗಲಿ, ಇಲ್ಲಾಂದರೆ ಕೆಲವೊಂದು ವಸ್ತುಗಳನ್ನಾಗಿ ಪೊಲೀಸ್ನವರು ತನಿಖೆ ಮಾಡೋ ಸಂದರ್ಭದಲ್ಲಿ ವಶಪಡಿಸ್ಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಅದು ಮೊಬೈಲ್ ಆಗಿರ್ಬೋದು, ಈಗ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಅವರ ಒಂದು ವೆಹಿಕಲ್ ಇರ್ಬೋದು, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅವರ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಎಫ್ ಸಿ ಇರ್ಬೋದು, ಈ ಕೆಲವೊಂದು ಏನು ಸಂಬಂಧಪಟ್ಟಿರುತ್ತಂತೆ ಅದೊಂದು ಡಾಕ್ಯುಮೆಂಟ್ಸ್ ಆಗಲಿ ತೊಗೊಂಡಿರ್ತಾರೆ, ಮತ್ತು ವಸ್ತುಗಳನ್ನೆಲ್ಲೋ ಸಹ ತೊಗೊಂಡಿರ್ತಾರೆ. ಅದೇ ರೀತಿ ಕಾರ್ ಆಕ್ಸಿಡೆಂಟ್ ಆದಾಗ್ಲಾಗ್ಲೂ ಪ್ರತಿಯೊಂದು, ಮತ್ತು ಇವಾಗ ಒಂದು ಮರ್ಡರ್ ಆಗಿರುತ್ತೆ, ಆ ಮರ್ಡರ್ನಲ್ಲಿ ಬಳಸಿದಂಥ ವಸ್ತುಗಳನ್ನು ಸಹ ಅವರು ವಶಪಡಿಸ್ಕೊಂಡಿರ್ತಾರೆ. ಆ ವಶಪಡಿಸ್ಕೊಂಡಂಥ ವಸ್ತುಗಳನ್ನ ನಾವು ಯಾವ ರೀತಿ ಪಡಿಬಹುದು ಅಂತ ಅಂದರೆ, ನಮ್ಮ ಹಿಂದೆ ನಮ್ಮ ಸಿ ಆರ್ ಪಿ ಸಿ ಪ್ರಕಾರ 457 ಪ್ರಕಾರ ಅದನ್ನು ವಶಪಡಿಸ್ಕೊಳ್ಬಹುದು ಅಂತ ಇತ್ತು. ಈಗ ಆ ಸೆಕ್ಷನನ್ನು ಚೇಂಜ್ ಮಾಡಿದ್ದಾರೆ. ಸೆಕ್ಷನ್ 503 ಆಫ್ ಬಿ ಎನ್ ಎಸ್ ಎಸ್ ಕಾಯ್ದೆ ಪ್ರಕಾರ ಆ ಒಂದು ಏನು ವಸ್ತುಗಳನ್ನ ವಶಪಡಿಸ್ಕೊಂಡಿರ್ತಾರೋ ಅಂತ ವಸ್ತುಗಳನ್ನ ನಾವು ಕೋರ್ಟಿನ ಮೂಲಕ ಅಪ್ಲಿಕೇಶನ್ಸ್ ಹಾಕಿ ಮತ್ತೆ ವಾಪಸ್ಸು ತೆಗೆದುಕೊಳ್ಬಹುದು. ಅಂದ್ರೆ ಕೇಸು ಮುಗ್ದಿರ್ಬೇಕು, ಮತ್ತೆ ಒಂದು ಕೇಸು ಮುಗ್ದಿಲ್ಲ ಅಂದಾಗ ಅದನ್ನ ಅಂಡರ್ಟೇಕ್ ಮಾಡಿಕೊಂಡು, ಅಂದ್ರೆ ನಾವು ಕೋರ್ಟಲ್ಲಿ ಯಾವಾಗ ನಮ್ಮನ್ನ ಕಾಲ್ ಮಾಡಿ ಕರೀತಾರೆ, ಈ ಒಂದು ಕೇಸಿಗೆ ಈ ಒಂದು ಏನು ತೆಗೆದುಕೊಂಡು ಹೋಗ್ತಿದ್ದೀರಾ ಒಂದು ವೆಹಿಕಲ್ ಆಗಿ, ಅವತ್ತೊಂದು ದಿನ ಅದನ್ನು ಕೋರ್ಟ್ ವಿಚಾರಣೆ ಸಮಯದಲ್ಲಿ ನೀವು ತಂದು ಹಾಜರ್ಪಡಿಸಬೇಕು ಅಂತ ಹೇಳಿರ್ತಾರೆ. ಸೊ ಒಂದು ಆ ಡೈರೆಕ್ಷನ್ಸ್ ಮೇಲೆ ವಾಪಸ್ಸು ತಗೊಂಡ್ಬರ್ಬೋದು. ಈ ರೀತಿ ಒಂದು ಸೆಕ್ಷನ್ 503 ಪ್ರಕಾರ ನಾವು ಅದನ್ನು ವಶಪಡಿಸಿಕೊಳ್ಬಹುದು.
2: ಸಾಮಾನ್ಯ ನಾವು ನೋಡ್ತಾ ಇರ್ತೀವಿ, ಈಗ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಸಾಕಷ್ಟು ವೆಹಿಕಲ್ಗಳು ನಿಂತಿರ್ತವೆ.

0: ಲಾರಿ, ಬಸ್ಸು, ಸಣ್ಣ ಪುಟ್ಟ ವೆಹಿಕಲ್ಗಳನ್ನು ಹಿಡ್ಕೊಂಡು ಎಲ್ಲ ದೊಡ್ಡ ದೊಡ್ಡ ವೆಹಿಕಲ್ಗಳು ಅಥವಾ ದೊಡ್ಡ ದೊಡ್ಡ ಕ್ರೇನ್ಗಳು ಕೂಡ, ಅಂದರೆ ದೊಡ್ಡ ದೊಡ್ಡ ಯಂತ್ರಗಳು ಅವೆಲ್ಲ ಇರ್ತವೆ. ನೋಡಿದಾಗ ಅಲ್ಲಿ ನಿಲ್ಸಕ್ಕೆ ಜಾಗ ಇರಲ್ಲ, ಆದರೆ ಆ ಒಂದು ಕೇಸ್ ಮುಗಿಯೋ ತನಕ ಅವು ಅಲ್ಲೇ ಇರ್ತವೆ ಅಂತಂಥೇಳಿ ನಾವು ಜನರು ಕೂಡ ನೋಡಿದವರು ಅನ್ಕೊಂಡ್ಬಿಟ್ಟಿರ್ತೀವಿ. ಆದರೆ ತಾವು ಇದೀಗ ಒಂದು ಮಾಹಿತಿ ಮಾಡಿಕೊಟ್ಟಿದ್ದೀರಿ, ಅದು ಬಳಸೋರಿದ್ರೆ, ಒಂದು ವೆಹಿಕಲ್ ಇದ್ದರೆ ಅದು ಡ್ಯಾಮೇಜ್ ಆಗಿದ್ದಿಲ್ಲ ಅಂತಂದರೆ, ಅದು ಸುಸ್ಥಿತಿಯಲ್ಲಿತ್ತಂದ್ರೆ, ಆದರೆ ಅಪರಾಧ ಸಂದರ್ಭಗಳಲ್ಲಿ ಅದು ಏನಾದರೂ ಬಳಕೆ ಆಗಿದ್ರೆ ಅದನ್ನು ಮತ್ತೆ ತಗೊಂಡು ಮತ್ತೆ ಕೋರ್ಟ್ ಅವರು ಇದನ್ನು ಅಲ್ಲಿ ಪ್ರಸ್ತುತಪಡಿಸಬೇಕು ಅಂತಂದಾಗ ಅದನ್ನು ಅಲ್ಲಿ ಕೊಡಬಹುದು. ಹೀಗೆ ಒಂದು ವಸ್ತು ಮೊಬೈಲ್ ಆಗಿರ್ಬೋದು, ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅದನ್ನು ನಾವು ವಾಪಸ್ಸು ನಮ್ಮ ಸುದೀರ್ಪಿಗೆ ಅದನ್ನು ಕೋರ್ಟ್ ಮೂಲಕವಾಗಿ ತೆಗೆದುಕೊಂಡು ಕೋರ್ಟ್ ಕೇಳಿದಾಗ ಅದನ್ನು ಹಾಜರುಪಡಿಸೋ ಆ ಸಮಯದಲ್ಲಿ ನಾವು ಸ್ಪಂದಿಸಿದರೆ ಏನು ಸಮಸ್ಯೆ ಇಲ್ಲ ಅಂತ ಅನ್ನೋದನ್ನ ಹೇಳಿದ್ರಿ.
1: ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಾಂಡ್ ಸಹ ಬರೆದುಕೊಳ್ಬೇಕಾಗತ್ತೆ, ಯಾಕೆಂದ್ರೆ ಸುಮ್ಮನೆ ನಮ್ಮ ಕೋರ್ಟಿನ ಮೂಲಕ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ.
0: ಕಾನೂನಿನಲ್ಲಿ ಈ ಒಂದು ಅವಕಾಶ ಇದೆ ಅಂತ ಮಾಹಿತಿ ಮಾಡಿಕೊಟ್ಟಿದ್ದೀರಿ ಎಸ್ ಪಿ ಗೀತಾ ಮೇಡಮ್ ಅವರೇ, ತುಂಬಾ ಧನ್ಯವಾದಗಳು. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಮಸ್ಕಾರ.
1: ನಮಸ್ತೆ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿಯನ್ನ ಕೇಳಿದ್ರೆ ಸ್ನೇಹಿತರೆ,
4: ವಿವಿಧ ಭಾರತಿ 102.9 ಎಫ್ಎಂ.
3: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮಲ್ಲಿಗೆ ಹೂವೆ ಚಿತ್ರದ್ದು, ರಮೇಶ್ ಮತ್ತು ಸ್ವರ್ಣಲತಾ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನಿಮ್ಮ ಸಂದೇಶಗಳನ್ನ ನೋಡುವಂತಹ ಸಮಯ ಇದು. ಡಾಕ್ಟರ್ ಅಂಬುಜ ಅವರ ಸಂದೇಶ ಬಂದಿದೆ, ಜಗದಾಂಬಿಕಾ ಹಂಸವೇಣಿ ಇವರ ಸಂದೇಶ ಬಂದಿದೆ, ಹಾಗೆ ರತ್ನ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹನುಮಂತಪ್ಪ ಹುಲಗಮ್ಮನವರ ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಸಂಜೆಯ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ ಕೋರ್ತಾ ಇದ್ದೀವಿ, ಕೆಲಸ ಮಾಡಿಕೊಂಡು ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸಾವಿತ್ರಿ ಉಮೇಶ್ ಅವರು, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಧನ್ಯವಾದ. ಹಾಗೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ್ ಗುಮ್ಟಿ ಅವರ ಸಂದೇಶ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣಧನ್ಯ ಅವರ ಸಂದೇಶ. ಹೇಳಿ ಹೊತ್ತಿನಲ್ಲಿ ಶ್ರೀರಾಮಚಂದ್ರ ಚಿತ್ರದ ಗೀತೆ ಕೇಳಿದಾಗ ಏನೋ ಒಂದು ತರಹ ಖುಷಿ ಅನಿಸಿತ್ತು, ಇಂದು ಮಧುರವಾದ ಗೀತೆಗಳು ಕೇಳಿಸ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು ಗೀತಾ ಜೋಶಿ ಅವರು ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೆನೆ ವಾಕಥಾನ್ ಸೂಪರ್ ಆಗಿತ್ತು, ನೀವು ಗಮನಿಸಿದ್ದೀರಾ, ಖುಷಿಯಾಯಿತು ಗೀತಾ ಜೋಶಿ ಅವರೇ. 90ರ ದಶಕದ ಹಾಡುಗಳು ತುಂಬ ಮಧುರವಾಗಿದೆ, ಒಂದೊಂದು ಹಾಡುಗಳು ಮುತ್ತಿನಂತೆ, ಕೇಳ್ತಾ ಇದ್ರೆ ಕೇಳಬೇಕೆನಿಸುವ ಹಾಡುಗಳು, ಮನಸ್ಸಿಗೆ ಮುದ ನೀಡ್ತಾ ಇದ್ದಾವೆ ಅಂತ ಹೊನ್ನೂರು ಅಲಿ ಹನುಮಂತಾಪುರದಿಂದ ಹೇಳ್ತಾ ಇದ್ದಾರೆ. ಹಾಗೆ ರಾಣಿಯವರು ಹಳೆಬೀಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, 90ರ ದಶಕದ ಗೀತೆಗಳೆಲ್ಲ ಮಧುರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಲಸೂರಿನ ರಾಜೇಶ್ ಅವರ ಸಂದೇಶ, ಓಲ್ಡ್ ಇಸ್ ಗೋಲ್ಡ್ ಎಲ್ಲ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕರುಣಾ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗುಡ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ, ನಂಬರ್ ಎಂಡಿಂಗ್ 5748. ಅಮೃತ ರಮೇಶ್ ಅವರ ಸಂದೇಶ ಬಂದಿದೆ, ಸುಮಧುರವಾದ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಾಣೇಶ್ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಮೆಚ್ಚಿಕೊಂಡು ಧನ್ಯವಾದ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಓಲ್ಡಿಸ್ಕೊಂಡ ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿ ಬರ್ತಾ ಇದೆ ಈ ಒಂದು ಗೀತೆ.

ಇದಾಗಿತ್ತು ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂಥ ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ವಿಜೇತರನ್ನು ಘೋಷಿಸಿದ್ದು, ದೇಶದಾದ್ಯಂತದ 42 ಪಂಚಾಯಿತಿಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯಿತಿಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದುಕೊಂಡ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿರುವ ಗೇರು ಬೆಳೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯ ನಡೆಯಬೇಕಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ 3 ದಿನಗಳ ಕಾಲ ಆಯೋಜನೆಯಾಗಿರುವ ಗೇರು ಮೇಳದಲ್ಲಿಂದು ಗೇರು ಮೇಳದ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ 20 ಕೋಟಿ ರೂಪಾಯಿ ವಿನಿಯೋಗಿಸಲಾಗುತ್ತಿದ್ದು, ಈವರೆಗೆ 80 ಲಕ್ಷ ರೂಪಾಯಿ ನೀಡಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ತಿಳಿಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ 25 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವ ಆಚರಣೆ ಮತ್ತು ಪಿಎಂಜಿಎಸ್ವೈ 4 ಉದ್ಘಾಟನೆಯು ಮಧ್ಯಪ್ರದೇಶದ ಸಹೋರ್ ಜಿಲ್ಲೆಯ ಭೈರುಂಡಾದಲ್ಲಿ ನಾಳೆ ನಡೆಯಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಹ್ಯಾಂಪ್ಟನ್ ಸ್ಕೈ ರಿಯಾಲಿಟಿ ಲಿಮಿಟೆಡ್ಗೆ ಸಂಬಂಧಪಟ್ಟ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಪಂಜಾಬ್ ಸಚಿವ ಸಂಜೀವ್ ಅರೋರಾ ಅವರನ್ನು ಬಂಧಿಸಿದೆ. ಪ್ರಕರಣ ಸಂಬಂಧ ಈ ಹಿಂದೆ ದೆಹಲಿ, ಗುರುಗ್ರಾಮ ಮತ್ತು ಚಂಡೀಗಢದ 5 ಸ್ಥಳಗಳಲ್ಲಿ ಇಡಿ ಶೋಧ ಕಾರ್ಯಾಚರಣೆ ನಡೆಸಿತ್ತು. ಚೀನಾದ ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ 2026 ಹಂತ 2 ಪುರುಷರ ವೈಯಕ್ತಿಕ ಕಾಂಪೌಂಡ್ ಸ್ಪರ್ಧೆಯಲ್ಲಿ ಸಾಹಿಲ್ ಜಾಧವ್ ಕಂಚಿನ ಪದಕ ಗೆದ್ದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:24 ಈ ಸಮಯ ಗಾನಭಜಾನ ಕಾರ್ಯಕ್ರಮದ ಸಮಯ. ಗಾನಭಜಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಗಾನಭಜಾನ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಸ್ನೇಹಿತರೆ? ವಿಶೇಷವಾದ ವಿಷಯಗಳನ್ನು ಹೊತ್ತು ತಂದು ಭವಿಷ್ಯದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಗೀತೆಗಳನ್ನು ಕೇಳ್ತಾ ಸಾಗೋದೇ ಗಾನಭಜಾನ ಕಾರ್ಯಕ್ರಮ. ಇನ್ನು ಇಂದು ಸಹ ಒಂದು ವಿಶೇಷವಾದ ವಿಷಯದ ವಿಷಯ ಏನಂತ ತಿಳಿಸೋದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನೋಟ್ ಮಾಡಿಟ್ಕೊಳ್ಳಿ. 9483091029 9483091029. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಹಾಗೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ನನ್ನ ಜೊತೆಯಾಗಿದ್ರು ಅನ್ನೋದನ್ನು ಸಹ ತಿಳಿಸ್ಕೊಡಿ ಸಂದೇಶವನ್ನು ಕಳಿಸೋದ್ರ ಮೂಲಕ. ಈಗಾಗಲೇ ರತ್ನ ಅವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀನಿ ಅಂತ ಹೇಳ್ತಾ ಇದ್ರೆ ಧನ್ಯವಾದ. ಇನ್ನು ಕಾರ್ಯಕ್ರಮದ ಇಂದಿನ ವಿಷಯ ಏನಪ್ಪಾ ಅಂತ ಅಂದರೆ, ಸಮ್ಟೈಮ್ಸ್ ಲೇಟರ್ ಬಿಕಮ್ಸ್ ನೆವರ್ ಡೂ ಇಟ್ ನೌ, ಇದೊಂದು ಮಾತಿದೆಯಲ್ವಾ? ಆ ಮಾತಿನ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಾಗೋಣ. ಕೆಲವು ಬಾರಿ ಆಮೇಲೆ ಅಂತ ಅಂದ್ಕೊಂಡಿದ್ದು ಆಗೋದೇ ಇಲ್ಲ, ಅದಕ್ಕೆ ಆ ಒಂದು ಕೆಲವು ಕೆಲಸಗಳನ್ನು ಈಗಲೇ ಮಾಡೋಣ ಅನ್ನುವಂಥ ಮಾತು ಇಂದಿನ ಕಾರ್ಯಕ್ರಮದಲ್ಲಿ. ಈ ಮಾತನ್ನು ಕುರಿತು ಮಾತನಾಡ್ತಾ ಸಾಗೋಣ ಇಂದಿನ ಗಾನಭಜಾನ ಕಾರ್ಯಕ್ರಮದಲ್ಲಿ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಗಿದ್ದೆಲ್ಲ ಆಗಲಿ, ಖುಷಿಯಾಗಿರು, ಒಳ್ಳೆಯ ಮಾತು ಅದು. ಇಂದಿನ ಗಾನಭಿಜಾನ ಕಾರ್ಯಕ್ರಮದಲ್ಲಿ ಸಮ್ಟೈಮ್ಸ್ ಲೇಟರ್ ಬಿಕಮ್ಸ್ ನೆವರ್ ಡೂ ಇಟ್ ನೌ ಅನ್ನುವಂಥ ಒಂದು ಮಾತನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಮಾತನಾಡ್ತಾ ಇದ್ದೀನಿ ಸ್ನೇಹಿತರೆ. ಒಂದು ಪುಟ್ಟ ಕತೆ. ಎಕ್ಸ್ ವೈ ಝೆಡ್ ಅನ್ನುವಂಥ ವ್ಯಕ್ತಿಯೊಬ್ಬ ಇರ್ತಾನೆ. ಅವನು ಯಾವುದೋ ಒಂದು ಕೆಲಸವನ್ನು ಆರಂಭ ಮಾಡಬೇಕು ಅಂತ ತನ್ನ ಡ್ರೀಮ್ ಪ್ರಾಜೆಕ್ಟ್ ಅದು ಸುಸಿದ್ಧವಾಗಿರ್ತಾನೆ ಮಾಡೋದಕ್ಕೆ. ಒಂದು ಕಡೆ ಹೋಗಿ ಶಾಸ್ತ್ರವನ್ನು ಅಥವಾ ತಿಳಿದವರಿಂದ ಒಂದಷ್ಟು ಮಾತುಗಳನ್ನು, ಫೀಡ್ಬ್ಯಾಕ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡ್ತಾನೆ. ಇದು ಇಂದಿನ ದಿನ ಒಳ್ಳೆ ದಿನ ಅಲ್ಲ, ನೀನು ಇನ್ನು 3 months ಬಿಟ್ಟು ಮಾಡು ಅಂತ ಹೇಳ್ತಾರೆ. 3 months ಆದಮೇಲೆ ಅವನಿಗೇನೋ ಒಂದು ಸಮಸ್ಯೆ ಆಗುತ್ತೆ. ಓಕೆ, ನಾನು ಮೊದಲು ರಿಕವರ್ ಆಗ್ತೀನಿ, ಆಮೇಲೆ ಮಾಡೋಣ ಅಂತ ಅನ್ಕೊತಾನೆ. ಅದಾಗಿ ಮತ್ತೆ ಇನ್ನೊಂದು 6 months ಆಗುತ್ತೆ ಅಂತ ಅಂದ್ಕೊಳ್ಳಿ. 6 months ಆದಮೇಲೆ ಓಕೆ, ಈಸ್ ವೆಲ್ ಆ್ಯಂಡ್ ಫೈನ್, ನಾವು ಮತ್ತೆ ಹೋಗಿ ಆತ ಆರಂಭ ಮಾಡ್ಬೋದಾ ಅಂತ ಒಂದಷ್ಟು ಫೀಡ್ಬ್ಯಾಕನ್ನು ತೆಗೆದುಕೊಳ್ಳೋಕ್ಕೆ ಹೋದಾಗ ಎಗೇನ್ ಬಂದಂಥ ಫೀಡ್ಬ್ಯಾಕ್, ದಿಸ್ ನಾಟ್ ಅ ರೈಟ್ ಟೈಮ್, ಇದು ಒಳ್ಳೆಯ ಸಮಯ ಅಲ್ಲ, ಮುಂದೆ ಮಾಡುವಂತೆ ಅಂತ ಹೇಳಿದಾಗ ಮತ್ತೊಂದು 6 ತಿಂಗಳು ಮುಂದೆ ಹೋಗುತ್ತೆ. ಈ ರೀತಿಯಾಗಿ ಒಂದು 2 ವರ್ಷ ಮುಂದೆ ಹೋಗೇ ಬಿಡುತ್ತೆ ಅಂತ ಅಂದ್ಕೊಳ್ಳಿ. ಆಗ ಎಕ್ಸ್ ವೈ ಝೆಡ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನೆ, ಅವನ ಒಂದು ಗಮ್ಮೆ ಏನಿರುತ್ತೆ ಅದನ್ನು ಕೆಲವು ವರ್ಷಗಳು ಕಳೆದೇ ಹೋಯಿತು. ಆಗ ಮಾಡೋ ಅಷ್ಟರಲ್ಲಿ ಆ ಥಾಟೇ ಚೇಂಜ್ ಆಗಿಬಿಡುತ್ತೆ, ಯಾಕೆ ಮಾಡಬೇಕು ನಾನು ಇವಾಗ ಅದನ್ನು ಅನ್ನುವಂಥ ಒಂದು ಮಾತು ಬರುತ್ತೆ. ಸಮಯನೂ ಮುಗಿದೋಗಿರುತ್ತೆ. ಲೈಫ್ ಕೊಡುವಂಥ ಅನ್ನೋನ್ ಟ್ವಿಸ್ಟು, ಟರ್ನಿಂಗ್ಸ್ಗಳಿದಾವಲ್ಲ, ಅದನ್ನು ಯಾರೂ ಗೆಸ್ ಮಾಡೋದಕ್ಕಾಗೋದಿಲ್ಲ. ಏನಾದರೂ ಅಂದ್ಕೊಂಡಿದ್ರೆ ಅದನ್ನು ಅವಾಗೇ ಮಾಡಬೇಕಾಗುತ್ತೆ. ಆದರೆ ಎಕ್ಸ್ ವೈ ಝೆಡ್ ಅಂದ್ಕೊಂಡಿದ್ದನ್ನು ಆಗ ಮಾಡದೇನೆ ಅನೇಕ ಅದಕ್ಕೆ ಶುಭ ಸಮಯಕ್ಕೋಸ್ಕರ ಕಾದು ಫೀಡ್ಬ್ಯಾಕ್ಗಳಿಗೋಸ್ಕರ ಬೆಲೆ ಕೊಟ್ಟು ಎಲ್ಲರನ್ನೂ ಒಂದು ಗಣನೆಗೆ ತೆಗೆದುಕೊಂಡು ಮಾಡಬೇಕು ಅಂತ ಅಂದ್ಕೊಂಡಾಗ ಏನಾಯಿತು, ಅವನು ಅಂದ್ಕೊಂಡಿದ್ದಂಥ ಕನಸೇ ಕನಸಾಗಿ ಉಳ್ಕೊಂತು. ಆ ಟಾಪಿಕ್ಕೇ ಚೇಂಜ್ ಆಯಿತು. ಏನು ಇಂಟೆನ್ಷನ್ ಇತ್ತು, ಈ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಇರ್ಬೋದು, ಅದನ್ನು ಮಾಡುವಂಥ ಬಿಸ್ನೆಸ್ ಇರುತ್ತಲ್ಲ, ಅದೇ ಆ ಒಂದು ಪ್ಲ್ಯಾನೇ ಚೇಂಜ್ ಆಗಿಬಿಡುತ್ತೆ. ಸೊ ಆದ್ದರಿಂದ ನಾವು ಎಕ್ಸ್ ವೈ ಝೆಡ್ ಆಗೋದು ಬೇಡ, ಬಿಕಾಸ್ ಲೇಟರ್ ಬಿಕಮ್ಸ್ ನೆವರ್ ಅಂತಾರಲ್ಲ, ಅದಕ್ಕೋಸ್ಕರ ಎಂದೋ ಮಾಡುವಂಥ ಕೆಲಸವನ್ನು ಮೀನಮೇಷ ಎಣಿಸ್ತೇನೆ, ಹಾಗೆ ಮಾಡಿ ಮುಗಿಸೋದು ಒಳ್ಳೆಯದು.

ಗಾನಭಿಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಿಜಾನ ಕಾರ್ಯಕ್ರಮದಲ್ಲಿ ಸಮ್ಟೈಮ್ಸ್ ಲೇಟರ್ ಬಿಕಮ್ಸ್ ನೆವರ್ ಡೂ ಇಟ್ ನಾವು ಅನ್ನುವಂಥ ಒಂದು ಮಾತನ್ನು ನಿಮ್ಮ ಮುಂದೆ ಇಟ್ಟು ಮಾತನಾಡ್ತಾ ಸಾಕ್ತಾ ಇದ್ದೀವಿ. ಸಂದೇಶಗಳು ರಾಣಿಯವರು ಹಳೆಬೀಡಿನಿಂದ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮಂಡಿಕಲ್ ಕೃಪಾ ಅವರು, ಉಮೇಶ್ ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ. ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಕಾರ್ಯಕ್ರಮ ಕೇಳ್ತಾ ನಿಮ್ಮ ಜೊತೆಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಹಳ ಧನ್ಯವಾದ, ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಯಾವುದೇ ಒಂದು ಪ್ರಾಜೆಕ್ಟ್ಸ್ ಆಗ್ಬೋದು ಸ್ನೇಹಿತರೆ, ಸೆ ಫಾರ್ ಎಕ್ಸಾಂಪಲ್ ಓದುವ ವಿಷಯನೇ ಆಗ್ಬೋದು, ಸ್ಕೂಲ್ ಮಕ್ಕಳು, ಕಾಲೇಜ್, ವಿಚ್ ಎವರ್ ಇಟ್ ಇಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವುದಾದ್ರೂ ಆಗ್ಬೋದು, ಮಕ್ಕಳು ಓದುವಂಥ ಸಂದರ್ಭದಲ್ಲಿ ಎಕ್ಸಾಮ್ ಬಂದಾಗೆ ಓದ್ತೀನಿ, ಎಕ್ಸಾಮ್ ಟೈಮಲ್ಲಿ ಓದಿ ಪ್ರಿಪೇರ್ ಆಗ್ಬೋಣ ಅನ್ನೋದಿರುತ್ತೆ. ಅದೇಗಪ್ಪ ಅಂತಂದರೆ ಸೆಮಿಸ್ಟರ್ ವೈಸ್ ಸಿಲೆಬಸ್ಗಳಲ್ಲಿ ಓಕೆ ಲಾಸ್ಟ್ ಒಂದು 15 ಡೇಸ್ ಕೂತು ಓದಿಡ್ಬೋದು ಅಂತ ಅಂದ್ಕೊಂಡಿರ್ತೀವಿ. ಅದೇ ಥರ ಎಲ್ಲ ಕಡೆ ಅಂತ ಅಂದ್ಕೊತಾ ಇರ್ತೀವಿ ಯೂಶ್ವಲಿ. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಾಗ್ಬೋದು ಅಥವಾ ದೊಡ್ಡ ಮಟ್ಟದ ಎಕ್ಸಾಮ್ಗಳು ಏನಿದೆ ಅವೆಲ್ಲ ಒಂದು ಡಿಸಿಪ್ಲಿನನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ. ಅಂತಹ ಎಕ್ಸಾಮ್ಗಳನ್ನು ಸಹ ಆಗಿನ ಒಂದು ತಿಂಗಳಿದ್ದ ಕೂತು ಓದ್ಬಿಟ್ಟು ಮಾಡಿಬಿಡ್ತೀನಿ, ಕ್ಲಿಯರ್ ಮಾಡ್ತೀನಿ ಅನ್ನೋದೊಂದು ಇರುತ್ತಲ್ಲ, ಆ ಒಂದು ತಿಂಗಳಲ್ಲಿ ಆ ಒಂದು ಸ್ಟ್ರೆಸ್ಗೆ ಆ ಟೆನ್ಷನ್ಗೆ ಬುಕ್ಕನ್ನು ತೆಗೆಯೋದಕ್ಕೂ ಆಗೋದಿಲ್ಲ, ಓದೋದಕ್ಕೂ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದೇ ಅಂದಿನ ಸಿಲೆಬಸ್ಗಳನ್ನು ಪ್ರತಿನಿತ್ಯವೂ ಫಾಲೋಅಪ್ ಮಾಡಿಕೊಂಡು ಓದ್ತಾ ಬಂದಿದ್ದರೆ ಎಕ್ಸಾಮ್ ಟೈಮಲ್ಲಿ ಜಸ್ಟ್ ರಿವೈಸ್ ಮಾಡ್ಕೋಬೋದು. ಎಕ್ಸಾಮ್ ಟೈಮಲ್ಲೇ ನಾನು ನೋಡ್ಕೊತೀನಿ ಅಂತ ಹೋದಾಗ ಎಸ್ ಎಗೇನ್ ಅದು ಕಷ್ಟ ಆಗೇ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ ಸ್ಟ್ರೆಸ್ಗೆ ಓದೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಮ್ಮ ಹಿರಿಯರು ಹೇಳಿದರಲ್ವ, ನಾಳೆ ಅಂದಿದ್ದನ್ನು ಹಿಂದೆ ಮಾಡು,

ಮುಂದೆ ಮಾಡಬೇಕಾದ ಕೆಲಸವನ್ನು ಹೀಗೆ ಮಾಡು ಅಂತ. ಮತ್ತಷ್ಟು ಮಾತುಗಳಿದೆ ಸ್ನೇಹಿತರೆ, ಮಾತುಗಳನ್ನು ಆಡೋಣ ಈ ಒಂದು ಗೀತೆಯ ನಂತರ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಗಾನಭಜನ ಕಾರ್ಯಕ್ರಮದಲ್ಲಿ ಸಮ್ಟೈಮ್ಸ್ ಲೇಟರ್ ಬಿಕಮ್ಸ್ ನೆವರ್ ಡೂ ಇಟ್ ನಾವು ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಹೇಳ್ತಾ ಸಾಕ್ತಾ ಇದ್ದೀನಿ. ಇರುವೆ ಒಂದು ಪುಟ್ಟ ಪುಟ್ಟ ಕಾಳುಗಳನ್ನು ತೆಗೆದುಕೊಂಡೋಗಿ ತನ್ನ ಗೂಡಿಗೆ ಸೇರಿಸ್ಕೋತಾ ಇರುತ್ತೆ. ಇದನ್ನು ನೋಡಿದಂಥ ಪಕ್ಷಿ ಕುತೂಹಲದಿಂದ, ಅಲಕ್ಕಣ್ಣಯ್ಯ ನೀನೇನು ಮಾಡ್ತಾ ಇದೆಯಾ, ಒಂದೊಂದೇ ಕಾಳುಗಳನ್ನು ತೆಗೆದುಕೊಂಡು ಹೋಗ್ತಾ ಇದೆಯಾ, ಅಷ್ಟೊಂದು ಕಾಳುಗಳಿದೆ ಅಲ್ವಾ ಆ ಫೀಲ್ಡಲ್ಲಿ ಬಯಲಿನಲ್ಲಿ, ಹೋಗಿ ತಿಂದು ಬಂದರೆ ಆಗುತ್ತೆ, ಅದನ್ನು ಬಿಟ್ಟು ನೀನು ಎತ್ಕೊಂಡು ಹೋಗಿ ಅದನ್ನು ನಿನ್ನ ಗೂಡಿಗೆ ಸೇರಿಸ್ಕೋತಾ ಇದೆಯಲ್ಲ ಸರಿನಾ ಅಂತ ಕೇಳುತ್ತೆ. ಆಗ ಇರುವೆ ಹೇಳುತ್ತೆ, ಇಲ್ಲ ಈಗ ನಾನು ಸೇರಿಸಿಟ್ಕೊಳ್ತಾ ಇರೋದು ಈಗ ತಿನ್ನೋದಕ್ಕಲ್ಲ, ಮುಂದೆ ಮಳೆಗಾಲ ಬರುತ್ತೆ, ಮಳೆಗಾಲ ಬಂದಾಗ ಒಂದು ಫುಡ್ ಸ್ಟೋರೇಜ್ ಅನ್ನೋದು ಇರಬೇಕಾಗುತ್ತೆ, ಆ ಟೈಮಲ್ಲಿ ನಾನು ಹೋಗಿ ತೆಗೆದುಕೊಂಡು ಬರೋದು ಕಷ್ಟ ಆಗುತ್ತೆ, ಮತ್ತು ಈಗ ಒಂದು ಬೆಳೆಯ ಕಾಲ ಬಂದಿದೆ, ಇದನ್ನು ತೆಗೆದುಕೊಂಡು ಇಟ್ಕೊತೀನಿ ನಾನು ಅಂತ ಹೇಳುತ್ತೆ. ಆವಾಗ ಹಕ್ಕಿ ನಕ್ಕೊಂಡು ಅಯ್ಯೋ ಆ ಟೈಮ್ ಬಂದಾಗ ಮಳೆ ಬರೋ ಟೈಮಲ್ಲಿ ಹೋಗಿ ತೊಗೊಂಡು ಬಂದರೆ, ಮಳೆ ನಿಂತ ತಕ್ಷಣ ಬಂದು ತೊಗೊಂಡು ಬಂದರೆ ಆಯಿತು ಅಂತ ಅಂದ್ಕೊಳ್ಳುತ್ತೆ ಹಕ್ಕಿ. ಇರುವೆ ತನ್ನ ಪಾಡಿಗೆ ತಾನು ಆ ಕಾಳುಗಳನ್ನೆಲ್ಲ ಒಂದು ಕಡೆ ಸಂಗ್ರಹಿಸ್ತಾ ಇರುತ್ತೆ. ಅದೇ ರೀತಿ ಮಳೆಗಾಲ ಬಂದಾಗ ಹಕ್ಕಿಗೆ ಮಳೆಯಲ್ಲಿ ನೆಂದು ತುಪ್ಪ ಆಗಿಬಿಟ್ಟು ಬೇಳೆ ಅಲ್ಲಿರುವಂತಹ ಬಯಲಿನಲ್ಲಿರುವಂತಹ ಎಲ್ಲ ಕಾಳುಗಳು ಸಹ ಮಳೆಗೆ ಕೊಚ್ಚಿ ಹೋಗ್ಬಿಟ್ಟಿರುತ್ತೆ, ಅದನ್ನು ಸಂಗ್ರಹಿಸೋದಕ್ಕೆ ಆಗೋದಿಲ್ಲ. ಆಗ ಇರುವೆಯನ್ನು ಕೇಳುತ್ತೆ, ಆಗ ಇರುವೆ ತನ್ನಲ್ಲಿರೋದನ್ನು ಹಂಚಿಕೊಡುತ್ತೆ. ಹೀಗೆ ಪಕ್ಷಿಯು ಸಹ ಲೇಟರ್ ಪಾರ್ಟಲ್ಲಿ ಇದನ್ನು ಆಮೇಲೆ ನೋಡ್ಕೋಣ ಅಂತ ಅಂದ್ಕೊಂಡಿರುತ್ತೆ. ಆದರೆ ಆ ಲೇಟರ್ ಪಾರ್ಟ್ ಪಕ್ಷಿಗೆ ಬಂದಾಗ ಕಾಲ ಮಿಂಚಿ ಹೋಗಿರುತ್ತೆ. ಎಸ್, ನಿನಗೆ ಎನರ್ಜಿ ಇರುತ್ತೆ, ಟೈಮ್ ಇರುತ್ತೆ, ಆ ಟೈಮಲ್ಲಿ ನೀನು ತೆಗೆದುಕೊಳ್ಬೋದು, ಆದರೆ ಕಾಲ ಮಿಂಚಿ ಹೋಗಿರುತ್ತೆ, ಮತ್ತು ಆ ಬೆಳೆ ಎಲ್ಲ ಸಹ ನಾಶವಾಗಿರುತ್ತೆ. ನೀನು ಯಾವಾಗೋ ನಿನಗೆ ಬೇಕಾದಾಗ ನೀನು ಏನು ನಿನಗೆ ಬೇಕಾದ ಕೆಲಸವನ್ನು ಮಾಡ್ಕೊಳಕ್ಕೆ ಹೋದರೆ ಅಲ್ಲಿ ಇರಬೇಕಲ್ಲ. ಸೊ ಲೈಫ್ ಇಸ್ ಸೋ ಅನ್ಸರ್ಟೈನ್, ನಾಳೆಗೆ ಹಿಂದೆ ಪ್ರಿಪೇರ್ ಆಗೋದು ತುಂಬಾ ಒಳ್ಳೆಯದು.

ಗಾನ ವಿಜಯನ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಇಂದಿನ ಗಾನ ವಿಜಯನ ಕಾರ್ಯಕ್ರಮದಲ್ಲಿ ಸಮ್ ಟೈಮ್ಸ್ ಲೇಟ್ ಆರ್ ಬಿಕಮ್ಸ್ ನೆವರ್ ಡೂ ಇಟ್ ನೌ ಅನ್ನುವಂಥ ಮಾತನ್ನ ನಿಮ್ಮ ಮುಂದೆ ಮಾತನಾಡ್ತಾ ಸಾಕ್ತಾ ಇದೀವಿ ಸ್ನೇಹಿತರೆ. ನೀವು ಯಾವುದಾದ್ರೂ ಒಂದು ಕೆಲಸವನ್ನ ತಡವಾಗಿ ಮಾಡೋಣ ಅಂತ ಅನ್ಕೊಂಡು ಆ ಕೆಲಸ ಆಗದೆ ಇದ್ದಂತಹ ಯಾವುದಾದ್ರು ಅನುಭವ ಇದ್ರೆ ಹಂಚಿಕೊಳ್ಳಿ ಸ್ನೇಹಿತರೆ. ಯಾಕಪ್ಪ ಹೀಗೆ ಮಾಡು ಅಂತಾರೆ ಅಂತ ಅಂದರೆ, ನಂತರದಲ್ಲಿರುವಂತಹ ಅಪಾಯಗಳು, ಆಮೇಲೆ ಈ ಕ್ಷಣ ಏನಿದೆ ಇದೇ ಬೆಸ್ಟ್ ಕ್ಷಣ. ಆ ಕಾಲದಲ್ಲಿ ರಾಹುಗಾಲ, ಗುಳಿಕೆ ಕಾಲ, ಯಮಗಂಡ ಕಾಲ, ವಾಟ್ ಎವರ್ ದ ಟೈಮ್ ಇಟ್ ಈಸ್, ಬಟ್ ಇಫ್ ಯು ಸ್ಟಾರ್ಟ್, ಇವಾಗ ನೀವು ಸ್ಟಾರ್ಟ್ ಮಾಡ್ತು ಅಂದರೆ ಅದೇ ಬೆಸ್ಟ್ ಟೈಮ್, ಡೂ ಇಟ್ ನೌ. ಹಾಗೆ ನಾವು ರೆಡಿ ಇರಬೇಕು ಫ್ಯೂಚರ್ಗೆ ಏನಕ್ಕೆ ಆದ್ರೂ, ಇಲ್ಲ ಆ ಒಂದು ಟೈಮ್ ಬಂದಾಗ, ಆ ಒಂದು ಪೀಕ್ ಅವರ್ ಬಂದಾಗ ನಾನು ರೆಡಿ ಆಗ್ತೀನಿ ಅಂದರೆ ಆಗುತ್ತಾ? ಬಸ್ ನಾವೊಂದು ಟ್ರೈನ್ ಹತ್ಕೋಬೇಕು ಅಂತ ಅಂದರೆ 6 ಗಂಟೆ ಅಂದರೆ 6 ಗಂಟೆಗೆ ಹೋಗಬೇಕಾಗತ್ತೆ, ಅಂದರೆ ಒಂದು 1/2 ಗಂಟೆ ಮುಂಚೆ ಇದ್ದರೆ ಸೇಫ್. ಇಲ್ಲ ನಾನು 6 ಗಂಟೆಗೆ ಹೋಗಿ ರೈಲ್ ಕ್ಯಾಚ್ ಮಾಡ್ತೀನಿ ಅಂದರೆ ಕ್ಯಾಚ್ ಮಾಡ್ಬೋದು, ಇಲ್ಲ ಅಂತಲ್ಲ, ಬಟ್ ಅಪಾಯಗಳು ಹೆಚ್ಚು. ಸೊ ಪೂರ್ವಭಾವಿಯಾಗಿ ನಾವು ತಯಾರಾಗೋದು ಬಹಳ ಒಳ್ಳೆಯದು. ಹಾಗೆ ಒಂದು ಮಾತು, ನಾವು ಹೀಗಿರೋದಕ್ಕೆ ನಾವು ಇವತ್ತೆಲ್ಲ ನಾವು ಏನೇನಾಗಿದ್ದೀವಿ ನಮ್ಮ ನಮ್ಮ ಜಾಗದಲ್ಲಿ, ನಾವೆಲ್ಲ ಈಗ ನಾವೆಲ್ಲ ಎಲ್ಲೆಲ್ಲಿದ್ದೀವಿ ಆ ಜಾಗದಲ್ಲಿ ನಮ್ಮನ್ನು ನಾವು ನೋಡಿದ್ರೆ ಅದಕ್ಕೆ ನಾವಷ್ಟೇ ಕಾರಣ. ನಾವು ತೆಗೆದುಕೊಂಡ ನಿರ್ಧಾರಗಳು, ನಮ್ಮ ಇಂಟೆನ್ಷನ್ಗಳು, ನಮ್ಮ ಉದ್ದೇಶಗಳು ಏನೇ ಇರ್ಬೋದು, ಆದರೆ ಬಂದಂಥ ದಾರಿಗಳಿರ್ಬೋದು, ಉದಾತ್ತವಾದ ಉದ್ದೇಶಗಳಿಗೆ ಉದಾತ್ತವಾದ ದಾರಿಗಳೇ ಇರಬೇಕಾಗುತ್ತೆ. ಅವೆಲ್ಲವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಾ? ನಮ್ಮ ಪ್ಲ್ಯಾನ್ ಕರೆಕ್ಟಾಗಿತ್ತಾ? ಹಾಗೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ರೆಡಿ ಇದ್ವಾ ಅನ್ನೋದಕ್ಕೆ ನಾವು ಸಿದ್ಧವಾಗಿರಬೇಕಾಗುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಸೂರ್ಯ ಇರೋದು, ಸೂರ್ಯ ಅನ್ನುವಂಥ ನಕ್ಷತ್ರ ಇರೋದು ಮಿಲ್ಕಿ ವೇನಲ್ಲಿ. ಈ ಸೂರ್ಯನಿಗೂ ಸಹ ಒಂದು ಆಯಸ್ಸಿದೆ, ಆ ಸೂರ್ಯನು ಒಂದಿನ ನಾಶ ಆಗ್ತಾನೆ. ಅದೇ ರೀತಿ ಇನ್ನು ಈ ಒಂದು ನಮ್ಮ ಭೂಮಿಯನ್ನು ಹಿಡಿದಿಟ್ಟಿರುವಂತಹ ಸೂರ್ಯನಿಗೆ ಒಂದು ಆಯಸ್ಸಿದೆ. ಇನ್ನು ಇಲ್ಲಿರುವಂಥ ಈ ನಮ್ಮೆಲ್ಲ ಸಮಸ್ತ ಜೀವರಾಶಿಗೂ ಸಹ ಒಂದು ಟೈಮ್ ಪೀರಿಯಡ್ ಇದೆ. ಈ ಟೈಮ್ ಪೀರಿಯಡ್ ಒಳಗಡೆ ಮುಗಿಸ್ಬೇಕು ಅಂತ ಅನ್ನೋದು ನಮ್ಮೆಲ್ಲರಿಗೂ ಇರಬೇಕು. ಇಲ್ಲ ನನಗೆ ತುಂಬ ಟೈಮ್ ಇದೆ, ನಾನು ಆ ಟೈಮಲ್ಲಿ ಮಾಡ್ಕೊತೀನಿ ಅಂತ ಅಂದರೆ ಆಗೋದಿಲ್ಲ. ನಿಮಗೆ ಮನಸ್ಸಾಗಿ ನೀವು ಮಾಡುವಂಥ ನಾವು ಮಾಡುವಂಥ ಟೈಮ್ನಲ್ಲಿ ಮಾಡಬೇಕಾಗಿರೋ ಕೆಲಸನೇ ಅದ್ಲು ಬದಲಾಗಿ ಹೋಗಿರ್ಬೋದು, ಅಥವಾ ಕೆಲಸದ ಇಂಟೆನ್ಷನೇ ಫುಲ್ಫಿಲ್ ಆಗದೇ ಇರ್ಬೋದು. ಸೊ ಯಾವಾಗೂ ಸಹ ವಿ ಶುಡ್ ಬಿ ರೆಡಿ, ಪೂರ್ವಭಾವಿಯಾಗಿ ರೆಡಿಯಾಗಿರ್ಬೇಕು. ನಾವು ಆ ಕ್ಷಣವನ್ನು ಸದುಪಯೋಗ ಪಡಿಸ್ಕೊಂಡು ಕೆಲಸವನ್ನು ಈಗಲೇ ಮಾಡಿ ಮುಗಿಸ್ಬೋಣ, ಏನೇ ಇರಲಿ ಆ ಕೆಲಸವನ್ನು ಅಂದುಕೊಂಡಾಗೆ ಮಾಡಿಸ್ಬೋಣ. ಲೇಟರ್ ಬಿಕಮ್ಸ್ ನೆವರ್ ಅನ್ನೋದು ಸತ್ಯವಾದ ಮಾತು. ಈಗಲೇ ಮಾಡೋದನ್ನು ನಾವೆಲ್ಲರೂ ಸಹ ರೂಢಿಸ್ಕೊಳ್ಳೋಣ.

ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಸಮಟೈಮ್ಸ್ ಲೇಟರ್ ಬಿಕಮ್ಸ್ ನೆವರ್, ಡೂ ಇಟ್ ನೌ ಅನ್ನುವಂಥ ಮಾತನ್ನು ಹಾಡ್ತಾ ಇದ್ದೀವಿ. ಮತ್ತಷ್ಟು ಮಾತುಗಳಿದೆ ಸ್ನೇಹಿತರೆ, ಮಾತಾಡೋಣ. ಸ್ಟುಡಿಯೋ ಸಮಯ ಇನ್ನೇನು 6:40 ಆಗುತ್ತೆ. 6:40 ಪ್ರದೇಶ ಸಮಾಚಾರ ಇರುತ್ತೆ, ಅಲ್ಲಿವರೆಗೂ ಕೆಲವು ಮಾತುಗಳನ್ನು ಆಡ್ತಾ ಸಾಗೋಣ. ಎಂದೋ ಮಾಡುವಂತಹ ಕೆಲಸಗಳು ಕೈ ಕೊಡೋದೇ ಜಾಸ್ತಿ, ಆದ್ದರಿಂದ ಆ ಕೆಲಸ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ದಯವಿಟ್ಟು ನಾವು ಆ ಕೆಲಸವನ್ನು ಆಗಲೇ ಮಾಡಿಬಿಡೋಣ. ನಾಳೆ ಆಗಬೇಕಾದಂಥ ಕೆಲಸವನ್ನು ಹಿಂದೆ ಮಾಡ್ತು ಅಂತ ಅಂದರೆ ಆ ಕೆಲಸ ಆಗದೇ ಇರುವಂತಹ ಅನಾನುಕೂಲಗಳು, ಆ ಸಮಸ್ಯೆಗಳು, ಮಿಸ್ ಆಗುವ ಅವನ್ನ ಎದುರಿಸೋದಂಥ ಸಮಸ್ಯೆ ಒಂದು ಶಕ್ತಿ ನಮ್ಗೆ ಬರುತ್ತೆ. ಎಷ್ಟೋ ಬಾರಿ ಏನೋ ಅಂದ್ಕೊಂಡು ಇನ್ನೇನೋ ಆಗುವಂಥದ್ದು ಕೆಲಸ ಡಿಲೇ ಮಾಡಿದ್ರೆ. ಸೊ ಆದ್ದರಿಂದ ಸಮಟೈಮ್ಸ್ ಲೇಟರ್ ಬಿಕಮ್ಸ್ ನೆವರ್, ಡೂ ಇಟ್ ನೌ ಅನ್ನೋದು ತುಂಬಾ ಮುಖ್ಯವಾದ ಮಾತು. ಹಾಗೆ ಒಂದು ಸಂದೇಶ 4664 ಸ್ನೇಹಿತರೆ, ನಂಬರ್ ಎಂಡಿಂಗ್ 4664. ನೀವು ಸ್ವಲ್ಪ ಫಿಸಿಕ್ಸ್, ಭೌತಶಾಸ್ತ್ರವನ್ನು ಸ್ಟಾರ್ಸ್ ಬಗ್ಗೆ ಓದಿದ್ರೆ ಗೊತ್ತಾಗುತ್ತೆ. ನನ್ನ ಪ್ರಶ್ನೆ ನಿಮಗೆ, ನಿಮ್ಮ ಪ್ರಶ್ನೆಗೆ ಅಲ್ಲೇ ಉತ್ತರ ಸಿಗುತ್ತೆ. 4664 ನಂಬರ್ ಎಂಡಿಂಗ್ ವಿತ್. ಭೌತಶಾಸ್ತ್ರವನ್ನು ಒಮ್ಮೆ ಓದಿ. ಇನ್ನೇನಿದ್ರು ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಸ್ನೇಹಿತರೆ. ನೀವು ಯಾವುದಾದ್ರು ಒಂದು ಕೆಲಸವನ್ನು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದು, ಆ ಕೆಲಸ ಆಗದೇ ಇರುವಂತಹ ಯಾವುದಾದ್ರು ಒಂದು ಘಟನೆ ಇದ್ರೆ ಅಂತ ಘಟನೆಗಳನ್ನು ಹಂಚಿಕೊಳ್ಳಿ. ವಾಟ್ಸಪ್ ಸಂಖ್ಯೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ, 9483091029 4830910029. ಈಗ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ. ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ಧ, ಸಚಿವ ಈಶ್ವರ್ ಖಂಡ್ರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ ಎರಡನೇ ರಾಷ್ಟೀಯ ಲೋಕ ಅದಾಲತ್. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025, ಆರು ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿನ ಧ್ಯಾನ ಮಂದಿರವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮಧ್ಯಾಹ್ನ ಪ್ರಧಾನಿ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಅಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು 50 ವರ್ಷ ಪೂರ್ಣಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಅವರಿಗೆ ಚಿತ್ರದುರ್ಗದಲ್ಲಿ ಇಂದು ಅಭಿನಂದನಾ ಸಮಾರಂಭ ಅಭಿಮಾನೋತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರ ಹೆಸರಿನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಿಸಲು ವಿಸ್ತೃತ ಯೋಜನಾ ವರದಿ ಸಿದ್ದವಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಹಳೇಬೀಡಿನ ಯುನೆಸ್ಕೋ ತಾಣದಲ್ಲಿರುವ 10 ಎಕರೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಸ್ಮಾರಕವನ್ನು ನಿರ್ಮಿಸಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶಾದ್ಯಂತ 2026ರ ಎರಡನೇ ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸುತ್ತಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಹೈಕೋರ್ಟ್ಗಳು, ಜಿಲ್ಲಾ ನ್ಯಾಯಾಲಯಗಳು, ನ್ಯಾಯಮಂಡಳಿಗಳು, ಗ್ರಾಹಕ ವೇದಿಕೆಗಳು ಸೇರಿದಂತೆ ವಿವಿಧ ಹಂತಗಳಲ್ಲಿ ಅದಾಲತ್ ನಡೆಸಲಾಗುವುದು. ಲೋಕ್ ಅದಾಲತ್ನಲ್ಲಿ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಅಮಾನ್ಯ ಪ್ರಕರಣಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು. 2023ರಿಂದ 2025ರ ನಡುವೆ 12 ರಾಷ್ಟೀಯ ಲೋಕ್ ಅದಾಲತ್ಗಳನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ಒಟ್ಟು 26 ಕೋಟಿ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ಸಂಜೀವ್ ಪಾಂಡೆ ಮಾಹಿತಿ ನೀಡಿದರು. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಎಐ ಪರಿಹಾರಗಳನ್ನು ಉತ್ತೇಜಿಸಲು ಎನ್ಎಚ್ಎ ಆಯೋಜಿಸಿದ 3ನೇ ಹ್ಯಾಕಥಾನ್ ಇದಾಗಿದೆ ಎಂದು ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನೀಲ್ ಕುಮಾರ್ ಬರ್ನ್ವಾಲ್ ತಿಳಿಸಿದರು. ಬೆಂಗಳೂರಿನಲ್ಲಿ ಇಂದು ಎಬಿಪಿಎಂಜೆಎವೈ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಕುರಿತು ಸುದ್ದಿಗೋಷ್ಠಿಯಲ್ಲಿ

0: ಅವರು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಪರಿಸರ ವ್ಯವಸ್ಥೆಯು ಪ್ರಸ್ತುತ 1,900ಕ್ಕೂ ಹೆಚ್ಚು ಚಿಕಿತ್ಸಾ ಪ್ಯಾಕೇಜ್ಗಳಲ್ಲಿ ಪ್ರತಿದಿನ ಸುಮಾರು 50,000 ಕ್ಲೈಮ್ಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಎಂದರು.
1: As on today, we have already treated more than 12 crore people through this scheme, worth value to the extent of 1.8 lakh crores in last 7 years. And through this, we have also generated by Ayushman Bharat PMJAYD to more than 43 crore people. So,
0: ರಾಷ್ಟೀಯ ಆರೋಗ್ಯ ಪ್ರಾಧಿಕಾರವು ಆರೋಗ್ಯ ರಕ್ಷಣೆ ವಿತರಣೆಯನ್ನು ಬಲಪಡಿಸಲು, ಕ್ಲೈಮ್ ನಿರ್ವಹಣೆಯಲ್ಲಿ ದಕ್ಷತೆಯನ್ನು ಸುಧಾರಿಸಲು ಮತ್ತು ಎಬಿಪಿಎಂಜೆಎವೈ ಅಡಿಯಲ್ಲಿ ಪಾರದರ್ಶಕ ಮತ್ತು ತಂತ್ರಜ್ಞಾನ ಚಾಲಿತ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗಳನ್ನು ಬೆಂಬಲಿಸಲು ಜವಾಬ್ದಾರಿಯುತ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಬಳಸಿಕೊಳ್ಳುವ ತನ್ನ ಬದ್ಧತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಘೋಷಿಸಿದ್ದು, ದೇಶಾದ್ಯಂತದ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತಿಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3 ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ಧಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ಧಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯತಿಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿರುವ ಗೇರು ಬೆಳೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯ ನಡೆಯಬೇಕಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಮಂಗಳೂರಿನಲ್ಲಿ ಆಯೋಜಿಸಿರುವ ಗೇರು ಮೇಳದಲ್ಲಿ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಕರಾವಳಿಯಲ್ಲಿ ಗೇರು ಉದ್ಯಮ ಸಾಕಷ್ಟು ಕುಟುಂಬಗಳಿಗೆ ಆಧಾರವಾಗಿತ್ತು. ಬೆಳೆ ಕುಂಠಿತವಾದ ಕಾರಣ ದಕ್ಷಿಣ ಆಫ್ರಿಕಾದಿಂದ ಕಚ್ಚಾ ಗೇರು ಇಲ್ಲಿನ ಕಾರ್ಖಾನೆಗಳಿಗೆ ಆಮದಾಗುತ್ತಿದೆ ಮತ್ತು ಸಂಸ್ಕರಿತವಾದ ಗೇರು ಉತ್ಪನ್ನ ವಿದೇಶಕ್ಕೆ ರಫ್ತಾಗುತ್ತಿದೆ ಎಂದು ತಿಳಿಸಿದರು. ವಿಶೇಷವಾಗಿ ಹೆಚ್ಚಿನ ಇಳುವರಿ ನೀಡುವ ಗೇರು ತೋಟಗಳ ಕೃಷಿ ಮತ್ತು ಹೆಚ್ಚಿನ ಉತ್ಪಾದಕತೆ ಮತ್ತು ದೀರ್ಘಾವಧಿಯಲ್ಲಿ ಉತ್ತಮ ಲಾಭಕ್ಕಾಗಿ ಅದರ ಪ್ರಯೋಜನಗಳ ಬಗ್ಗೆ ಸಾಮಾನ್ಯ ಜನರಿಗೆ ಮತ್ತು ರೈತರಿಗೆ ಅರಿವು ಮೂಡಿಸುವ ನಿಟ್ಟನಲ್ಲಿ ಗೇರು ಮೇಳ ನಿಗಮದಿಂದ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಯುಟಿ ಖಾದರ್ ಹೇಳಿದರು. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಲ್ಲಿ ಮುಂದೆ ಖಾಲಿಯಾಗುವ ಹುದ್ದೆಗಳ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಶೇಕಡಾ 30% ಮೀಸಲಾತಿ ನೀಡಲು ಹಾಲು ಒಕ್ಕೂಟದ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಇಂದು ಬೆಂಗಳೂರು ಹಾಲು ಒಕ್ಕೂಟ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದ್ದು, ಈವರೆಗೆ 80 ಲಕ್ಷ ರೂಪಾಯಿ ನೀಡಲಾಗಿದೆ. ಸದಸ್ಯರ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದರು. ಸಂಘದ ಸದಸ್ಯರಿಗೆ 15 ಲಕ್ಷದವರೆಗೆ ಶೇಕಡಾ 3% ಬಡ್ಡಿದರದಲ್ಲಿ ಸಾಲ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು. ವಿಜಯನಗರ ಜಿಲ್ಲೆಯ ದೀರ್ಘಕಾಲದ ವಿದ್ಯುತ್ ಸಮಸ್ಯೆಗೆ ಶಾಶ್ವತವಾಗಿ ಸಮಸ್ಯೆ ನೀಗಿಸಲು ಸುಮಾರು 50 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿದ್ಯುತ್ ಉಪಕೇಂದ್ರ ಹಾಗೂ ರೈತರ ಆಶೋತ್ತರವಾದ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಗೊಳಿಸಲಾಗುವುದು ಎಂದು

ವಿಜಯನಗರ ಶಾಸಕ ಹೆಚ್ಆರ್ ಗವಿಯಪ್ಪ ತಿಳಿಸಿದರು. ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿಯಲ್ಲಿ ಸುಮಾರು 50 ಕೋಟಿ ಮೊತ್ತದ 2 ವಿದ್ಯುತ್ ಉಪಕೇಂದ್ರಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪದೇ ಪದೇ ಉಂಟಾಗುತ್ತಿರುವ ವಿದ್ಯುತ್ ವ್ಯತ್ಯಯಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು 2 ವಿದ್ಯುತ್ ಉಪಕೇಂದ್ರಗಳ ಸ್ಥಾಪನೆಗೆ ಚಾಲನೆ ನೀಡಲಾಗಿದೆ ಎಂದರು. ನಾಗನಹಳ್ಳಿ ಸಬ್ಸ್ಟೇಷನ್ 23.26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಆವರಣ ನಗರ ಪ್ರದೇಶದ ಬೇಡಿಕೆಯನ್ನು ಪೂರೈಸಲು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತೊಂದು ಸಬ್ಸ್ಟೇಷನ್ ಸೇರಿ ಒಟ್ಟು 50 ಕೋಟಿ ಮೊತ್ತದ ನೂತನ ವಿದ್ಯುತ್ ಉಪಕೇಂದ್ರ ಸ್ಥಾಪಿಸಲಾಗುವುದು ಎಂದು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ. ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ಧ, ಸಚಿವ ಈಶ್ವರ್ ಖಂಡ್ರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ 2ನೇ ರಾಷ್ಟೀಯ ಲೋಕ್ ಅದಾಲತ್. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025, 6 ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಇದು ನಿಮ್ಮ ಮೆಚ್ಚಿನ ಒಂದು ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
2: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಾರೋಗದ್ದೆ ಮಾನಪ್ಪ ನಾಯಕ್, ಹಾಮಾ ನಾಯಕ್, ಕನ್ನಡ ಸಾಹಿತ್ಯ ಕಂಡ ಬಹುಮುಖಿ ವ್ಯಕ್ತಿತ್ವ. ಕವಿ, ಅಂಕಣಕಾರ, ಭಾಷಾಶಾಸ್ತ್ರಜ್ಞ ಮತ್ತು ಜನಪದ ಕ್ಷೇತ್ರದಲ್ಲಿಯೂ ಕೂಡ ಅಪಾರವಾಗಿ ಕೆಲಸ ಮಾಡಿದವರು. ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಭಾಷಾ ವಿಜ್ಞಾನದಲ್ಲಿ ಚಿನ್ನದ ಪದಕ ಪಡೆದವರು. ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿದ್ದವರು. ಸಂಶೋಧನೆ ನಡೆದು ಬಂದ ದಾರಿ ಏನು ಅಂತ ಅವಲೋಕಿಸುತ್ತಾ ಹಾಮನಾಯಕ್ ಅವರು ಹೇಳಿದ ಮಾತುಗಳು.
3: ಕನ್ನಡದ ಸಂಶೋಧನೆ ಎಷ್ಟು ಹಳೆಯದು ಅಂತಂದ್ರೆ, ನೀವು ಒಂದು ರೀತಿ ಒಳಗೆ 1000 ವರ್ಷ ಹಿಂದಿಂದು ಕವಿರಾಜ ಮಾರ್ಗಕಾರನೆ ಕನ್ನಡ ನಾಡಿನ ರೇಖಾಗಡಿಗಳನ್ನೆಲ್ಲ ಗುರುತಿಸುವ ಮಾತನ್ನು ಹೇಳಿದ್ದಾನೆ ಇತ್ಯಾದಿ ಇತ್ಯಾದಿಯಾಗಿ ಹೇಳ್ಬೋದು. ಆದರೆ ಇಂಗ್ಲೀಷಿನ ಪ್ರಭಾವದಿಂದ ಲಭ್ಯವಾದ ಸಂಶೋಧನೆ ಏನಿದೆ ಅದು ನಮ್ಮಲ್ಲಿ ಬೆಳೆದು ಬಂದದ್ದು ಎಷ್ಟು ದಿವಸದಿಂದ ಅಂತ ನೋಡಿದರೆ, ನನಗೆ ಈ ದಿಕ್ಕಿನಲ್ಲಿ 1-2-3 ಹೆಸರುಗಳು ಮೊದಲು ಮನಸ್ಸಿಗೆ ಬರ್ತವೆ. ಒಂದು ಡಾಕ್ಟರ್ ಎಸ್ ಸಿ ನಂದಿಮಠ, ಎರಡನೇದು ಡಾಕ್ಟರ್ ಎಂ ಎಚ್ ಕೃಷ್ಣ, ಮೂರನೇದು ಡಾಕ್ಟರ್ ಎ ಎನ್ ನರಸಿಂಹಯ್ಯ. ಇವರಲ್ಲಿ ನಂದಿಮಠರು ಮಾಡಿದ ಕೆಲಸ ಇದೆಯಲ್ಲ, ಅದು ಥಿಯಾಲಜಿ ಆಫ್ ಶೈವಾಗಮಸ್ ಬೀಯಿಂಗ್ ಎ ಸರ್ವೆ ಆಫ್ ದಿ ಡಾಕ್ಟ್ರಿನ್ಸ್ ಆಫ್ ದಿ ಶೈವ ಸಿದ್ಧಾಂತ ಆ್ಯಂಡ್ ವೀರಶೈವಿಸಮ್ ಅಂತ ಅವರ ಥೀಸಿಸಿನ ಹೆಸರು. ಡಾಕ್ಟರ್ ಎ ಎನ್ ನರಸಿಂಹಯ್ಯನವರು 6-7 ಶತಮಾನಗಳ ಶಾಸನಗಳಲ್ಲಿ ಕಂಡುಬರುವ ಕನ್ನಡವನ್ನು ಆಧುನಿಕ, ಅಂದರೆ ಅವ್ರ ಕಾಲಕ್ಕೆ ಆಧುನಿಕ ವ್ಯಾಕರಣ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಿದ್ದಾರೆ. ಎಂ ಎಚ್ ಕೃಷ್ಣ ಅವರದ್ದು ಆರ್ಕಿಯಾಲಜಿ ಮುಖ್ಯವಾಗಿ ಸಂಬಂಧಿಸಿದಂತಹ ವಿಷಯ ವ್ಯಾಪಕವಾದದ್ದು. ಎ ಎನ್ ನರಸಿಂಹಯ್ಯನವರ ಪುಸ್ತಕ ಪ್ರಕಟವಾದದ್ದು 1941 ಕೂಡ. ಅವರಿಗೆ ಪದವಿ ದೊರೆತದ್ದು ಬಹುಶಃ 1936-37 ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂದರೆ 1930 ನಾವು ಒಂದು ಗಡಿರೇಖೆಯನ್ನಾಗಿ ಇಟ್ಕೊಳ್ಬೋದು. ಅಲ್ಲಿಂದ ಮುಂದೆ ಬೇಕಾದಷ್ಟು ಜನರು ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಜಿ ಎಸ್ ಶಿವರುದ್ರಪ್ಪನವರು

0: ಡಾಕ್ಟರ್ ಪ್ರಭುಶಂಕರ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ಡಾಕ್ಟರ್ ಗದ್ದಿಗೆಮಠ ಅವರು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಮೊದಲು ಪಿ ಎಚ್ ಡಿಯನ್ನು ಪಡೆದಂತಹ ವಿದ್ವಾಂಸರು. ಆದರೆ 1955-56 ಬಹಳ ಮುಖ್ಯವಾದ ವಿಷಯ ಅಂತ ನಾವು ಇಟ್ಕೋಬೋದು. ಯಾಕೆ ಅಂದರೆ ಅಲ್ಲಿಂದ ಈ ಪಿ ಎಚ್ ಡಿಗಳ ಹೊಡೆತ ಆರಂಭವಾಯಿತು. ಸಂಶೋಧನೆ ಅಂದ ಕೂಡಲೇ ನಾವು ಪಿ ಎಚ್ ಡಿ ಅಂತ ಯಾಕೆ ಹೇಳ್ತೀವಿ, ಡಿ ಲಿಟ್ ಅಂತ ಯಾಕೆ ಹೇಳ್ತೀವಿ ಅನ್ನೋದು ಭಾಳ ಮುಖ್ಯವಾದಂಥ ವಿಷಯ. ಈ ಡಿ ಲಿಟ್ ಅನ್ನೋದಕ್ಕೆ, ಪಿ ಎಚ್ ಡಿ ಅನ್ನೋದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ದಂಥ ಒಂದು ವ್ಯಾಖ್ಯಾನವನ್ನು ನಾನು ನಿಮಗೆ ಹೇಳಬೇಕು. ಎಷ್ಟೋ ಸತಿ ನಿಮಗೆ ಕನ್ನಡ ಅಧ್ಯಯನ ಸಂಸ್ಥೆ ಹಳೆಯ ವಿದ್ಯಾರ್ಥಿಗಳಿಗೆ ಇದೇನು ಹೊಸತಲ್ಲ. ಒಂದು ಸಲ ನಮ್ಮ ಗುರುಗಳಾದಂತಹ ಡಾಕ್ಟರ್ ಸುನೀತಿ ಕುಮಾರ್ ಚಟರ್ಜಿಯವರು ಹೇಳಿದರು, ಏನೇ ಅವನು ಮಹಾ ಡಿಲೀಟ್ ಮಾಡಿದ್ದಾನೆ, ಡಿಲೀಟ್ ಹಿಮ್ ಫ್ರಮ್ ದಿ ಲಿಸ್ಟ್ ಆಫ್ ಸ್ಕಾಲರ್ಸ್. ಹಾಗಾದರೆ ಪಿ ಎಚ್ ಡಿ ಅವರ ಗತಿ ಏನು ಅಂತಂದರೆ, ಅದಕ್ಕೂ ಅವ್ರು ಹೇಳಿದರು ಪಿ ಎಚ್ ಡಿ ಅಂತಂದರೆ ಪೀಕ್ ಅವರ್ ಡಿಗ್ರಿ ಅಂತ. ಪ್ರಯಾಣಿಕರು ಹೆಚ್ಚಾಗಿರುವ ಕಡೆ ಪೀಕ್ ಅವರ್ ಬಸ್ ಓಡಿಸ್ತಾರೆ, ಪೀಕ್ ಅವರ್ ಡಿಗ್ರಿ. ಈ ಬಗೆಯ ಪಿ ಎಚ್ ಡಿಗಳು ಇತ್ತೀಚಿನ ವರ್ಷಗಳಲ್ಲಂತೂ ತುಂಬ ಹೆಚ್ಚಾಗಿವೆ.
1: ಇವತ್ತಿನ ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಲೇಖಕ ಭಾಷಾಶಾಸ್ತ್ರಜ್ಞ ಹಾಮಾ ನಾಯಕ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
4: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು 120 ಶಾಸಕರ ಬೆಂಬಲವನ್ನು ಪಡೆದಿದೆ. ಸರ್ಕಾರ ರಚನೆಗೆ ವಿಸಿಕೆ ಮತ್ತು ಐಯುಎಂಎಲ್ ಎರಡೂ ಪಕ್ಷಗಳು ಬೇಷರತ್ತಾದ ಬೆಂಬಲವನ್ನು ನೀಡಿದೆ ಎಂದು ಟಿವಿಕೆ ತಿಳಿಸಿದೆ. ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ಹೆಸರಿನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಿಸಲು ವಿಸ್ತೃತ ಯೋಜನಾ ವರದಿ ಸಿದ್ದವಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಹಳೇಬೀಡಿನ ಯುನೆಸ್ಕೋ ತಾಣದಲ್ಲಿರುವ 10 ಎಕರೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಸ್ಮಾರಕವನ್ನು ನಿರ್ಮಿಸಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರು ನಗರದಲ್ಲಿ ಎಂಜಿನಿಯರ್ಗಳು ನಮ್ಮ ವಾರ್ಡ್ ನಮ್ಮ ಹೆಮ್ಮೆ ಎಂಬ ಭಾವನೆಯಿಂದ ಸಾರ್ವಜನಿಕ ಹಿತಾಸಕ್ತಿಯೊಂದಿಗೆ ಕೆಲಸ ಮಾಡಬೇಕು. ಮುಂದಿನ 30 ವರ್ಷಗಳನ್ನು ಗಮನದಲ್ಲಿಟ್ಟುಕೊಂಡು ನಗರ ಸೌಂದರ್ಯೀಕರಣ, ನಗರ ಯೋಜನೆ ಬಗ್ಗೆ ಯೋಜಿಸಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆಯುಕ್ತ ಡಾ ಕೆವಿ ರಾಜೇಂದ್ರ ಸೂಚಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮಾನ್ಯ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಇಂದು ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ಅವರೊಂದಿಗೆ ನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 15 ಬ್ಯಾಟರಾಯನ್ಪುರ, 17 ಜಕ್ಕೂರು ಹಾಗೂ 19 ಥಣಿಸಂದ್ರ ವ್ಯಾಪ್ತಿಯಲ್ಲಿ ವಾರ್ಡ್ ಪರಿವೀಕ್ಷಣೆ ನಡೆಸಿದರು. ವಿಜಯನಗರ ಜಿಲ್ಲೆಯ ದೀರ್ಘಕಾಲದ ವಿದ್ಯುತ್ ಸಮಸ್ಯೆಗೆ ಶಾಶ್ವತವಾಗಿ ಸಮಸ್ಯೆ ನೀಗಿಸಲು ಸುಮಾರು 50 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿದ್ಯುತ್ ಉಪಕೇಂದ್ರ ಹಾಗೂ ರೈತರ ಆಶೋತ್ತರವಾದ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಗೊಳಿಸಲಾಗುವುದು ಎಂದು ವಿಜಯನಗರ ಶಾಸಕ ಹೆಚ್ಆರ್ ಗವಿಯಪ್ಪ ತಿಳಿಸಿದ್ದಾರೆ. ಚಿಲಿಯ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೇಜ್ ಮಖೇನ್ನಾ ಇಂದಿನಿಂದ ಇದೇ 15ರವರೆಗೆ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಸೋಮವಾರ ಅವರು ಭಾರತೀಯ ಆಹಾರ ಆಮದುದಾರರ ವೇದಿಕೆ ಹಾಗೂ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಗಳ ಸಂಘ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಜನಾಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:05 ಈಗ ಕೇಳಿ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಆಕಾಶ ಬುಟ್ಟಿ ಇಂದುಮತಿ ಸಾಲಿಮಠ ಅವರೊಂದಿಗೆ ಸಂದರ್ಶನ ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು.
1: ಆಕಾಶವಾಣಿ ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ ಅವರೊಂದಿಗೆ ಆತ್ಮೀಯ ಮಾತುಕತೆ.
2: ಬನ್ನಿ ನಮ್ಮ ಈ ಮಾತುಕತೆಯನ್ನ ಮುಂದುವರಿಸೋಣ.
3: ನಾನು ಶಾರ್ಟ್, ಹಾಡು ಶಾರ್ಟ್, ಶಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ.
2: ನೀವು ಶಾರ್ಟ್ ಆದ್ರೆ ನಿಮ್ಮ ಹೆಸರು, ನಿಮ್ಮ ಕೀರ್ತಿ ದೊಡ್ಡದು.
3: ಏನೋ ಒಂದಿಷ್ಟು ಅವಕಾಶ ಸಿಕ್ತ್ರಿ.
2: ಇಲ್ಲ ಮೇಡಮ್, ಎಷ್ಟೊಂದು ಜನ ಮುಂದೆ ಬರೋದೇ ಇಲ್ಲ.
3: ಹೌದು,
2: ಮಾತಿನಿಂದ ಬದುಕು ಕಟ್ಕೊಳ್ಬಹುದು ಅನ್ನೋದು ಗೊತ್ತಾಗಿದ್ದೆ. ನಿಮ್ಮ ಮಾತಾಡಿ ಜನರನ್ನ ಮೆಚ್ಚಿಸಿ ಇದರಲ್ಲೂ ಬದುಕಬಹುದು ಅಂತ ತೋರಿಸ್ಕೊಟ್ಟಂತವ್ರಿ. ನೀವ್ ಇವಾಗ ಏನ್ ಹೇಳಿ,
3: ಬಾಳ ಕರೆಯದ್ರಿ ಮೇಡಮ್, ಬಾಳ ಕರೆಯದ್ರಿ.
2: ನೀವ್ ಇವಾಗ ಏನ್ ಹೇಳಿದ್ರಲ್ಲ, ಪ್ರಾಣೇಶ್ ಅವ್ರು ಇರಬಹುದು, ನೀವು, ಸುಧಾ ಬರಗೂರ್ ಅವರು,
3: ಹೌದು,
2: ಅವರೆಲ್ಲರೂ ಕೂಡ ಮಾತಿನಿಂದ ಇಷ್ಟೆಲ್ಲ ಸಾಧ್ಯನಾ? ಅದು ಕನ್ನಡ ಮಾತು,
3: ಕನ್ನಡ ಮಾತು,
2: ಕನ್ನಡ ಮಾತು.
3: ಹೌದ್ರಿ, ಕನ್ನಡ ಇದು ರಾಜ್ಯೋತ್ಸವ. ನನ್ನ ಮೊಮ್ಮಗ ಒಂದು ಜೋಕ್ ಮಾಡ್ತಾನ್ರಿ, ಮೂರು ಮಕ್ಕಳು ನನಗ, ಇಬ್ಬರು ಹೆಣ್ಣು ಮಕ್ಕಳು, ಒಬ್ಬ ಮಗ, ಎರಡನೇ ಮಗಳು ಶ್ವೇತಾ, ಇವ ಅರ್ಥವಾಚಕಿ. ಅಕ್ಕಿನ ಮಗ ಇದ್ದಾನ್ರಿ, 10 ವರ್ಷದವ ಅದಾನವ ಇಂದು. ಈ ಪಾಪ ನೀವು

0: ಮಾತುಗಳು ಸ್ಪಷ್ಟವಾಗಿ ಸ್ಫುಟವಾಗಿ ಮಾತಾಡೋದು ಕಲ್ತಿದ್ದು ನಮ್ಮ ತಂದೆನೇ ಕಾಲೇಜಿನ ಪ್ರಿನ್ಸಿಪಾಲ್ರಿದ್ದಾರೆ, ಇಂಗ್ಲೀಷ್ ಪ್ರೊಫೆಸರ್ ಇದ್ರು ಅವರು. ಇಂಗ್ಲೀಷ್ ಪ್ರೊಫೆಸರ್ ಇದ್ರೂ ನಿರರ್ಗಳವಾಗಿ ಹಳೆಗನ್ನಡದಲ್ಲಿ ಕನ್ನಡ ಮಾತಾಡುತ್ತಿದ್ರಪ್ಪ. ಏನಾರೇ ಭಾಷಣ ಇದ್ರೆ ನಮ್ಮ ಅಪ್ಪನ ಕಡೆ ಬರ್ಸ್ಕೊಳ್ಳೋದು, ನೀ ಭಾಳ ಶಾಣೆ ಇದ್ದೀತಾಯಮ್ಮ, ನಿನಗೊಂದ್ಸಲ ಓದಿದ್ರೆ ನೆನಪಿರ್ತದ ಅಂತ ನಮ್ಗನ್ನ ಅದೇ ರಾತ್ರಿ ಬರ್ಸ್ಕೊತಿದ್ವಿ. ಅದು ಮುಂಜಾನೆ 11 ಗಂಟೆಗೆ ಭಾಷಣ ಇರ್ತಿತ್ತು.
1: ಹಿಂಗ
0: ಭಾಷಣ ಹಾಡಿನಲ್ಲಿ ಫಸ್ಟ್ ಸೆಕೆಂಡ್ ಪ್ರೈಸ್ ತಗೋತಿದ್ದೀರಿ. ಆದರೆ ಈ ಕನ್ನಡ ಇನ್ನೊಂದು ನಾನು ಸ್ಪಷ್ಟವಾಗಿ ಹೇಳಬೇಕು ನಿಮಗೆ, ಅತ್ಯಂತ ಸ್ಫುಟವಾಗಿ ಸ್ಪಷ್ಟವಾಗಿ ಆಕರ್ಷಕವಾಗಿ ಕನ್ನಡ ಮಾತನಾಡುವ ಗಾನಗಂಧರ್ವ ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು.
1: ಹೌದೌದು,
0: ರಾಜ್ಕುಮಾರ್ ಸಿನಿಮಾ ನೋಡಿ ಬೆಳೆದಿವಿ ರೀ ಮೇಡಮ್. ನಾವು ಪ್ರಾಣೇಶ್ ಹೇಳ್ತಿರ್ತಾರ, ನಾವು ಪ್ರಾಣೇಶ್ ನಮ್ಮ ಕೃಷ್ಣೇಗೌಡ ಸರ್ ಎಲ್ಲರಿಗೂ ಭಾಳ ಪರಿಣಾಮಕಾರಿಯಾದ ಮಾತುಗಳು ಅವು, ಒಂದು ಸಿನಿಮಾ ಹಾಡುಗಳು, ಆ ಸಿನಿಮಾದಲ್ಲಿರುವ ಅಭಿನಯ ನಮಗೆ ಕಣ್ಣು ಮುಂದೆ ಕಟ್ಟದಂಗೆ ಇರ್ತಿತ್ತದು. ಅವರು ಭಾಳ ನಮಗೆ ಕನ್ನಡ ಕಲಿಯೋದಕ್ಕೆ ಪರೋಕ್ಷವಾಗಿ ಗುರುಗಳು, ಪ್ರತ್ಯಕ್ಷವಾಗಿ ಕಲಿಸದಿದ್ದರು ಪರೋಕ್ಷವಾಗಿ
1: ಒಂಥರ ಅಂದ್ರು.
0: ಹೌದು, ಅವ್ರ ಮಾತುಗಳು. ನಾನು ಡಾಕ್ಟರ್ ವರನಟ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಇಡೀ ಕರ್ನಾಟಕದಾದ್ಯಂತ ಕವನ ಸ್ಪರ್ಧೆ ಇಟ್ಟಿದ್ದರ್ರಿ, ರಾಜ್ಕುಮಾರ್ ಅವ್ರ ಬಗ್ಗೆ ಕವಿತೆ ಬರೋದು ಕಳಿಸ್ರಿ ಅಂತ ಹೇಳಿ. ನಾನು ಅವಾಗವಾಗ ಬರೆಯೋ ಹವ್ಯಾಸ, ಯಾವಾಗೂ ಬರೆಯೋದಿಲ್ಲರಿ ನಾನು. ಅಂಥದ್ರಲ್ಲಿ ಒಂದು ಕವಿತೆ ಬರೆದು ಕಳಿಸ್ತೀನಿ ನಾನು ರಾಜ್ಕುಮಾರ್ ಅವ್ರ ಬಗ್ಗೆ. ಅದು ಒಂದು ಪುಸ್ತಕದಲ್ಲಿ ಬಂದದ್ರಿ, ಅದು ಅದೊಂದು ಹಾಡು ಹಾಡಿಬಿಡ್ತೀನಿ ರೀ ಒಂದು 2 ನಿಮಿಷ. ಮರೆಯದ ನಟ ಸಾರ್ವಭೌಮ, ಮರೆಯದ ನಟ

ಸಕಲಾಲೋಕದ ಪೂರ್ಣ ತೇಜ ತಂದೆ ಪುಟ್ಟ ಸ್ವಾಮಿಯಿಂದ ಕಲಾ ಪ್ರತಿಭೆ ಪಡೆದೆ ತಾಯಿಯನ್ನೇ ದೇವರೆಂದು ತಿಳಿದೆ ನಟನಾ ಚತುರ ಮಾತುಗಳು ಮಧುರ ನಟನಾ ಚತುರ ಮಾತುಗಳು ಮಧುರ ಗಾನ ಗಂಧರ್ವನಾಗಿ ಮೆರೆದೆ ಕೀರ್ತಿ ಪಡೆದೆ ಮರೆಯದ

0: ನೀನು ತುಂಬಿದ ಕೊಡ ನೀನು, ನಿನ್ನ ಮಾತು ಹಾಲು ಜೇನು, ನೀನೇ ಧ್ರುವ ತಾರೆ ಅಂತ ಈ ಒಂದು ಹಾಡ. ಇದು ಕವಿತೆ ಬರೆದಿದ್ದೆ, ಇದು ಹಾಡನ್ನಲ್ಲಿ ಇಲ್ಲಿ ಹಾಡ್ತಿರ್ತೀನಿ. ಅದಕ್ಕೆ ನಮ್ಮ ಕನ್ನಡ ಕಲಿಸಿದಂಥ ಎಲ್ಲ ಕನ್ನಡ ಚಿತ್ರರಂಗಕ್ಕೂ, ಪುಟ್ಟಣ್ಣ ಕಣಗಾಲರ ಚಿತ್ರಗಳು, ನಮ್ಮ ಮೆಚ್ಚಿನ ತಾರೆ ಕಲ್ಪನಾ ಅಭಿನಯದ ಚಿತ್ರಗಳು, ಸಿನಿಮಾಗಳಿಂದ ಬಹಳ ಕಲ್ತೀವ್ರಿ. ಸಿನಿಮಾ ಹಾಡುಗಳಿಂದ, ಆ ಸಿನಿಮಾ ಹಾಡುಗಳೆಲ್ಲ ನನಗೆ ಬಹಳ ಸ್ಫೂರ್ತಿ. ಒಂದೇನೋ ಲೈನ್ ನೆನಪಾಯ್ತಂದ್ರೆ ಅದಕ್ಕೇನೇನೋ ಒಂದಿಷ್ಟು ನೆನಪಾಗಿ ಬರೀಲಿಕ್ಕೆ ಎಷ್ಟು ಬರೀತಿರ್ತದೆ.
1: ಯಾವುದು ಸಿನಿಮಾ ನೋಡೋ ಅಭ್ಯಾಸ ಇದೆಯಾ ಇವಾಗ್ಲೂ?
0: ಸಿನಿಮಾ ನೋಡ್ತೀನಿ ರೀ, ಸಿನಿಮಾ ನೋಡ್ತೀವಿ.
1: ಮೆಚ್ಚಿನ ನಟ ರಾಜ್ಕುಮಾರ್?
0: ಮೆಚ್ಚಿನ ನಟ ರಾಜ್ಕುಮಾರ್, ಅನಂತನಾಗ, ವಿಷ್ಣುವರ್ಧನ, ನಾವು ಹಳೆ ಮಂದಿ ಅಲ್ಲ. ಈಗ ಸ್ವಲ್ಪ ನೋಡೋದು ಕಡಿಮೆ ಆಗೈತೆ,
1: ಕಡಿಮೆ ಆಗಿದೆ.
0: ಆದ್ರೂ ನನ್ನ ಮಗಳು ನಾನು ಆರ್ ಆರ್ ನಗರದಾಗ ಇರ್ತೀವಲ್ಲ, ಈ ಸಿನಿಮಾ ನೋಡ್ತಿರ್ತೀವಿ. ಯಾಕಂದ್ರೆ ಕನ್ನಡಿಗರು ನಾವೇ ಸಿನಿಮಾ ನೋಡದೆ ಇದ್ರೆ ಕನ್ನಡ ಹೆಂಗ್ ಉಳಿಬೇಕು? ಟಿಕೆಟ್ ತಗೊಂಡು ಹೋಗ್ಬೇಕು, ನಾಟಕ ಆಗ್ಲಿ ಸಿನಿಮಾ ಆಗ್ಲಿ. ನಾಟಕನು ಬಹಳ ನೋಡ್ತೀನಿ ರೀ ಮೇಡಮ್, ನಾನು ಬಹಳ ನಾಟಕಗಳು.
1: ನಿಮ್ ಕಡೆ ಬಿಜಾಪುರದಲ್ಲಿ?
0: ಬೆಂಗಳೂರಾಗ ಬಾಳ್ರಿ. ಅರುಂಧತಿ ನಾಗ್ ಅವರು
1: ಇತ್ತೀಚೆಗೆ ಯಾವ್ದು ನೋಡಿದ್ರಿ?
0: ಇತ್ತೀಚೆಗೆ ನೋಡ್ರಿ ಮೇಡಮ್, ನಾನು ಈ ಒಂದು 3 ತಿಂಗಳದ

0: ಒಂದು 6-7 ನಾಟಕ ನೋಡಿದ್ದೀನಿ ನೋಡಿದ್ದೀನಿ. ನನಗೆ ಬಹಳ ಇನ್ನೊಂದು ದುಃಖದ ವಿಷಯ ಏನಂತಂದ್ರೆ, ಯಶವಂತ್ ಸರ್ ದೇಶಪಾಂಡೆ ಅವರು ಎಂಥ ಕಲಾವಿದರು, ಎಂಥ ಹೃದಯವಂತ ಕಲಾವಿದರು. ಅವರು ಮಾಲತಿ ಕೂಡ ಕಲಾವಿದೆ, ಅವರಿಬ್ರು ಉತ್ತರ ಕರ್ನಾಟಕದವರು. ಎಷ್ಟು ಚಂದ
1: ಸಿನಿಮಾದಲ್ಲಿ, ಧಾರಾವಾಹಿಯಲ್ಲಿ,
0: ಎಲ್ಲಾದ್ರಲ್ಲಿ ಭಾಗವಹಿಸೋರು. ಅವರು ಒಂದು ನಾಟಕ ಮಾಡಿದ್ದರು, ಅಮರ ಮಧುರ ಸಂಗಮ ಅಂತ. ಆ ನಾಟಕ ನೋಡಕ್ ಹೋಗಿದ್ದೆ ನಾನು. ಅದರಲ್ಲಿ ವೀಣಾ ಸುಂದರ, ವೀಣಾ ಆಮೇಲೆ ಅವ್ರ ಪತಿ ಸುಂದರ ಮಾಡಿದಂತ ನಾಟಕ. ಅದಕ್ಕೆ ಅದು ನೋಡಿ ಬಹಳ ಖುಷಿ ಆಯ್ತು. ಪುಕ್ಕಟ ಸಲಹೆ ಅಂತ ನಮ್ಮ ಡುಂಡಿರಾಜರು ಬರೆದಿದ್ದರಿ, ಅದೊಂದು. ಮೊನ್ನೆ ನನ್ನ ತೇಜಸ್ವಿ, ಪೂರ್ಣಚಂದ್ರ ತೇಜಸ್ವಿ ಅವರ ಶ್ರೀಮತಿ ರಾಜೇಶ್ವರಿ ಅವರು ಬರೆದದ್ದು, ಅದು ಕಾದಂಬರಿ ನಾಟಕ ರೂಪದಲ್ಲಿ ಬಂದದರಿ. ಪರಮ ಮತ್ತು ಅವರ ಶ್ರೀಮತಿ ಸವಿತಾ, ಅವ್ರ ಎರಡೂ ಪಾತ್ರಗಳಲ್ಲಿ ಗಂಡ ಹೆಂಡತಿ ಪಾತ್ರ ಅವರೇ ಮಾಡಿದ್ದರಿ. ತೇಜಸ್ವಿ ಪರಮೇಶ್ವರ್ ಅಂತಿದ್ದಾರೆ, ಪರಮ ಪರಮೇಶ್ವರ್ ಅವರೇ ಇಬ್ರು ಮಾಡ್ಯಾರ್ರಿ. ಅಗದಿ ನೀವು ನೆಕ್ಸ್ಟ್ ಟೈಮ್ ಎಲ್ಲಿ ಬರ್ತದ ಅಲ್ಲಿ ನಾಟಕ ನೋಡ್ರಿ, ಬಹಳ ಒಳ್ಳೆ ನಾಟಕ, ಬಹಳ ಚಂದ ಅಭಿನಯಿಸ್ಯಾರ, ಬಹಳ ಚಂದ ಬರದಾರ, ಡೈರೆಕ್ಷನ್ ಹಂಗೆ. ಕಲಾಗ್ರಾಮ ಫಸ್ಟ್ ನಾಟಕದ ಫಸ್ಟ್ ಪ್ರಯೋಗನೇ ನಾವು ಹೋಗಿ ನೋಡಿ ಬಂದಿವಿ ರೀ, ಕಲಾಗ್ರಾಮದಾಗಿತ್ತು. ಆಮೇಲೆ ಎರಡು ಮೂರು ಕಡೆ ಆಯ್ತು.
1: ಇವಾಗ ಇವಾಗ ಕನ್ನಡ ಮಾತಾಡೋವಾಗ ಪರಿಶುದ್ಧ ಕನ್ನಡ ಮಾತಾಡಲ್ಲ,
0: ಮಾತಾಡಕ್ ಬರಲ್ಲ ಹೌದು
1: ಅಂತ ಹೇಳ್ತಾರಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಾ ನೀವು ಕನ್ನಡ ಮಾತಾಡೋವರ್ಗೆ? ಅಥವಾ ಯಾವ ತರ ಕನ್ನಡ ಮಾತಾಡ್ಬೇಕು? ಹಿಂಗ ಈಗ ನಿಮ್ಮ ಹಂಗೆ ಯಾರೋ ನಾನೊಬ್ಬ ಭಾಷಣಕಾರ್ತಿ ಆಗ್ಬೇಕು, ನಾನೊಬ್ಬ ನಗೆ ಭಾಷಣಕಾರ್ತಿ ಆಗ್ಬೇಕಂದ್ರೆ ಅವ್ರಿಗೆ ಏನ್ ಕಿವಿ ಮಾತು ಹೇಳ್ತೀರಾ? ಯಾವ ತರ ತಯಾರಿಗಳು ಬೇಕು? ಅವ್ರು ಏನ್ ಅಭ್ಯಾಸ ಮಾಡ್ಕೊಳ್ಬೇಕು?
0: ಯಾವುದೇ ಇರಲಿ, ನಿಷ್ಠೆ ಇರ್ಬೇಕ್ರಿ, ಬಹಳ ಡೆಡಿಕೇಶನ್ ಇರಬೇಕು. ನಾವು ಸುಮ್ಮನೆ ಹಂಗ ಹಿಂಗ ಕೇರ್ಲೆಸ್ ಮಾಡಬಾರ್ದು, ಅದರಲ್ಲಿ ಪೂರಾ ಗಮನ ಇಟ್ಟು ಲಕ್ಷ ಕೊಟ್ಟು ನಾವು ಇದನ್ನು ಮಾಡೇ ಮಾಡ್ತೀನಿ, ಇದನ್ನು ಹಾಡೇ ಹಾಡ್ತೀನಿ, ಇದನ್ನು ಬರದೇ ಬರಿತೀನಿ, ಇಷ್ಟೆಷ್ಟೇ ದೊಡ್ಡ ಡೈಲಾಗ್ ಇದ್ರು ನಾನು ಹೇಳ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ರೀ, ಆತ್ಮವಿಶ್ವಾಸನೇ ಬಹಳ ದೊಡ್ಡದು ಎಲ್ಲಕ್ಕಿಂತ. ಅದಕ್ಕೆ ಈಗ ರಾಜ್ಯೋತ್ಸವದ ಸಮಾರಂಭದೊಳಗೆ ನನಗೊಂದು ಎಲ್ಲ ಕಡೆ ಒಂದು ಹಾಡ ಹಾಡ್ತಿರ್ತೀನಿ ಎಲ್ಲ.

0: ಕನ್ನಡ ನುಡಿಮುತ್ತೆ ಅಂದ ಅಂದಂಗ ಕನ್ನಡ ಮಾತಾಡೋದೇ ನಮಗ ಬಹಳ ಚಂದ ಅನಿಸ್ತದ, ಕೇಳಾಕು ಚಂದ, ಮಾತಾಡಕ್ಕೂ ಚಂದ. ಕನ್ನಡ ಮಾತುಗಳಿಂದಲೇ ನಗೆ ಹಬ್ಬ ಮಾಡಿ ನಾನು ಅಸಂಖ್ಯಾತ ಕನ್ನಡಿಗರ ಪ್ರೀತಿ ಪಡೆಯುವಂತ ಭಾಗ್ಯ ಸಿಕ್ಕದ.
1: ಹೌದು,
0: ಆಮೇಲೆ ಎಷ್ಟು ನಾವೆಲ್ಲ ಹೋದಲ್ಲಿ ಮೇಡಮ್ ನಾವು ನೋಡಿರ್ತೀವಿ, ನಿಮ್ಮ ಮಾತು ಕೇಳಿರ್ತೀವಿ, ನಿಮ್ಮ ಹಾಡ ಕೇಳಿರ್ತೀವಿ ಅಂತಾರಲ್ಲ, ಅದಕ್ಕೆ ನಮ್ಮ ರಾಜ್ಕುಮಾರ್ ಅವರು ಹೇಳದಂಗ ಅಭಿಮಾನಿಗಳೇ ದೇವರುಗಳು ಅವರು, ಅವರ ಅಭಿಮಾನ ನಮಗೆ ಮತ್ತಷ್ಟು ಟಾನಿಕ್ ಆಗ್ತದೆ.
1: ಖಂಡಿತ ಖಂಡಿತ,
0: ಬಹಳ ಸ್ಫೂರ್ತಿ.
1: ಕೇವಲ ಮಾತುಗಳನ್ನ ನಾವು ಹೇಳುವಂತ ಮಾತುಗಳನ್ನ ಕೇಳಿ ಅವರು ಅಷ್ಟು ಪ್ರೀತಿ ತೋರಿಸ್ತಾರೆ.
0: ಹೌದು ಹೌದು,
1: ಆ ಗೌರವ ಕೊಡ್ತಾರೆ.
0: ದುಬೈಗೆ ಹೋದೆ, ಬೆಹರೀನ್ ಮತ್ತು ಅಬುದಾಬಿ ಇಲ್ಲೆಲ್ಲ ಹೋದರೂ ನಮ್ಮ ಕನ್ನಡ ಸಂಘದವ್ರು ಅದಾರೆ, ಇಲ್ಲಿ ಕನ್ನಡ ಸಂಘದವ್ರು ಅದಾರ, ಬಸವ ಸಮಿತಿಯವರು ಅದಾರ, ನಮ್ಮಂಥ ಕನ್ನಡ ಕಲಾವಿದರನ್ನು ಕರೆಸಿ ಕಾರ್ಯಕ್ರಮ ಮಾಡಿಸಿ ದೇಶ ತೋರಿಸಿ ಎಷ್ಟು ನಮಗೆ ಪ್ರೀತಿ ಕೊಡ್ತಾರೆ.
1: ಅದಕ್ಕೆಲ್ಲ ಕಾರಣ ಆಗೋದು ನಮ್ಮ ಕನ್ನಡ,
0: ಕನ್ನಡ ಕನ್ನಡ ಭಾಷೆ, ಕನ್ನಡ ಮಾತು, ಕನ್ನಡದ ಹಾಡುಗಳು. ಇನ್ನು ನಮ್ಮ ಭಾಷೆ ಒಂದು ಹಾಡು ಬರ್ತದ, ಅದು ನಮ್ಮ ಹೌಸಲೇಖಾ ಅವರು ಬರೆದಂತಹ ಬಹಳ ಚಂದ ಹಾಡದು. ಬೆಂಗಳೂರಲ್ಲಿ ಬೋಂಡಾ ಅಂದ್ರೆ ಆಲೂಗಡ್ಡೆ ಉಂಡೆಯಂತೆ, ಮಂಗಳೂರಲ್ಲಿ ಬೋಂಡಾ ಅಂದ್ರೆ ಎಳನೀರು ಕಾಯಿಯಂತೆ, ಗದಗಿನಲ್ಲಿ ಪೂರಿ ಜೊತೆ ಭಾಜಿ ಕೊಡ್ತಾರೆ, ಮೈಸೂರಲ್ಲಿ ಕುಸ್ತಿಗಾಗಿ ಭಾಜಿ ಕಟ್ತಾರೆ, ಮೈಸೂರಲ್ಲಿ ಹೊಲ ಗದ್ದೆಗೆ ಭೂತಾಯಿ ಅಂತಾರೆ, ಮಂಗಳೂರಲ್ಲಿ ಒಂದು ಮೀನಿಗೆ
1: ಭೂತಾಯಿ
0: ಅಂತಾರೆ. ಹಿಂಗ ಹಾಡ್ ಬರ್ತಾವ್ರಿ
1: ಅದಕ್ಕ.
0: ಸಾವಿರ ಹೂವ ಎದೆ ಹನಿ ಬೇಕು ಜೇನಿನ ಗೂಡಾಗಲು, ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡಾಗಲು. ಓ ನೋಟಿನೊಳಗ ನಮ್ಮ ಕನ್ನಡ ಭಾಷೆ ಅದ ನಾಲ್ಕನೆಯ ಸ್ಥಾನಮಾನ ಅದರಿದ್ರೆ. ಜಯ ಭಾರತಿ ಮಡಿಲಲ್ಲಿವೆ ನೂರಾರು ಭಾಷೆಗಳು, ನೂರಾರಲು ಗುರಿ ಇಲ್ಲದ ನೂರಾರು ಕವಲುಗಳು. ನೋಟಿನಲ್ಲಿ ಕಾಣುವುದು 14 ಭಾಷೆಯ ಭಾಷೆ ಇದು, ಕನ್ನಡಕ್ಕೆ ಅಲ್ಲಿ ಉಂಟು ನಾಲ್ಕನೆಯ ದೊಡ್ಡ ಸ್ಥಾನಮಾನವಿದೆ ಅಂತ ಹಾಡ ಬರ್ತದ. ಹಂಗ ಇವತ್ತ ನಾವು ನೀವೆಲ್ಲ ಮಕ್ಕಳಿಗೆ ಕಲಿಸ್ರಿ, ಎಲ್ಲ ಭಾಷೆ ಕಲಿಸ್ರಿ, ನಮಗೇನು ಬ್ಯಾಸರಿಲ್ಲ, ಭಾಷೆಗೂ ನಮಗೂ ಏನು ದ್ವೇಷ ಇಲ್ಲ. ಮರಾಠಿ, ಹಿಂದಿ, ಇಂಗ್ಲೀಷ್ ಎಲ್ಲ ಭಾಷೆ ಮಾತಾಡಲಿ, ಆದರೆ ನಾಲಿಗೆ

ಮ್ಯಾಲ ಹೃದಯದ ಭಾಷೆ, ಅಂತರಂಗದ ಭಾಷೆ ಅದು ಕನ್ನಡ ಆಗಿರ್ಬೇಕು ಅಂತೇಳಿ ನನ್ನ ಮಾತ್ರೆ. ಬೆಂಗಳೂರು, ಅಮೇರಿಕಾ, ಜಪಾನ್ಗೆ ಹೋಗ್ಬಿಡ್ತಾರ, ಸೈಂಟಿಸ್ಟ್ ಆಗ್ತಾರ, ಡಾಕ್ಟರ್ ಆಗ್ತಾರ. ಅವ್ರಿಗೇನು ಹೇಳೋದಂದ್ರೆ ಮನ್ಯಾಗ ಕಂಪಲ್ಸರಿ ತಪ್ಪದೆ ಕನ್ನಡ ಮಾತು ಕಲಿಸ್ಬೇಕು ಅವ್ರಿಗೆ. ಕನ್ನಡ ಮಾತಾಡೋದ್ರಿಂದ ಭಯಂಕರ ಖುಷಿ ಅನಿಸ್ತದ್ರಿ, ಅಭಿಮಾನ ಅನಿಸ್ತದ. ನಾವು ಕನ್ನಡಿಗರಾಗ ನಾವೇ ಕನ್ನಡ ಮರತ್ರ ಹೆಂಗೆ ಅನ್ನೋ ಅಂಥ ಮಾತು. ಅದಕ್ಕೆ ಇನ್ನೊಂದು ಮಾತು ಹೇಳಿಬಿಡ್ತೀನಿ. ಬೆಂಗಳೂರಾಗ ನೋಡ್ರಿ ಮೇಡಮ್, ಈ ಎಲ್ಲ ಮಂದಿ ಬಂದು ಬೆಂಗಳೂರದಾಗ ಸೆಟ್ಲ್ ಆಗಿಬಿಟ್ಟಾರ. ನಮ್ಮ ಸಿಂದಗಿ, ನಮ್ಮ ವಿಜಾಪುರ ಜಿಲ್ಲೆ ಸಿಂದಗಿಯವ್ರು ನಾವು. ಸಿಂದಗಿಯೊಳಗೆ ಬಿ ಆರ್ ನಾಡಗೌಡ ಅಂತೇಳಿ ಡಾಕ್ಟರ್ ಇದ್ದಾರೆ, ಅವ್ರ ಮಗ ಗುರುರಾಜ್ ನಾಡಗೌಡ ಬೆಂಗಳೂರಲ್ಲಿ ಅದಾರ. ಅವರು ಒಂದು ಮೂರು ಸಿನಿಮಾ ತೆಗ್ದಾರ. ನಾ ಯಾಕೆ ನಿಮಗೆ ಹೇಳಾಕತ್ತೀನಿ ಅಂದ್ರೆ, ಒಂದು ಭಾಳ ಚಂದ ಹಾಡು ಬರ್ತದ ಅದು ಅಮೃತ್ ಅಪಾರ್ಟ್ಮೆಂಟ್ಸ್ದಾಗ. ಮಂದೆಲ್ಲ ಹೆಂಗೆ ಬಂದಾರ ಬೆಂಗಳೂರದಾಗ, ಹಾ ಭಾಳ ಚಂದ ಹೇಳಿ ಅದು. ಹ್ಞೂ, ನಾವು ಬಂದೇವ ಬೆಂಗಳೂರ ನೋಡೋದಕ್ಕೆ, ನೋಡಿ ಬದುಕಾ.

0: ಬಂದಾರ ಬೆಂಗಳೂರು ಸೇರಿಕೊಂಡಾರ. ಗೊತ್ತಿಲ್ಲ ಇವರಿಗೆ ನೂರಾರು ತೆಗ್ಗತ್ತೆವರ. ಮೆಟ್ರೋ BMTC ಓಲಾ ತುಂಬಿ ತುಳುಕತಾವ. ಹಕ್ಕಿ ಹಂಗೆ ಹಾರಾಡತೈತಿ ಜೀವ. ಎಲ್ಲ ಭಾಗದ ಜನ ಇಲ್ಲಿ ಬಂದಾರ್ರಿ. ಮಗ ಅಲ್ಲದಾನ, ಸೊಸಿ ಅಲ್ಲದಾರ. ಹಿಂಗಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ಇಂಥವೆಲ್ಲ ಹಾಡ ಹಾಡ್ತಿರ್ತೀನಿ ಅನ್ನೋ ಮಾತು. ನಾ ಎಲ್ಲರೂ ಹೊರ ಕಾರ್ಯಕ್ರಮಕ್ಕೆ ಹೋಗಿರ್ತೀನಲ್ಲ, ನೋಡೋಣ ಏನು ಅಂದ್ಬಿಡ್ತಾರೆ ಅವರು, ಹಿಂಗೆ ಎಲ್ಲೇ ನೋಡಿವಲ್ಲ ಎಲ್ಲಿ ನೋಡಿವಲ್ಲ ಅಂತಾರೆ. ಯಾಕಂದರೆ ಹಿಂದು ಸಾಲಿಮಠ ನೀವು ಹಿಂದೂ ಮತ್ತೆ ಸಾಲಿಮಠ ನೀವೇ ರೀ ಅಂತಾರೆ. ಹೌದು, ಯೋ ಟಿವಿಯಾಗಿ ಒಳಗೆ ಬರ್ತೀರಲ್ರಿ ಅಂತಾರೆ. ಏ ನಮ್ಮ ಮೇಕಪ್ ಮಾಡಿರ್ತಾರಪ್ಪ ಅಂತಿರ್ತೀವಿ. ಯೋ ಭಾಳ ಎತ್ತರ ಕಾಣ್ತೀರಿ ಮೇಡಮ್ ಅಂತಾರೆ.
1: ಎತ್ತರ ಕೂರ್ಸಿರ್ತಾರೆ.
0: ಹಾಂ, ಆಮೇಲೆ ನಾನು ಮೂಡುಬಿದಿರೆಗೆ ಹೋಗಿದ್ದೆ ರೀ, ಆಳ್ವಾಸ ನುಡಿಸಿರಿ. ಬಂದು ಹೋದ ಕೂಡಲೇ ಹಿಂದೂಮತಿ ಸಾಲಿಮಠ ನಮ್ದು ಅಡ್ಡೆಸ್ ರೀ ಅದು. ಅವರು ಮೇಡಮರು ಈಗೇನ್ರಿ ಮೇಡಮ್ ಸಾಲಿಮಠ ಎಲ್ಲಿ ಬರ್ತದೆ ಅಂದರು. ನಾ ಎಲ್ಲಿ ಹೋಗ್ತೀರ ಅಲ್ಲಿ ಬರ್ತದ್ರಿ ಅಂದೆ. ನಾ ಅವರು ಸರ್ನೆ ಮತ್ತೆ ತಿಳ್ಕೊಂಡಾರ್ರಿ. ಅದಕ್ಕೆ ನಮ್ದು ಸಾಲಿ ನಮ್ಮ ಕಡೆ ಅಡ್ರೆಸ್ ಇರ್ತಾವ್ರಿ. ಅಡ್ರೆಸ್ ಇಡ್ಲಾಕ ನಮ್ಮ ಮಂದಿಗೆ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಜೀರಿಗೆ ಮತ್ತು ಸಕ್ರಿ, ಕತ್ರಿ ಇವೆಲ್ಲ ಇಡ್ತಾರ. ಮನಿ ತಗೊಳ್ರಿ, ಹಾದಿ ಮನಿ, ಬೀದಿ ಮನಿ, ಮಹಾಮನಿ, ಆ ಮನಿ, ಹ್ಞೂ ಎಲ್ಲ ಎಲ್ಲ ಹೆಸರು ಇಡ್ತಾರ. ಅದಕ್ಕೆ ನಮ್ಮ ಭಾಗದಾಗ ಇವೆಲ್ಲ ಅಡ್ಡ ಹೆಸರು ಸರ್ನೇಮ್ ಅಂತ ಹೇಳಿ.
1: ಉತ್ತರ ಕರ್ನಾಟಕದ ಕಡೆ ಕಡ್ಡಾಯ ಅದು.
0: ಕಡ್ಡಾಯ ರೀ, ಹೌದ್ರಿ ಹೌದು.
1: ಯಾವಾಗ್ಲೂ ನಿಮ್ಮನ್ನ ಟಿವಿಯಲ್ಲಿ ನೋಡ್ತಾ ಇದ್ವಿ, ಇವತ್ತು ಬೆಂಗಳೂರು ಆಕಾಶವಾಣಿಗೆ ಬಂದಿದ್ದೀರಿ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮಗಾಗಿ ಸಮಯ ಮಾಡಿಕೊಂಡು ಇಷ್ಟೊತ್ತು ಕೂತು ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ರಿ. ಮತ್ತೆ ಮತ್ತೆ ಆಕಾಶವಾಣಿ ಕಡೆಗೆ ಬರ್ತಾ ಇರಿ ಅಂತ ಹೇಳ್ತಾ ಇಂದುಮತಿ ಸಾಲಿಮಠ ಮೇಡಮ್, ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು.
0: ಮತ್ತೆ ಆಕಾಶವಾಣಿಗೆ ಬಂದು ಕಾರ್ಯಕ್ರಮ ಮಾಡೋ ಅವಕಾಶ ಸಿಕ್ತು. ಎಲ್ಲರಿಗೂ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.
2: ಇದುವರೆಗೂ ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಮತ್ತು ನಿರ್ಮಾಣ ಚಂದು ಬಾನುಲಿ ಬಂಧು.
3: ಇದುವರೆಗೆ ಆಕಾಶಬುಟ್ಟಿ ಕಾರ್ಯಕ್ರಮವನ್ನು ಕೇಳಿದ ಸ್ನೇಹಿತರೆ, ಈಗ ಕೇಳಿ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ MShivaram.
4: ಆಕಾಶವಾಣಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ವೃಕ್ಷಗಳ ತೆರೆದಿಡಲಲ್ಲಿ ಚಿಂತೆ ಕುಮುಲದು ಹೊಗೆಗಳತ್ತವಾತ್ಮವನು. ಅಂತರಂಗದ ಗವಾಕ್ಷಗಳ ತೆರೆದಿಡಲಲ್ಲಿ ಚಿಂತೆ ಕುಮುಲದು ಹೊಗೆಗಳತ್ತವಾತ್ಮವನು. ಶಾಂತಿ ಬೇಳ್ಪೊಡೆ ಮನೆಗೆ ಗೋಡೆ ಒಲೆ ಕಿಟಕಿಯುಂ ಸಂತತದ ಪೇಕ್ಷಿತವು ಮಂಕುತಿಮ್ಮ.
1: ಶಾಂತಿ ಬೇಳ್ಪೊಡೆ ಮನೆಗೆ ಗೋಡೆ ಒಲೆ ಕಿಟಕಿಯುಂ ಸಂತತದ ಪೇಕ್ಷಿತವು ಮಂಕುತಿಮ್ಮ.

ಆತ್ಮ ನಿರೀಕ್ಷಣೆಗೆ ಒಳಮನಸ್ಸಿನ ಕಿಟಕಿಗಳನ್ನು ತೆರೆದಿಡಬೇಕು. ಸದಾಕಾಲ ಜ್ಞಾನದ ಸಹವಾಸ ಇರಬೇಕು. ನಾವು ನಮ್ಮ ಸ್ಥಿತಿಯನ್ನು ಅರಿಯಬೇಕಾದರೆ, ಸರಿಯಾದದ್ದು ಬಲವಾದದ್ದು ತಿಳಿಯಬೇಕಾದರೆ ಲೋಕದೊಡನೆ ಸಂಪರ್ಕ ಅವಶ್ಯ. ಇದರಿಂದ ನಮ್ಮ ತತ್ವ ಪರೀಕ್ಷೆಗೆ ಒಳಗಾಗಿ ತತ್ವದ ಅನುಭವವು ಇನ್ನೂ ಚೆನ್ನಾಗಿ ಆಗುತ್ತದೆ. ಚೊಕ್ಕ ಚಿನ್ನ ಅಂತ ಗೊತ್ತಾಗಲಿಕ್ಕೆ ಅಕ್ಕ ಸಾಲಿಗನು ಹೊರಗೆ ಹಚ್ಚಿತಿಕ್ಕುವಂತೆ ನಾವು ಅನುಭವದಲ್ಲಿ ನೆಲೆ ನಿಲ್ಲುವಂತೆ ಮಾಡುತ್ತದೆ. ಅದೂ ಅಲ್ಲದೆ ನಮ್ಮ ಚಿಂತೆಯನ್ನು, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ದುಃಖವನ್ನು ಹೊರಲೋಕದ ಕಷ್ಟ ಕಾರ್ಪಣ್ಯಗಳನ್ನು ಹೋಲಿಸಿದಾಗ ನಮ್ಮ ಚಿಂತೆ ಎಷ್ಟು ಅಲ್ಪವಾದದ್ದೆಂದು ತಿಳಿದು ಬರುತ್ತದೆ. ಪುರಂದರದಾಸರು ಹೇಳುವಂತೆ, ಎಂತಾದರೂ ಚಿಂತೆ ಬೆಳೆದು ನಿಶ್ಚಿಂತರಾದವರ ನಾನೊಬ್ಬರನ್ನು ಕಾಣೆ. ಬ್ರಹ್ಮನಿಗೆ ಶಿರವೊಂದು ಭಿನ್ನವಾದ ಚಿಂತೆ, ರಕ್ಕಸ ಗುರುವಿಗೆ ಕಣ್ಣಿಲ್ಲದ ಚಿಂತೆ, ಮನ್ಮಥಗೆ ತನುಸುಟ್ಟು ಭಸ್ಮವಾದ ಚಿಂತೆ, ಮುಕ್ಕಣ್ಣ ಶಿವನಿಗೆ ತಿರಿದುಂಬುವ ಚಿಂತೆ, ಧರ್ಮನಿಷ್ಠರಿಗೆ ಸುಖದಳಿರುವ ಚಿಂತೆ, ದುಷ್ಕರ್ಮಿಗಳಿಗೆ ಪರರ ಕೆಡಿಸುವ ಚಿಂತೆ, ತಮ್ಮ ಅರ್ಜುನನಿಗೆ ವೈರ್ಯ ಕೊಲ್ಲುವ ಚಿಂತೆ, ಅಣ್ಣ ಭೀಮನಿಗೆ ಅನ್ನ ಸಾಲದ ಚಿಂತೆ, ಅಂಥವರಿಗೆ ಚಿಂತೆಯಿಂದ ಮೇಲೆ ನಮ್ಮ ಚಿಂತೆಯು ಯಾವ ಲೆಕ್ಕಕ್ಕೆ ಅನಿಸುತ್ತದೆ? ಆಗ ನಮ್ಮ ಚಿಂತೆ ಒಳಗೆ ಹೊಗೆಯಾಡಿ ನಮ್ಮ ಉಸಿರು ಕಟ್ಟುವುದಿಲ್ಲ. ಧೈರ್ಯದಿಂದ ಲೋಕವನ್ನು ಎದುರಿಸಲು ಸಹಾಯವಾಗುತ್ತದೆ. ಕಣ್ಣು, ಕಿವಿ, ನಾಲಿಗೆ ಎಂಬ ಕಿಟಕಿಗಳ ಮೂಲಕ ಕೆಟ್ಟದ್ದನ್ನು ಹೊರಗೆ ಹಾಕಬೇಕು, ಒಳ್ಳೆಯದನ್ನು ಸ್ವೀಕರಿಸಬೇಕು. ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಹ, ಭದ್ರಂ ಪಶ್ಯೇ ಮಾಕ್ಷ ಭೀರ್ಯಜತ್ರಾಹ. ಒಳ್ಳೆಯದನ್ನೇ ಕೇಳುವಂತಾಗಲಿ, ಒಳ್ಳೆಯದನ್ನೇ ನೋಡುವಂತಾಗಲಿ, ಸುಂದರ ಚರಣಕ್ಕೆ ಮಾಡುವೆ ವಂದನೆ, ನೇತ್ರದಿ ನೋಡುವೆನು ನಿನ್ನ ರೂಪವನ್ನು ಸದಾ ಸರ್ವತ್ರ, ಪ್ರೇಮದಿ ಪೂಜಪೆ ಭಾವದಿ ಎರಗುವೆ ನಲಿವೆ ಪಾಡುವೆ ನಿನ್ನ ನಾಮಗಳ. ಅದನ್ನೇ ಸ್ವಾಮಿ ಸಮರ್ಥ ರಾಮದಾಸರು, ನಿಂದ ಕರ್ಮವನ್ನೆಲ್ಲ ಮಾಡದಿರು ಮನವೇ, ಒಂದ ಕರ್ಮವ ಸದಾ ಮಾಡುತ್ತಿರುವ ಮನವೇ ಅಂತ ಹೇಳಿದ್ದಾರೆ.

ನಾನು ನೋಡಿ ಬಗೆದಾಡುವ ಮಾತಿಂಗೆ ರೂಢಿ ಅರ್ಥವದೊಂದು ಗೂಢಾರ್ಥವೊಂದು. ಆಳವನು ನೋಡಿ ಬಗೆದಾಡುವ ಮಾತಿಂಗೆ ರೂಢಿ ಅರ್ಥವದೊಂದು ಗೂಢಾರ್ಥವೊಂದು. ವಾರಿಧಿಯ ದಾಂಟು ಉಡುಪಕ್ಕೆ ಗಾಳಿ ಪಟವೊಂದು ಕೋಲು ಹುಟ್ಟೊಂದು ಬಲ ಮಂಕುತಿಮ್ಮ. ವಾರಿಧಿಯ ದಾಂಟು ಉಡುಪಕ್ಕೆ ಗಾಳಿ ಪಟವೊಂದು ಕೋಲು ಹುಟ್ಟೊಂದು ಬಲ ಮಂಕುತಿಮ್ಮ.

0: ಆದರೆ ಮನ ಮಾತಾಡುವುದನ್ನು ಕಲಿಸಲಿಲ್ಲ ಎಂದು ಬಸವಣ್ಣನವರು ಹೇಳುತ್ತಾರೆ. ಹಾಗೆ ಒಂದು ಹೊಟ್ಟೆ ಪಾಡಿಗೆ ಇನ್ನೊಂದು ಪಾರಮಾರ್ಥ ಸಾಧನೆಗೆ ಎರಡೂ ಬೇಕು. ಪರಿಪೂರ್ಣತ್ವದೆಡೆಗೆ ಸಾಗಿ ದಡವನ್ನು ಸೇರಲು ಮಾತಿಗೆ ಒಂದು ಸಾಮಾನ್ಯ ಅರ್ಥ, ಇನ್ನೊಂದು ಗೂಢಾರ್ಥ. ಮಂಥನದಿಂದ ಗೂಢಾರ್ಥವನ್ನು ತಿಳಿಯಬಲ್ಲೆವು. ಸಮುದ್ರವನ್ನು ದಾಟಲು ತೆಪ್ಪವೊಂದಿದ್ದರೆ ಅದಕ್ಕೆ ಮುಖ್ಯವಾಗಿ ಎರಡು ಉಪಕರಣಗಳಿರುತ್ತವೆ, ಒಂದು ಗಾಳಿಪಟ, ಮತ್ತೊಂದು ಹುಟ್ಟು ಹಾಕುವ ಕೋಲು. ಹುಟ್ಟು ಅದರಿಂದ ಉಪಯೋಗಿಸುವ ಅಥವಾ ಕೇಳುವ ಅಥವಾ ಓದುವ ಮಾತುಗಳನ್ನು ಕುರಿತು ಸರಿಯಾಗಿ ತಿಳಿದುಕೊಳ್ಳುವುದು ಒಳ್ಳೆಯದು. ತತ್ವದರ್ಶನದಲ್ಲಿ ಈ ವಿವೇಕ ಮುಖ್ಯವಾದದ್ದು. ನಾಲಿಗೆಯನ್ನು ಗೆದ್ದವನು ಎಲ್ಲವನ್ನು ಗೆದ್ದವನು ಎಂಬ ಮಾತಿದೆ. ಅತಿ ಮಾತನಾಡುವುದು ಕೆಟ್ಟದ್ದು, ಅತಿ ತಿನ್ನುವುದು ಕೆಟ್ಟದ್ದು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತು ಬಾರದವ ಜಗಳ ತಂದ ಅಂತ ಗಾದೆಗಳೇ ಪ್ರಸಿದ್ಧವಾಗಿದೆ. ಮಾತನಾಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ಮಾತನಾಡಿದರೆ ಮುತ್ತಿನ ಹಾರದಂತಿರಬೇಕು, ಮಾತನಾಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಹಾಗೆ ಗಾದೆ ಬರುತ್ತೆ, ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಅಂದರೆ ಯೋಚನೆ ಮಾಡಿ ಮಾತನಾಡು. ಅದಕ್ಕೆ ಇನ್ನೊಂದು ಕಡೆ ಬಸವಣ್ಣವರು ಹೇಳ್ತಾರೆ, ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ. ಮೃದು ಅಂದರೆ ಇಲ್ಲಿ ಹಿತವಾದದ್ದು ಅಂತ ಅರ್ಥ ಮಾಡಿಕೊಳ್ಬೋದು. ಆಡಬೇಡೇನನು ರಾಮನನ್ನುಳಿದು, ಆಡಲ್ಕೆ ಸುಖವಿಲ್ಲ ನೋಡು ನೀ ತಿಳಿದು ಅಂತ ರಾಮದಾಸರು ಕೂಡ ಹೇಳುತ್ತಾರೆ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದುವರೆಗೆ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಆಕಾಶ ಬುಟ್ಟಿ ಮತ್ತು ಕಗ್ಗದ ಸಿರಿ ಕಾರ್ಯಕ್ರಮಗಳನ್ನು ಕೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತಿ ಆಕಾಶವಾಣಿ ಕನ್ನಡ. ಈಗ ಒಂದು ಗೀತೆಯನ್ನು ಕೇಳಿ ಬರೋಣ. ಉಳಿದವರು ಕಂಡಂತೆ ಚಿತ್ರದ ಗೀತೆ ಇದು. ಯೋಗರಾಜ್ ಭಟ್ ಅವರ ರಚನೆ. ಅಜನೀಶ್ ಲೋಕನಾಥ್ ಅವರು ಗೀತೆಗೆ ಸಂಗೀತವನ್ನು ನೀಡಿ ರಕ್ಷಿತ್ ಶೆಟ್ಟಿ ಅವರೊಂದಿಗೆ ಹಾಡಿದ್ದಾರೆ.
3: ಯಾರ್ ರಶೀದ್ ಸ್ಟಾರ್ಟ್ ಮಾ.
4: ಎಲ್ಲರೂ ಆಡ್ತಾರೆ ಮನ್ಸಿಗೆ ಬಂದಂತೆ, ನನ್ ಮಾತು ಎಲ್ಲಿ ಕೇಳ್ತಾರೆ ಈ ಜನತೆ. ನಾನ್ ಬಿಟ್ಬಿಟ್ಟಿದ್ದೀನಪ್ಪ ಬೇರೆಯವ್ರ ಚಿಂತೆ. ಇವರಿಗೆಲ್ಲ

ಪೆಟ್ರೋಲ್ ಅಲ್ಲಿ ಓಡಲ್ವಂತೆ, ಟ್ರೈ ಮಾಡಿ ನೋಡಕ್ ಇವ್ರಿಗೇನ್ ದಾಡಿ ಅಂತೆ, ಇಲ್ಲಿ ಎಲ್ಲಾ ಸ್ಟೋರಿಗಳು ಬರೀ ಅಂತೆ ಕಂತೆ. ಕೇಳಿದ್ರೆ ಹೇಳ್ತಾರೆ, ಅಯ್ಯೋ ನನ್ಗೊತ್ತಿಲ್ಲಪ್ಪ, ಎಲ್ಲ ಉಳಿದವರು ಕಣ್ಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ, ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯತಿಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ತಮಿಳುನಾಡಿನಲ್ಲಿ ನಟ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು 120 ಶಾಸಕರ ಬೆಂಬಲವನ್ನು ಪಡೆದಿದೆ. ಸರ್ಕಾರ ರಚನೆಗೆ ವಿಸಿಕೆ ಮತ್ತು ಐಯುಎಂಎಲ್ ಎರಡೂ ಪಕ್ಷಗಳು ಬೇಷರತ್ ಬೆಂಬಲ ನೀಡಿವೆ ಎಂದು ಟಿವಿಕೆ ತಿಳಿಸಿದೆ. ಚೆನ್ನೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟಿವಿಕೆ ನಾಯಕ ಅಧವ್ ಅರ್ಜುನ್, ಟಿವಿಕೆ ಪಕ್ಷಕ್ಕೆ ವಿದುತಲೈ ಚಿರುತೈಗಲ್ ಕಚ್ಚಿ ವಿಸಿಕೆ ಬೆಂಬಲ ನೀಡಿದೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಕೂಡ ಪಕ್ಷಕ್ಕೆ ತನ್ನ ಬೆಂಬಲವನ್ನು ಖಚಿತಪಡಿಸಿದೆ ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದ ನಂತರ ಏಕೈಕ ಅತಿದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಮತ್ತು ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಸೇರಿದಂತೆ ಬೆಂಬಲಿತ ಪಕ್ಷಗಳ ಒಟ್ಟು ಬಲ 13 ಆಗಿದೆ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಇಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಮೂಲಕ ರಾಜ್ಯದ ಮೊದಲ ಬಿಜೆಪಿ ಸರ್ಕಾರದ ನೇತೃತ್ವ ವಹಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಆರ್ಎನ್ ರವಿ ಅವರು ಸುವೇಂದು ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಇದೇ ವೇಳೆ 5 ಸಂಪುಟ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಸಚಿವರಾದ ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್, ಅಶೋಕ್ ಕಿರ್ತಾನಿಯಾ, ನಿಸಿತ್ ಪ್ರಾಮಾಣಿಕ್ ಮತ್ತು ಕ್ಷುದಿರಾಮ್ ತುಡು ಅವರಿಗೆ ರಾಜ್ಯಪಾಲರು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಯ ಹೊರತಾಗಿ ಆಯ್ಕೆಯಾದ ಶಾಸಕರು ಮೇ 13ರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು, ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಸೇರಿದಂತೆ ಎನ್ಡಿಎ ನಾಯಕರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. 2026ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 207 ಸ್ಥಾನಗಳನ್ನು ಗೆದ್ದಿದ್ದರೆ 15 ವರ್ಷಗಳ ಕಾಲ ರಾಜ್ಯವನ್ನು ಆಳಿದ ನಂತರ ತೃಣಮೂಲ ಕಾಂಗ್ರೆಸ್ 80 ಸ್ಥಾನಗಳನ್ನು ಗಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರವರೆಗಿನ ರಾಷ್ಟೀಯ ಹೆದ್ದಾರಿ 167ರ ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025ನ್ನು ಘೋಷಿಸಿದ್ದು, ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತಿಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3ರಂದು ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ದಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಡಿಶಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರಿಎಂಟ್ರಿ ವೆಹಿಕಲ್ MIRV ವ್ಯವಸ್ಥೆಯೊಂದಿಗೆ ಸುಧಾರಿತ ಅಗ್ನಿ ಕ್ಷಿಪಣಿಯ ಪರೀಕ್ಷಾರ್ಥ ಹಾರಾಟವನ್ನು ಭಾರತ ಯಶಸ್ವಿಯಾಗಿ ನಡೆಸಿದೆ. ಕ್ಷಿಪಣಿಯನ್ನು ಬಹು ಪೆಲೋಡ್ಗಳೊಂದಿಗೆ ಹಾರಾಟ ಪರೀಕ್ಷೆಗೆ ಒಳಪಡಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. MIRV ಸಾಮರ್ಥ್ಯದೊಂದಿಗೆ ಅಗ್ನಿ ಕ್ಷಿಪಣಿಯ ಯಶಸ್ವಿ ಹಾರಾಟ ಪರೀಕ್ಷೆಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು DRDO, ಭಾರತೀಯ ಸೇನೆ ಮತ್ತು ಸಂಬಂಧಿತ ಕೈಗಾರಿಕೆಗಳನ್ನು ಶ್ಲಾಘಿಸಿದ್ದಾರೆ. ಬೆಳೆಯುತ್ತಿರುವ ಬೆದರಿಕೆಗಳ ವಿರುದ್ದ ದೇಶದ ರಕ್ಷಣಾ ಸನ್ನದ್ದತೆಗೆ ಇದು ಅದ್ಭುತ ಸಾಮರ್ಥ್ಯ ಸೇರ್ಪಡೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಹ್ಯಾಂಪ್ಟನ್ ಸ್ಕೈ ರಿಯಾಲಿಟಿ ಲಿಮಿಟೆಡ್ಗೆ ಸಂಬಂಧಪಟ್ಟ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಪಂಜಾಬ್ ಸಚಿವ ಸಂಜೀವ್ ಅರೋರಾ ಅವರನ್ನು ಬಂಧಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ದೆಹಲಿ, ಗುರುಗ್ರಾಮ ಮತ್ತು ಚಂಡೀಗಢದ 5 ಸ್ಥಳಗಳಲ್ಲಿ ಇಡಿ ಶೋಧ ಕಾರ್ಯಾಚರಣೆ ನಡೆಸಿತ್ತು. 100 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ಮೊಬೈಲ್ ಫೋನ್ಗಳ ನಕಲಿ ಜಿಎಸ್ಟಿ ಖರೀದಿ ಹಾಗೂ ದುಬೈನಿಂದ ಭಾರತಕ್ಕೆ ದೊಡ್ಡ ಪ್ರಮಾಣದ ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಿಸಿದಂತೆ ಸಂಜೀವ್ ಅರೋರಾ ಅವರನ್ನು ಬಂಧಿಸಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ 25 ವರ್ಷಗಳ ಸಂದ ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವ ಆಚರಣೆ ಮತ್ತು PMGSY 4 ಉದ್ಘಾಟನೆಯು ಮಧ್ಯಪ್ರದೇಶದ ಸೆಹೋರ್ ಜಿಲ್ಲೆಯ ಭೈರುಂಡಾದಲ್ಲಿ ನಾಳೆ ನಡೆಯಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಧ್ಯಪ್ರದೇಶದಲ್ಲಿ ಒಟ್ಟು 2,100 ಕಿಲೋಮೀಟರ್ ದೂರದ ಉದ್ದದ 973 ರಸ್ತೆಗಳಿಗೆ ಅನುಮೋದನೆ ಪತ್ರ ಮತ್ತು PMGSY 4 ಅಡಿಯಲ್ಲಿ ಹಣಕಾಸು ಹಂಚಿಕೆಗಳನ್ನು ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಅವರಿಗೆ ಹಸ್ತಾಂತರಿಸಲಿದ್ದಾರೆ. ದೇಶಾದ್ಯಂತ 2026 ಎರಡನೇ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಮಾಡಿಕೊಂಡಿದೆ. ಚೀನಾದ ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ 2026 ಹಂತ 2 ಪುರುಷರ ವೈಯಕ್ತಿಕ ಕಾಂಪೌಂಡ್ ಸ್ಪರ್ಧೆಯಲ್ಲಿ ಸಾಹಿಲ್ ಜಾಧವ್ ಕಂಚಿನ ಪದಕ ಗೆದ್ದಿದ್ದಾರೆ. 25 ವರ್ಷದ ಮಹಾರಾಷ್ಟದ ಸಾಹಿಲ್ ಜಾಧವ್ ಡೆನ್ಮಾರ್ಕ್ನ ಅನುಭವಿ ಆಟಗಾರ ಮಾರ್ಟಿನ್ ಡ್ಯಾಮ್ಸೋಬ್ ಅವರನ್ನು 147-144 ಅಂತರದಿಂದ ಸೋಲಿಸಿ ಪ್ಲೇಆಫ್ನಲ್ಲಿ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟರು. ಕಳೆದ

ವರ್ಷ ಶಾಂಘೈನಲ್ಲಿ ಭಾರತ 5 ಕಾಂಪೌಂಡ್ ಪದಕಗಳನ್ನು ಗೆದ್ದಿತ್ತು. ಭಾನುವಾರ ಭಾರತ ಮಹಿಳಾ ತಂಡ ಚಿನ್ನಕ್ಕಾಗಿ ಸ್ಪರ್ಧಿಸಲಿದ್ದು, ಸಿಮ್ರಂಜಿತ್ ಕೌರ್ ತನ್ನ ಚೊಚ್ಚಲ ವಿಶ್ವಕಪ್ ಪದಕವನ್ನು ಖಚಿತಪಡಿಸಿಕೊಳ್ಳಲು ಒಂದು ಗೆಲುವು ಸಾಧಿಸುವ ಅಗತ್ಯವಿದೆ. ಸೆಮಿಫೈನಲ್ನಿಂದ ಅವರು ತಮ್ಮ ಅಭಿಯಾನವನ್ನು ಪ್ರಾರಂಭಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯಿತಿಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 7:46. ಈಗ ಕೆಲವು ಗೀತೆಗಳನ್ನು ಕೇಳುವಂತಹ ಸಮಯ ಸ್ನೇಹಿತರೆ. ಹಾಗೆ ನಿಮ್ಮ ಸಂದೇಶಗಳನ್ನು ಸಹ ನೋಡ್ತೀನಿ. ಕೆಲವೇ ಕ್ಷಣದಲ್ಲಿ ನಿಮ್ಮ ಸಂದೇಶಗಳೆಲ್ಲವನ್ನು ಸಹ ನೋಡ್ತೀನಿ. ಹೃದಯವಂತ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಮುಂದಿನ ಗೀತೆ ರನ್ ಆಂಟೋನಿ ಈ ಚಿತ್ರದ್ದು. ಪುನೀತ್ ರಾಜ್ಕುಮಾರ್ ಮತ್ತು ತಂಡದವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಕದ್ರಿ ಮಣಿಕಾಂತ್ ಅವರ ಸಂಗೀತ.

ಗಾನಭಿಜಯನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಿಜಯನ ಕಾರ್ಯಕ್ರಮದಲ್ಲಿ ಸಮ್ಟೈಮ್ಸ್ ಲೇಟರ್ ಬಿಕಮ್ಸ್ ನೆವರ್ ಡೂ ಇಟ್ ನೌ ಅನ್ನುವಂಥ ಒಂದು ಮಾತನ್ನು ನಿಮ್ಮ ಮುಂದೆ ಇಟ್ಟು ಮಾತುಗಳನ್ನು ಆಡಿದ್ವಿ. ಈಗ ನಿಮ್ಮ ಸಂದೇಶಗಳನ್ನ ನೋಡುವಂತಹ ಸಮಯ. ಉಮೇಶ್ ಅವರು, ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಮೇಲೆ ಮಾಡುವುದನ್ನು ಈಗಲೇ ಮಾಡುವುದು ಎಂಬುದು ಕ್ರಿಯಾಶೀಲ ವ್ಯಕ್ತಿಗಳ ಮಾತು. ನನ್ನ ಮಗ ಗಣೇಶ್ ಸಹ ಜಿಮ್ ಬಾಡಿ ಪ್ಲೇಯರ್, ಅವರು ಸದಾ ಕ್ರಿಯಾಶೀಲ ವ್ಯಕ್ತಿ. ಯಾವಾಗಲೂ ಕಂಪ್ಯೂಟರ್ ಮುಂದೆ ಕೆಲಸ ಮಾಡಿಕೊಂಡಿರ್ತಾರೆ. ಏನೇ ಕೆಲಸಗಳು ಇದ್ದರೂ ಸಹ ಆಗಲೇ ಮಾಡಿ ಮುಗಿಸ್ತಾರೆ. ಸಕ್ಸಸ್ ಸಹ ಸಿಗುತ್ತೆ ಅವ್ರಿಗೆ ಯಾವಾಗ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಹಾಗೆ ಅಥಣಿ ತಾಲೂಕು ಶಿವನೂರದಿಂದ ಶಾಂತಗಿರಿ ಮಲೆಯ ಮಠದವರ ಸಂದೇಶ, ಒಳ್ಳೊಳ್ಳೆ ಹಾಡುಗಳು ಮೂಡಿ ಬರ್ತಾ ಇದೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ವಿನಯ್ ಪ್ರಶಾಂತ್ ದೀಪ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ವಾದನ ಹಿಪ್ಪರಿಗಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ಆಕಾಶಪುಟ್ಟಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ ಇವರು. ಕಗ್ಗನಸಿರಿ ಕಾರ್ಯಕ್ರಮ ಮೆಚ್ಚಿಕೊಂಡಿದ್ದಾರೆ. ಹಾಗೆ ಆಕಾಶವಟ್ಟಿ ಕಾರ್ಯಕ್ರಮವನ್ನು ಮೆಚ್ಚಿ, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಯಾವುದೇ ಭಾಷೆ ಕಲಿಸಿರಿ ಆದರೆ ತಪ್ಪದೆ ಚಿನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳ ಅವರ ಸಂದೇಶ ಬಂದಿದೆ. ಹಾಗೆ ನೀವು ಕೊಟ್ಟಿರುವಂಥ ವಿಷಯ ತುಂಬ ಚೆನ್ನಾಗಿದೆ. ನೀವು ಉದಾಹರಣೆ ಕೊಡುತ್ತಾ ಒಳ್ಳೆ ಮಾಹಿತಿ ತಿಳಿಸಿದ್ರಿ. ಹೌದು, ನಾವು ಇವತ್ತು ಮಾಡಬೇಕು ಅಂತ ಒಂದು ದೃಢವಾದ ನಿರ್ಧಾರ ಮಾಡಿ ಯಾವುದೇ ಕೆಲಸ ಮಾಡಿದರೆ ಅದೇ ಆಗುತ್ತೆ. ಇವತ್ತು ಸ್ವಲ್ಪ ನಾಳೆ ಸ್ವಲ್ಪ ಮಾಡೋಣ ಅಂದರೆ, ನಾಳೆ ಅಂದರೆ ಆಳು ಅಂತ ನಾನು ಯಾವುದು ಕೆಲಸ ಮಾಡಬೇಕು ಅಂತ ಮನಸ್ಸು ಮಾಡಿದರೆ, ಊಟ ತಿಂಡಿ ಬಿಟ್ಟು ಆದರೂ ಕೈ ಹಾಕಿದ ಕೆಲಸ ಅವತ್ತೇ ಮಾಡಿದರೆ ಸಮಾಧಾನ, ಮಾಡೇ ಮಾಡ್ತೀನಿ ನೆಕ್ಸ್ಟ್ ಡೇ ಅಂತ ಇರೋಲ್ಲ ಅಂತ ಹೇಳ್ತಾ ಇದ್ದಾರೆ ಮನು ಅವರು ಚಿತ್ರದುರ್ಗದಿಂದ. ಒಳ್ಳೆಯ ಒಂದು ವ್ಯಕ್ತಿತ್ವ ನಿಮ್ಮದು, ಹಾಗೆ ಕಂಟಿನ್ಯೂ ಮಾಡಿ. ರಾಣಿಯವರು ಹಳೇಬೀಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮದ ವಿಷಯ ಮತ್ತು ಗೀತೆಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹೆಬ್ಬಳದ ರಮೇಶ್ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಬಂದಿದೆ. ಕಾರ್ಯಕ್ರಮದಲ್ಲಿನ ವಿಷಯ ತುಂಬ ಚೆನ್ನಾಗಿದೆ. ನೀವು ಹೇಳಿದ ವಿಷಯಕ್ಕೆ ಇದ್ದ ಕಾಲ ಶಸ್ತ್ರಾಭ್ಯಾಸ ಅನ್ನುವ ಗಾದೆ ಮಾತು ಸಹ ಅನ್ವಯಿಸುತ್ತದೆ ಅಲ್ಲವೇ? ನಿಮಗೆ ಮತ್ತು ಪ್ರಸಾರ ಮಾಡಿದ ನಿಲಯಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ರಾಜು ನಾಮದೇವರ ಹಟ್ಟಿಯಲ್ಲಿ ಹಾವೇರಿ ಜಿಲ್ಲೆಯಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹಜರತ್ ಅಲಿ ಲಕ್ಕುಂಡಿ ಗದಗಿಂದ ಹೊಲದಲ್ಲಿ ಕೆಲಸ ಮಾಡ್ತಾ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸತೀಶ್ NH ನಗರಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇಂದಿನ ಕಾರ್ಯಕ್ರಮದಲ್ಲಿ ಸಮ್ಟೈಮ್ಸ್ ಲೇಟರ್ ಬಿಕಮ್ಸ್ ನೆವರ್ ಡೂ ಇಟ್ ನೌ ಅನ್ನುವಂಥ ಮಾತುಗಳನ್ನು ಹೇಳಿದ್ವಿ. ಹೌದು, ಕಾಲ ಮಿಂಚಿ ಹೋದ ಮೇಲೆ ಉದ್ದೇಶಗಳೇ ಏರುಪೇರಾಗೋಗುತ್ತೆ.

0: ಏನು ಉದ್ದೇಶಕ್ಕೋಸ್ಕರ ಆರಂಭವನ್ನು ಮಾಡಿದ್ವಿ ಆ ಉದ್ದೇಶಗಳೇ ಸುಳ್ಳಾಗಿ ಹೋಗುತ್ತೆ. ಯಾವಾಗ ಯಾವ ರೀತಿಯ ಅನ್ನೋನ್ ಟರ್ನ್ಸ್ ಬಂದು ಲೈಫನ್ನು ಕಿತ್ತು ತಿನ್ನುತ್ತೋ ಗೊತ್ತಿಲ್ಲ. ಸೊ ಆದ್ದರಿಂದ ಎಂದೋ ಮಾಡಬೇಕು ಅಂದ್ಕೊಂಡಂಥ ಕೆಲಸವನ್ನು ಹಿಂದೆ ಮಾಡಿ, ನಾಳೆಯ ಕೆಲಸವನ್ನು ಹಿಂದೆ ಮಾಡಿ, ಇಂದಿನ ಕೆಲಸವನ್ನು ಹೀಗೆ ಮಾಡುವಂಥ ಅಭ್ಯಾಸವನ್ನು ನಾವೆಲ್ಲರೂ ಸಹ ರೂಢಿಸ್ಕೊಳ್ಳೋಣ ಸ್ನೇಹಿತರೆ. ಇನ್ನು ಇದಾಗಿತ್ತು ಇಂದಿನ ಗಾನಭಜನ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಒಡಿಶಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ದ್ವೀಪದಿಂದ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರೀಎಂಟ್ರಿ ವೆಹಿಕಲ್ ಎಂಐಆರ್ವಿ ವ್ಯವಸ್ಥೆಯೊಂದಿಗೆ ಸುಧಾರಿತ ಅಗ್ನಿಕ್ಷಿಪಣಿಯ ಯಶಸ್ವಿ ಹಾರಾಟ ಪರೀಕ್ಷೆಯನ್ನು ಭಾರತ ನಡೆಸಿದೆ. ಪಶ್ಚಿಮ ಬಂಗಾಳದ ನೂತನ ಸಚಿವರಾಗಿ ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್, ಅಶೋಕ್ ಕಿರ್ತಾನಿಯಾ, ನಿಸಿತ್ ಪ್ರಾಮಾಣಿಕ್ ಮತ್ತು ಕ್ಷುದಿರಾಮ್ ತುಡು ಪ್ರಮಾಣ ವಚನ ಸ್ವೀಕರಿಸಿದರು. ಅವರಿಗೆ ರಾಜ್ಯಪಾಲ ಆರ್ಎನ್ ರವಿ ಅವರು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು 50 ವರ್ಷ ಪೂರ್ಣಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಅವರಿಗೆ ಚಿತ್ರದುರ್ಗದಲ್ಲಿ ಇಂದು ಅಭಿನಂದನಾ ಸಮಾರಂಭ ಅಭಿಮಾನೋತ್ಸವ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ, ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಗ್ರಾಮದಲ್ಲಿ ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು ವಿಷಯ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತ್ರಿಪುರಾದ ಸೆಪಹಿಜಲಾ ಜಿಲ್ಲೆಯ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ ಸಾವನ್ನಪ್ಪಿದ ಇಬ್ಬರು ಶಂಕಿತ ಬಾಂಗ್ಲಾದೇಶಿ ಕಳ್ಳ ಸಾಗಣೆದಾರರ ಮೃತದೇಹಗಳನ್ನು ಹಸ್ತಾಂತರಿಸುವ ಪ್ರಕ್ರಿಯೆಯನ್ನು ತ್ರಿಪುರ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಆರಂಭಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಸುಳ್ಯ, ಕಾರ್ಕಳ, ಕೊಪ್ಪ ತಲಾ 2, ಕೆಆರ್ ನಗರ, ಆಗುಂಬೆಯಲ್ಲಿ ತಲಾ 1 ಸೆಂಟಿಮೀಟರ್ನಷ್ಟು ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ ತಾಪಮಾನ 38.9 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಗುಜರಾತ್ ಟೈಟನ್ಸ್ ಇತ್ತೀಚಿನ ವರದಿಯಂತೆ 4.5 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 66 ರನ್ನು ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ವಿಳಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ನಾನು ನಿಮ್ಮ ಆಕಾಶವಾಣಿ
3: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
2: ನಂಗೀಗ 90ರ ಸಂಭ್ರಮ.
3: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
2: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
3: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
2: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
4: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
2: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
3: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸರಳ ಗಗನ.
2: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

0: 90.9 FM. ಸ್ಟುಡಿಯೋ ಸಮಯ ಸರಿಯಾಗಿ 8:54:54 ಸ್ನೇಹಿತರೆ, ಈಗ ಕೇಳಿ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಕಾಲೇಜ್ ರಂಗ.
1: ಆಕಾಶವಾಣಿ ಚಲನಚಿತ್ರ ಧ್ವನಿವಾಹಿನಿ ಕಾಲೇಜು ರಂಗ. ಮುಖ್ಯ ಪಾತ್ರಗಳಲ್ಲಿ ಕಲ್ಯಾಣ್ ಕುಮಾರ್, ಜಿ ಕೆ ಗೋವಿಂದರಾವ್, ಲೋಕನಾಥ್, ಎಂ ಆರ್ ಜಯರಾಮ್, ಗೋಡೆ ಲಕ್ಷ್ಮೀನಾರಾಯಣ ಮತ್ತು ಲೀಲಾವತಿ. ಮೂಲಕಥೆ ಬಿಜಿಎಲ್ ಸ್ವಾಮಿಯವರದು. ಸಂಗೀತ ಟೆಜಿ ಲಿಂಗಪ್ಪ. ಚಿತ್ರಕಥೆ ಮತ್ತು ನಿರ್ದೇಶನ ಪುಟ್ಟಣ್ಣ ಕಣಗಾಲ್. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಕಾಲೇಜು ರಂಗ.
2: ಏನ್ರೇ
3: ಸರ್, ನಾ ಹೇಳೋ ವಿಷಯ ತಮಗೆ ಹಿಡಿಸದೇ ಇರ್ಬೋದು, ಆದ್ರೆ ತಮ್ಗೆ ಈ ವಿಷಯ ಹೇಳಲೇಬೇಕಾಗಿದೆ ಸರ್. ನಮ್ಮ ಡಿಪಾರ್ಟ್ಮೆಂಟಿನ ಲೆಕ್ಚರರ್ ಶಾಂತಪ್ಪ ಇದಾರಲ್ಲ, ಅವರು ಸುಮಾರು 2 ತಿಂಗಳಿಂದ ಕಾಲೇಜಿಗೆ ಲೇಟ್ ಆಗಿ ಬರ್ತಾ ಇದ್ದಾರೆ. ಫಸ್ಟ್ ಪೀರಿಯಡ್ ತಗೊಂಡಿದ್ದೇ ಇಲ್ಲ. ಯಾಕೆ ಅಂತ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳಿದ್ರೆ ಪ್ರಿನ್ಸಿಪಾಲ್ರೇ ಕೇಳಿ ಅವ್ರಿಗೆ ಉತ್ತರ ಕೊಡ್ತೀನಿ, ನೀವ್ ಯಾರು ಕೇಳೋಕೆ ಅಂತ ಎದುರು ಜವಾಬ್ ಕೊಡ್ತಾರೆ ಸರ್.
2: ಹೌದೇ ಶೀನಪ್ಪ, ಅಂತ ಅಯೋಗ್ಯ ನಮ್ಮ ಕಾಲೇಜ್ ಇಡಬಾರ್ದು, ಮೊದಲು ಡಿಸ್ಮಿಸ್ ಮಾಡ್ಬಿಡ್ಬೇಕು.
3: ಯಾಕೆ ಹೊತ್ತಾಯ್ತು ಅಂತ ಕೇಳಿದ್ರೆ ಪ್ರಿನ್ಸಿಪಾಲ್ ಮನೆಯಲ್ಲಿ ಕೆಲಸ ಇತ್ತು.
2: ಯಾವ ಪ್ರಿನ್ಸಿಪಾಲ್ ರೀ, ಯಾರ್ರಿ ಅವನು?
3: ನೀವು ಸರ್, ನಿಮ್ಮ ಮನೆಯಲ್ಲಿ ಕೆಲಸ ಇತ್ತು ಅಂತ ಹೇಳ್ತಾರೆ.
2: ಸರಿ ಕಣಯ್ಯ, ಆದ್ರೆ ನಿನ್ನ ಕಾಲೇಜ್ಗೆ ದಿನ ಲೇಟ್ ಆಗ ಅಂತ ನಾನು ಹೇಳಿದ್ದೇನಯ್ಯ.
4: ಏನ್ ಸರ್ ಇದು, ಹೀಗ್ ನನ್ ಕೈ ಬಿಡ್ತಾ ಇದ್ದೀರಲ್ಲ ಸರ್.
2: ನಾನೇ ಸಿಕ್ಕ ಹಾಕೊಂಡಿರುವಾಗ ನಿನ್ ಕೈ ಹಿಡ್ಕೊಂಡು ನಾನು ಮುಳುಗಲೇನು?
4: ನಿಮ್ ಮಾತು ನ್ಯಾಯವಾಗಿದೆಯಾ ಸರ್?
2: ಆಪತ್ ಕಾಲದಲ್ಲಿ ನ್ಯಾಯ ಅನ್ಯಾಯ ಕುರಿತು ಜಿಜ್ಞಾಸೆ ಮಾಡೋ ಮಡ್ಡಿ ಎಲ್ಲ ನಾನು. ತಿರ್ಕೊಂಡು ಬಿದ್ದಿದ್ ನಿನ್ನ ಜುಟ್ಟು ಹಿಡಿದ ಮೇಲೆ ಎತ್ತದೋ ನಾನು. ಕೃತಜ್ಞ ಕೃತಜ್ಞ
4: ಸರ್. ನಾಳೆಯಿಂದ ನಿಮ್ ಮನೆ ಕೆಲಸಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ ಸರ್.
2: ಶಾಂತಪ್ಪ, ನನ್ನ ಮನೆ ಕೆಲಸ ಮಾಡೋ ವಿಷಯ ಎಲ್ಲಾದ್ರೂ ಉಸಿರೆತ್ತಿದ್ರೆ ಈ ಕಾಲೇಜ್ನಲ್ಲೇ ನೀನಿರೋಲ್ಲ ಜೋಕೆ.
5: ಸಾರ್ ಸಾರ್, ಈ ಕಾಲೇಜಿಗೆ ಕೆಟ್ಟ ಹೆಸರು ಬಂದಿದ್ದು ನಿಮ್ಮ ಕಾಲದಲ್ಲಿ ಹೊರಟೋಯ್ತು ಸಾರ್. ಆ ಶಾಂತಪ್ಪನ ಬದಲು ಬೇರೆ ಅಧ್ಯಾಪಕನ ನಾನೇ ಗುರ್ತು ಮಾಡಿಬಿಡ್ಲೆ.
2: ಅದನ್ನ ಯೋಚನೆ ಮಾಡ ರಂಗಸ್ವಾಮಿ.
5: ಸರ್,
2: ನಾಳೆ 100 ಕುರ್ಚಿ ಮೇಜು ಎಲ್ಲ ನಮ್ಮ ಮನೆ ಕಳಿಸ್ಕೊ.
5: ಏನ್ ಸರ್, ಮನೇಲಿ ಹೊಸದಾಗಿ ಟ್ಯುಟೋರಿಯಲ್ ಕಾಲೇಜ್ ಶುರು ಮಾಡ್ಬಿಡ್ತೀರಾ?
2: ಅಲ್ರಿ, ನಾಳೆ ನನ್ನ ಮಗನ ಹುಟ್ಟಿದ ಹಬ್ಬ, ಜನಗಳು ಬರ್ತಾರೆ ಕೂತ್ಕೊಳಕ್ಕೆ, ಅಂದಾಗೆ ಕನ್ನಡ ಕ್ಲಾಸ್ ಇರೋದನ್ನೇ ಕಳಿಸಿ ಎಲ್ಲ ಹೊಸದು.
5: ಸರ್, ನಾಳೆ ಅಲ್ಲಿ ಕ್ಲಾಸ್ ನಡಿಬೇಕಲ್ಲ.
2: ಆ ಕನ್ನಡ ಮುದ್ಗೊಡಿ ನಾ ಹೇಳ್ತೀನಿ, ನಾಳೆ ಕ್ಲಾಸ್ ನ ಕ್ಯಾನ್ಸಲ್ ಮಾಡು ಅಂತ. ನೀವು ಕಳ್ಸ್ಕೊಳಕ್ಕೆ ಏರ್ಪಾಡು ಮಾಡಿ.
5: ಸರಿ ಸರ್, ಕನ್ನಡ ಕ್ಲಾಸ್ ತಾನೇ.
6: ಗುಡ್ ಈವ್ನಿಂಗ್. ಏನ್ ರಾಮು, ಏನ್ ಗೌರಿ?
7: ಸರ್, ನೀವು ಓದಕ್ಕೆ ಅಂತ ಕೊಟ್ಟ ಈ ಪುಸ್ತಕದಲ್ಲಿ ಲ್ಯಾಟಿನ್ ಅಂಡ್ ಫ್ರೆಂಚ್ ವರ್ಡ್ಸ್ ಬಹಳ ಇದೆ ಸರ್, ಒಂದು ಅರ್ಥ ಆಗ್ತಾ ಇಲ್ಲ.
6: ರಾಮು, ಪಾಟ್ನಿಯಲ್ಲಿ ಆಳವಾದ ಪಾಂಡಿತ್ಯ ಪಡಿಬೇಕಾದ್ರೆ ಫ್ರೆಂಚ್, ಲ್ಯಾಟಿನ್, ಜರ್ಮನ್ ಎಲ್ಲ ಸ್ವಲ್ಪ ಸ್ವಲ್ಪ ಕಲ್ತಿರ್ಬೇಕಪ್ಪ.
7: ಫಾರಿನ್ ಲ್ಯಾಂಗ್ವೇಜಸ್ ಎಲ್ಲ ಕಲಿಯೋದಕ್ಕೆ ನಾವ್ ಎಲ್ಲಿಗೆ ಅಂತ ಹೋಗುದು ಸರ್?
6: ಎಲ್ಲಿಗೆ ಯಾಕಮ್ಮ ಹೋಗ್ಬೇಕು? ರಾತ್ರಿ 9 ಗಂಟೆಗೆ ನಮ್ಮ ಮನೆಗೆ ಬನ್ನಿ, ನಾನು ಹೇಳ್ಕೊಡ್ತೀನಿ, ಇಲ್ಲ ನನ್ನ ಹೆಂಡತಿ ಹೇಳ್ಕೊಡ್ತಾರೆ. ಕಲಿತೀನಿ ಅಂತ ಬರೋ ಹುಡುಗರಿಗೆ ಕಲಿಸೋದಕ್ಕಿಂತ ಸಂತೋಷ ಇನ್ಯಾವ್ದಿದೆ ನಮಗೆ?
2: ಏ ರಂಗಸ್ವಾಮಿ, ಸ್ಟೋರ್ಸ್ನಿಂದ 2 ರೀಮ್ ವೈಟ್ ಪೇಪರ್ ತಗೊಂಡು ಮನೆ ಕಳಿಸು, ಯಾರಿಗೂ ತಿಳಿಕೊಡು.
5: ಅದು ಗೊತ್ತಿಲ್ವೇ ಸರ್, ನನಗೂ ಮಕ್ಕಳು ಮರಿ, ಅವರೂ ಸ್ಕೂಲ್ಗೆ ಹೋಗ್ತಾರೆ, ನನಗೂ ಒಂದು ಡ್ರೀಮು.
2: ಏನು ಹೇಳಿದ್ರು ಪಾಲಿ ಬಂದ್ಬಿಡ್ತೀಯ.
5: ಈ ಪಾಲಿನ ಪಾಠ ತಾವೇ ಅಲ್ವೇ ಸರ್ ಕಲಿಸಿದ್ದು?
2: ಹೋದ್ಸಲ ಮಾಡಿದಾಗೆ ಎಲ್ಲರೂ

0: ಪ್ರಿನ್ಸಿಪಾಲ್ ಮನೆಗೆ ಹಾಕಿ ಕಾನ ಬೋ ಮಾಡಿ ಬೋನಾ ಕಾ ಮಾಡಿ
1: ಅದೇನ್ರಿ ಬೋಕ
0: ಅಂದ್ರೆ ಬೋಕ
1: ಅಂದ್ರೆ
0: ಅಂದ್ರೆ ಕೆಟ್ಟರ್ಥ ಏನು ಇಲ್ಲ ಸರ್ ಕಾಳಿನ ಬೋಳಿ ಮಾಡೋದು ಬೋಳಿನ ಕಾಳಿ ಮಾಡೋದು ಸರ್ ಲೆಕ್ಕದಲ್ಲಿ ಎಷ್ಟೋ ಸಾರಿ ಪ್ರಿನ್ಸಿಪಾಲ್ರನ್ನ ಕಾದಿದ್ದೀನಿ ಬಲಗೈಯಾಗಿ ನಿಂತಿದ್ದೀನಿ ಮರಿಬಾರ್ದು
1: ಅದು ಸರಿ ಇದನ್ನ ಯಾವ ಲೆಕ್ಕಕ್ಕೆ ಹಾಕ್ತೀರಿ
0: ಗೊತ್ತಾಗಿಲ್ವೇ ಸರ್ ಬೋಕ ಇಲ್ಲ ಕಾಪೋ
2: ಚಲೋ ಅಯ್ಯ ಗಂಟೆ ಎಷ್ಟು
3: 7 ಗಂಟೆ ರಂಗಸ್ವಾಮಿ
2: ಲ್ಯಾಬ್ನ ಲೈಟು
3: ಸುಮಾರು ದಿವಸದಿಂದ
2: ಬಾಟ್ನಿ ಪ್ರೊಫೆಸರ್ಗೆ ಸಂಜೆ 7 ಗಂಟೆ ಮೇಲೆ ಲ್ಯಾಬ್ನಲ್ಲಿ ಏನ್ ಕೆಲಸ
3: ನೋಡೋಣ ಬಾ
1: ಇನ್ನೊಂದು ವಾರದಲ್ಲಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ
4: ಒಂದ್ ವಾರ ಆಗ್ಲಿ 2 ವಾರ ಆಗ್ಲಿ ಸುಮ್ಮನೆ ಸ್ಟ್ರೈನ್ ಮಾಡ್ಕೋಬೇಡಿ
1: ಹಾಗೆ ಹೇಳ್ಬೇಡ ನೋಡು ಈ ಪ್ರಾಬ್ಲಮ್ ಮಾತ್ರ ಸಾಲ್ವ್ ಆಗ್ಬಿಟ್ರೆ ನನ್ನ ಕೆರಿಯರ್ ನಲ್ಲಿ ಒಂದು ದೊಡ್ಡ ಅಚೀವ್ಮೆಂಟ್ ಐ ಬಿ ವೆರಿ ಹ್ಯಾಪಿ ಆಮೇಲೆ ನಾವಿಬ್ರು ಜಾಲಿಯಾಗಿ ಹಾಗೆ ಸ್ವಲ್ಪ ದಿವಸ ಎಲ್ಲಿಗಾದ್ರು
5: ಮಾರ್ನಿಂಗ್ ಸರ್
6: ಬನ್ನಿ ಬನ್ನಿ ಬನ್ನಿ ಮನೆಯಲ್ಲಿ ಪೇಪರ್ ಓದೋಣ ಅಂದ್ರೆ ಪುರುಸೊತ್ತೇ ಸಿಗೋಲ್ಲ ಅನ್ನೋಕ್ಕೆ
5: ಪಾಪ ನಿಮ್ ಪ್ಯೂನ್ಗೂ ಅಷ್ಟೇ ಮನೆಯಲ್ಲಿ ಇದ್ರೆ ಮಾಡೋದು ಪುರುಸೊತ್ತಿಲ್ಲ ಅಂತ ಕಾಣಿಸುತ್ತೆ
6: ಸೋಂಬೇರಿ ಸೋಂಬೇರಿ ತಂದು
7: ಏನ್ರಿ ನಿಮ್ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ
8: ಏನ್ ಸರ್ ಅದು
7: ನಾನು ಸೀರಿಯಸ್ ಆಗಿ ಕೇಳ್ತಿದ್ದೀನಿ ನಿಮ್ಮ ಲ್ಯಾಬೊರೇಟರಿಯಲ್ಲಿ ರಾತ್ರಿ ಹೊತ್ತು ಯಾವುದೋ ಹೆಂಚಿನ ಜೊತೆಯಲ್ಲಿ ಸರಸವಾಡ್ತಿರಂತಲ್ಲ ಅದಕ್ಕೇನ್ರಿ ಹೇಳ್ತೀರಿ
8: ಸರ್ ನಿಮ್ಮ ಮಾತು ತುಂಬಾ ಹದ್ಮೀರ್ ಹೋಗ್ತಾ ಇದೆ ಸರ್
7: ಏನ್ರಿ
8: ನನ್ನ ರಿಸರ್ಚ್ ಅಸಿಸ್ಟೆಂಟ್ ಬೇಕು ಅಂತ 10 ವರ್ಷದಿಂದ ನಿಮ್ಮನ್ನು ಕೇಳ್ತಾನೆ ಇದೆ ರಿಕ್ವೆಸ್ಟ್ ರಿಕ್ವೆಸ್ಟ್ ಆಗೇ ಇದೆ ಸರ್ ಅದಕ್ಕೆ ಒಬ್ಬ ಲೇಡಿ ಬಂದು ನನ್ನ ಅಸಿಸ್ಟ್ ಮಾಡ್ತಾ ಇದ್ದಾರೆ ಆಕೆ ಬೇರೆ ಯಾರು ಅಲ್ಲ ಸರ್ ನನ್ನ ಹೆಂಡತಿ ಶೀಸ್ ಮೈ ವೈಫ್
7: ಏನ್ರಿ ಆಕೆ ನಿಮ್ ಹೆಂಡತಿನೇನ್ರಿ
8: ಅದನ್ನು ಕೋರ್ಟ್ನಲ್ಲೇ ಪ್ರೂವ್ ಮಾಡ್ಬೇಕೆ
7: ಕೋಪ ಮಾಡ್ಕೋಬೇಡಿಯಪ್ಪ ಯಾರೋ ಹೇಳಿದ್ರು ನೇರವಾಗಿ ನಿಮ್ಮನ್ನೇ ಕೇಳಿ
8: ಸರ್ ಆಕೆ ಜೊತೆ ಸರಸವಾಡೋದು ಅದು ನಮ್ಮ ಲ್ಯಾಬೊರೇಟರಿ ಅಂತ ಹೇಳಿದ್ರಲ್ಲ ಅದು ನಿಮ್ಮಂತ ಸುಸಂಸ್ಕೃತರ ಬಾಯಿಂದ ಬರೋ ಮಾತೇನ್ ಸರ್ ಹಾಗೆ ನಿಜವಾಗ್ಲೂ ನಾನು ಸರಸವಾಡ್ಲೇಬೇಕು ಅಂದ್ರೆ ನನಗೆ ಮನೆ ಇದೆ ಸರ್ ಬೆಡ್ರೂಮು ಇದೆ
7: ಬನ್ರಿ ಇಲ್ಲಿ ಅದು ಹೋಗ್ಲಿ ಬಿಡಿ
8: ಅಂದ್ರೆ ಇನ್ನೂ ಏನಾದ್ರೂ ನನ್ನ ಮೇಲೆ ಕಂಪ್ಲೇಂಟ್ ಇದೆ ಸರ್
7: ಕೋಪ ಮಾಡ್ಕೋಬೇಡ್ರಿ ನೋಡಿ ಯಾವುದೋ ಹೊಸ ಅಪೇಕ್ಷೆ ಬಂದಿದೆ 2000 ರೂಪಾಯಿ ಬೇಕು ಅಂತ ಕೇಳಿದ್ರಲ್ಲ ಒಂದು ರಿಕ್ವೆಸ್ಟ್ ಬರ್ಕೊಡಿ ನಾನ್ ಸ್ಯಾಂಕ್ಷನ್ ಮಾಡ್ತೀನಿ ಏನ್ರಿ ಇದು ರಾಜೀನಾಮೆ ಬರೆದು ಕೊಟ್ಟಿದ್ದೀರಲ್ರಿ
8: ಸರ್ ನಾನು ನಿಮ್ಮ ಸಬಾರ್ಡಿನೇಟ್ ಆಗಿರಬಹುದು ಆದ್ರೆ ನನಗೂ ಆತ್ಮಗೌರವ ಅನ್ನೋದೊಂದಿದೆ ಅದನ್ನ ನಾನು ಕಾಪಾಡ್ಕೋಬೇಕಾದ್ರೆ ನನಗಿರೋದು ಇದೊಂದೇ ದಾರಿ
9: ನೋಡ್ರೆ ನೀವು ನಿಮ್ ರಾಜೀನಾಮೆ ವಾಪಸ್ ತಗೋಬೇಕ್ರೆ
10: ಕ್ಷಮಿಸ್ಬೇಕು ಸರ್ ಯಾಕೋ ನನ್ನ ಮನಸ್ಸು ಒಪ್ಪತ್ತಾ ಇಲ್ಲ
9: ನೋಡಿ ನಾನು ನಿಮ್ಮನ್ನ ಇಷ್ಟು ಕೇಳ್ಕೊತಾ ಇರೋದು ನನ್ನ ಮನೆ ಕೆಲಸ ಕಳ್ರೆ
11: ನೋಡಿ ದೇವೇನವರೇ ದೇವರು ನಮ್ಮ ಕೊಟ್ಟ ಸ್ಥಿತಿಗತಿಗೆ ನಾವು ಯಾರನ್ನು ಏನು ಕೇಳಬೇಕಾಗಿಲ್ಲ
9: ಆದ್ರೂ ನಾನು ಇಷ್ಟು ಕೇಳ್ಕೊತಾ ಇದ್ದೆ ಯಾಕೆ ಗೊತ್ತೇನ್ರಿ
11: ಅದನ್ನ ಯೋಚನೆ ಮಾಡಿ ನೀವು ನಿಜ ಹೇಳಿದ್ರೆ ನಂಬ್ತೀರಾ ಸುಳ್ಳು ಹೇಳಿದ್ರು ನಂಬ್ತೀರಾ
10: ಇಲ್ಲಮ್ಮ ನಾನು ನಿಜ ಹೇಳಿದ್ರೆ ಮಾತ್ರ ನಂಬೋದು
11: ನಿಜಾನೇ ನಂಬೋದು ನಿಮ್ ದೊಡ್ಡ ಗುಣ ನೋಡಿ ನಮ್ಮ ಹಸ್ಬೆಂಡ್ಗೆ ಕಾರ್ ಸ್ಟಾಪ್ನಲ್ಲೆಲ್ಲ ನೀವು ಅಂದ್ರೆ ತುಂಬಾ ಅಚ್ಚುಮೆಚ್ಚು
9: ಅದನ್ನ ಹೇಳಿ ನೀನು ಅವ್ರಿಗೆ
11: ಹೇಳ್ತೇನೆ ಹೇಳ್ತೇನೆ ನೀವು ಹುಡುಗರಿಗೆ ಟೀಚ್ ಮಾಡೋದು ನಿಮ್ ಪಾಂಡಿತ್ಯ ನಿಮ್ಗೆ ವರ್ಕ್ನಲ್ಲಿರೋ ಇಂಟ್ರೆಸ್ಟು ಇದನ್ನೆಲ್ಲ ನೋಡಿ ನಮ್ಮ ಯಜಮಾನ್ರು ಏನ್ ಹೇಳ್ತಾರೆ ಗೊತ್ತಾ ಕಾಲೇಜಿಗೆ ಪ್ರೊಫೆಸರ್ ದೇವೇನವರು ಅಂದ್ರೆ ಒಂದು ಮ್ಯಾಗ್ನೆಟ್ ಮ್ಯಾಗ್ನೆಟ್ ಅಂತಾರೆ ಅಂತಾರೆ ಅದನ್ನ ಅವ್ರ ಎದುರಿಗೆ ಹೇಳ್ಬಾರ್ದು
9: ನೋಡ್ರೆ ನೀವು ರಾಜೀನಾಮೆ ಕೊಡ್ತೀನಿ ಅಂತ ತಿಳಿದು ಕೂಡ್ಲೆ 100 ಜನ ಹುಡುಗರು ಪ್ರೊಫೆಸರ್ ದೇವಯ್ಯನವ್ರನ್ನ ಕಾಲೇಜಿನಿಂದ ಕಳಿಸಿಕೂಡ್ದು ಅಂತ ಹೇಳಿ ಸೈನ್ ಮಾಡಿ ಮೆಮೊರಾಂಡಮ್ ಕೊಟ್ಟಿದ್ದಾರೆ ಇಷ್ಟು ಜನ ಹುಡುಗರು ಪ್ರೀತಿನ ಒದ್ದು ರಾಜೀನಾಮೆ ಕೊಟ್ಟು ಹೋಗ್ತೀರೇನ್ರಿ

0: ಆಲ್ರೈಟ್ ಸರ್, ನಾನು ರಾಜೀನಾಮೆ ವಾಪಸ್ ತಗೋತೀನಿ.
1: ಗುಡ್ ಗುಡ್.
0: ಆದರೆ ಅದು ನಿಮ್ಮ ಸಲುವಾಗಲ್ಲ ಸರ್, ವಿದ್ಯಾರ್ಥಿಗಳು ನನ್ನ ಮೇಲಿಟ್ಟಿರೋ ಪ್ರೀತಿ ಸಲುವಾಗಿ. ನಾನು ಬರ್ತೀನಿ ಸರ್, ಬರ್ತೀನಿ.
2: ಗುಡ್ ಮಾರ್ನಿಂಗ್.
3: ಎಲ್ಲರೂ ಬಾಯಲ್ಲು ಪ್ರಿನ್ಸಿಪಾಲ್ ಹುದ್ದೆಗೆ ಒಂದೇ ಹೆಸರು,
4: ಹುಡುಗರಿಂದ ಅಧ್ಯಾಪಕರವರೆಗೂ ಒಂದೇ ಅಭಿಪ್ರಾಯ.
2: ಮತ್ತೆ ನನ್ನ ವಯಸ್ಸೇನು?
4: ಅದಲ್ಲ ಸರ್,
2: ನನ್ನ ಸರ್ವೀಸ್ ಏನು? ಜ್ಞಾನ ವೃದ್ಧ, ವಯೋವೃದ್ಧ.
4: ಅದಲ್ಲ,
2: ಆ ಪ್ರಿನ್ಸಿಪಾಲ್ ಹುದ್ದೆಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರಿಗೆಯ ಅರ್ಹತೆ ಇದೆ?
4: ಅದಲ್ಲ ಸರ್.
2: ಮತ್ತಿನ್ನೇನಯ್ಯ?
3: ನಿಮ್ ಹೆಸರಲ್ಲ,
2: ಮತ್ತೆ
3: ದೇವಯ್ಯ, ಪ್ರೊಫೆಸರ್ ದೇವಯ್ಯ,
4: ಆಗ್ನಿ ಪ್ರೊಫೆಸರ್ ದೇವಯ್ಯ.
2: ಏನಯ್ಯ ಅನ್ಯಾಯ? ಅವನು ಒಂದು ಡಾಕ್ಟ್ರೇಟ್ ತಗೊಂಡಿದ್ದಾನೆ ಅನ್ನೋದನ್ನು ಬಿಟ್ರೆ ಬೇರೆ ಇನ್ನೇನಯ್ಯ ಯೋಗ್ಯತೆ ಇದೆ ಅವನಿಗೆ?
3: ಹೌದು ಸರ್,
2: ನನ್ಗಿಂತಲೂ ಜೂನಿಯರ್.
3: ಹೌದು ಸರ್.
2: ಮೇಲಾಗೆ ನಮ್ಮವನು ಅಲ್ಲ.
3: ಹೌದು ಸರ್.
2: ಇಷ್ಟಾದ್ರೂ ಅವನ ಹೆಸರು ಹೇಳ್ತಾರೆ
3: ನೋಡಿರ ಸಾರ್. ಎಂಥ ಅನ್ಯಾಯ.

0: ನೀ ಹೇಳೋದೆಲ್ಲ ನಿಜಾನಯ್ಯ, ಆದ್ರೆ ನಿನ್ನ ಕೈಯೇ ಶುದ್ಧವಾಗಿಲ್ವಲ್ಲ
1: ಸರ್. ಈಗಿನ ಕಾಲದಲ್ಲಿ ಯಾರ ಕೈ ತಾನೇ ಶುದ್ಧವಾಗಿದೆ ಏನಮ್ಮ ಅವ್ರೆ?
0: ಆದ್ರೂ ಹುಡುಗರ ದೃಷ್ಟಿನಲ್ಲಿ ನಿನಗೆ ಇಮೇಜೇ ಇಲ್ಲವಲ್ಲಯ್ಯ.
1: ಇಮೇಜ್ ಇಲ್ಲದೆ ಇದ್ರೆ ಸರ್ ಕರೇಜ್ ಇದೆ ಸರ್, ಕರೇಜು ಸರ್. ನಾನು ಜ್ಞಾನವೃದ್ಧ, ವಯೋವೃದ್ಧ, ಸರ್ವಿಸ್ ನಲ್ಲಿ ಎಲ್ರಿಗಿಂತಲೂ ಸೀನಿಯರ್.
2: ಅದೆಲ್ಲ ಸರಿ ಅಡವಯ್ಯ, ನೀವು ನಿಜ ಹೇಳಿದ್ರು ನಂಬ್ತೀರಾ, ಸುಳ್ಳು ಹೇಳಿದ್ರು ನಂಬ್ತೀರಾ?
1: ಅಮ್ಮ ಅವರೇ, ನನಗೆ ನಿಜ ಯಾವುದು ಸುಳ್ಳು ಯಾವುದು ಖಂಡಿತ ಗೊತ್ತಿಲ್ಲ, ನೀವ್ ಏನ್ ಹೇಳಿದ್ರು ನಂಬುತ್ತೇನೆ.
2: ನೋಡಿ, ಡಾಕ್ಟರ್ ದೇವಯ್ಯನಿಗೆ ಪ್ರಿನ್ಸಿಪಾಲ್ಗಿರಿ ಕೊಡೋ ವಿಷಯದಲ್ಲಿ ನಮ್ ಹಸ್ಬೆಂಡ್ಗೆ ಸುತರಾಮ್ ಇಷ್ಟವಿಲ್ಲ. ಆ ಪಟ್ಟ ನಿಮ್ಗೆ ಕೊಡ್ಬೇಕು ಅಂತ ಇಷ್ಟ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
2: ಆದ್ರೆ ಏನ್ ಮಾಡೋದು, ಪಬ್ಲಿಕ್ ನಲ್ಲಿ ನಿಮ್ ಬಗ್ಗೆ ಒಪಿನಿಯನ್ ಚೆನ್ನಾಗಿಲ್ವಲ್ಲ.
1: ಅಮ್ಮ ಅವರೇ, ಪ್ರೆಸಿಡೆಂಟ್ ರೇ, ನಾನು ನಿಮ್ಮ ನಿಮ್ಮ ನೀವೇ ನನ್ನ ಕೈ ಬಿಟ್ಟುಬಿಟ್ರೆ ಹೇಗೆ?
0: ನೀ ನಮ್ಮವನು ನಿಜಾನಯ್ಯ, ಆದ್ರೆ ನಾನು ಕಾಲೇಜಿನ ಪ್ರೆಸಿಡೆಂಟ್, ನನ್ನ ಇಮೇಜ್ ಉಳಿಸ್ಕೋಬೇಡಿಯ.
2: ಮತ್ತೆ
0: ನೋಡು, ಸದ್ಯಕ್ಕೆ ಡಾಕ್ಟರ್ ದೇವಯ್ಯನೇ ಪ್ರಿನ್ಸಿಪಾಲ್ ಆಗಿರ್ಲಿ, ಅವನಲ್ಲಿ ಒಂದು ತಪ್ಪು ಕಂಡು ಕೂಡ್ಲೇ ಅವನನ್ನು ಇಳಿಸಿಬಿಡ್ತೇನೆ,
2: ನಿಮ್ಮನ್ನ ಕೂರಿಸ್ಬಿಡ್ತೇನೆ.
1: ಸಾಧ್ಯ ಇಲ್ಲ, ಈ ಜನಮದಲ್ಲಿ ಸಾಧ್ಯವಿಲ್ಲ. ಅವನು ಒಂದ್ಸಾರ್ತಿ ಕೂತ್ರೆ ಇಳಿಯೋವನೇ ಅಲ್ಲ. ಅವನಿಗೆ ಯಾವ ಕೆಲಸ ಕೊಟ್ರು ಶ್ರದ್ಧೆಯಿಂದ ಮಾಡ್ತಾನೆ, ಶುದ್ಧವಾಗೂ ಮಾಡ್ತಾನೆ.
0: ಅವನು ಹಾಗೆ ಮಾಡದ ಹಾಗೆ ನೀನೇನಾದ್ರೂ ಒಂದು ತಂತ್ರ ಹೂಡಯ್ಯ. ನೀ ನಮ್ಮವ್, ನಿನಗೆ ಹೇಳ್ಕೊಡ್ಬೇಕೆ ಇದನ್ನೆಲ್ಲ.
1: ಸರ್, ನೀವಿಷ್ಟು ಕುಂಭಕ್ಕೆ ಕೊಟ್ಟರೆ ಸಾಕು ಸರ್. ನಮಸ್ಕಾರ, ನಾನು ನಿಮ್ಮವನು ಜ್ಞಾಪಕ ಇರ್ಲಿ.
2: ಏನ್ರಿ ಇಷ್ಟು ಬಿದ್ದಿರೋ ದೇವಯ್ಯನಿಗೆ ಪ್ರಿನ್ಸಿಪಾಲ್ಗಿರಿ ಪಟ್ಟಾನೂ ಕಟ್ತಾ ಇದ್ರಿ, ಅಡವಯ್ಯನಿಗೆ ಕುತಂತ್ರನೂ ಮಾಡುವಂತ ಛೂ ಬಿಡ್ತಾ ಇದ್ರಲ್ಲ.
0: ಅದೇ ಅಮ್ಮ ಅವರೇ ಡಿಪ್ಲೊಮೆಸಿ ಅಂದ್ರೆ. ನೋಡು, ದೇವಯ್ಯ ಯೋಗ್ಯ, ಅವನ್ನ ಪ್ರಿನ್ಸಿಪಾಲ್ ಮಾಡ್ಲಿಲ್ವೋ ಈ ಊರ್ನವರು ಪೇಪರ್ನವರು ಎಲ್ಲ ಪಪ್ಪೆ ಪಪ್ಪೆ ಹೊಡಿತಾರೆ. ಇನ್ನು ನಮ್ಮವನು ಅಂತ ಹೇಳಿ ಅಡವಯ್ಯನ್ನ ಪ್ರಿನ್ಸಿಪಾಲ್ ಮಾಡಿದ್ನೋ, ತಮ್ಮ ಕಡೆಯವ್ರನ್ನೇ ಕೂರಿಸಿದ್ರು ಅಂತ ಶಂಕ ಹೊಡಿತಾರೆ. ಅದಕ್ಕೆ ದೇವಯ್ಯನ್ನ ಪ್ರಿನ್ಸಿಪಾಲ್ ಮಾಡು, ನಮ್ಮ ಅಡವಯ್ಯನ್ನ ಛೂ ಬಿಡು.
2: ಎಂಥ ಶಕುನಿರಿ ನೀವು ನೋಡಿ, ಆ ಬುದ್ಧಿ ನನಗೂ ಸ್ವಲ್ಪ ಹೇಳ್ಕೊಡ್ರಿ.
0: ಯಾಕೆ
2: ನಮ್ ಕಾಲೇಜಿಗೆ ಒಂದಷ್ಟು ವರ್ಷ ನಾನು ಪ್ರೆಸಿಡೆಂಟ್ ಆಗೇ ಬಿಡ್ತೇನೆ.
0: ಏನೇ ದುಶ್ಮನ್ ಕಹಾಹೈ ಅಂದ್ರೆ ಬಗಲಮೇ ಚೈ ಅಂದ್ರಂತೆ, ಹಾಗೆ ನನ್ನ ಸೀಟ್ ಮೇಲೆ ನಿನಗೇ ಕಣ್ಣ. ನೋಡು ಪಾರ್ವತಿ, ಇನ್ನು ಮೇಲೆ ಕಾಲೇಜಿನ ವ್ಯವಹಾರ ಮಾತನಾಡೋದಕ್ಕೆ ಮನೆ ಯಾರೇ ಬಂದ್ರು ನೀನು ಪಕ್ಕದಲ್ಲಿ ಇರಕೂಡ್ದು.
2: ಯಾಕ್ರಿ ಯಾಕ್ರಿ ಇರ್ಕೂಡ್ದು? ಇರ್ತೇನೆ, ವ್ಯವಹಾರನೆಲ್ಲ ಕಲಿತೇನೆ, ನಿಮಗೆ ಆಪೋಸಿಟ್ ಆಗಿ ನಿಲ್ತೇನೆ. ಯೋಗ್ಯತೆ ಇದ್ರೆ

0: ಸೀಟ್ ಉಳಿಸ್ಕೊಳ್ಳಿ, ಇಲ್ಲ ನನಗೆ ಬಿಟ್ಕೊಡಿ. ಓ ಬನ್ನಿ ಬನ್ನಿ ಬನ್ನಿ ಬನ್ನಿ ದೇವೇಂದ್ರೆ. ನಮಸ್ಕಾರ.
1: ನಮಸ್ಕಾರ ಸರ್.
2: ಏನ್ರಿ
1: ಸರ್, ಹೇಗಾದ್ರೂ ಮಾಡಿ ಆ ಪ್ರಿನ್ಸಿಪಾಲ್ಗೆ ಏನೋ ಪಟ್ಟಾನ ದಯವಿಟ್ಟು ನನ್ನ ತಲೆ ಕಟ್ಟಬಿಡಿ ಸರ್. ನಿಮಗೆ ಕೈ ಮುಗಿದು ಕೇಳ್ಕೋತೀನಿ. ಅಷ್ಟು ದೊಡ್ಡ ಜವಾಬ್ದಾರಿನ ನಿರ್ವಹಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿಲ್ಲ ಸರ್.
2: ಹುಚ್ಚು ಹುಚ್ಚು ರೀ ನಿಮಗೆ. ಅಲ್ರಿ ಕಾನ್ಫಿಡೆನ್ಸ್ ಯಾಕ್ರಿ ಇಲ್ಲ ನಾವೆಲ್ಲ ನಿಮ್ ಪರವಾಗಿರುವಾಗ?
1: ಹಾಗಲ್ಲ ಸರ್, ಪ್ರಿನ್ಸಿಪಾಲ್ಗಿರಿ ಬಹಳ ದೊಡ್ಡ ಜವಾಬ್ದಾರಿಯುತ ಸ್ಥಾನ. ಆ ಗಲಾಟೆ ಒಳಗೆ ನನಗೆ ಸ್ಟಡಿ ಮಾಡೋದಕ್ಕೂ ಸಮಯ ಸಿಗದೆ ನನ್ನ ರಿಸರ್ಚ್ ಎಲ್ಲ ಹಾಳಾಗುತ್ತೆ ಅಂತ ಭಯವಾಗಿದೆ.
2: ಅದು ಅಲ್ಲದೆ ಈ ಪ್ರಿನ್ಸಿಪಾಲ್ಗಿರಿ ನನ್ನ ಟೆಂಪರ್ಮೆಂಟ್ಗೆ ಸೂಟ್ ಆಗೋಲ್ಲ ಸರ್.
3: ನೋಡ್ರೆ ನಾನೊಬ್ಬನೇ ಅಲ್ರಿ ನಿಮ್ಮನ್ನ ಈ ಪ್ರಿನ್ಸಿಪಾಲ್ ಹುದ್ದೆಗೆ ಆಯ್ಕೆ ಮಾಡಿರೋದು. ಇಡೀ ಕಮಿಟಿ ತೀರ್ಮಾನ ಕಂಡ್ರಿ ಇದು. ನೀವೇನಾದ್ರು ಇದನ್ನ ತಿರಸ್ಕರಿಸಿದ್ರೆ ಇಡೀ ಕಮಿಟಿಗೆ ಅಗೌರವ ತೋರಿಸ್ದಾಗತ್ತೆ. ಅದು ಅಲ್ಲದೆ ನಿಮ್ಮೇಲೆ ಬ್ಲ್ಯಾಕ್ ಮಾರ್ಕ್ ಬಿದ್ದೋಗುತ್ತೆ. ಇನ್ಎಫಿಷಿಯಂಟ್ ಅಂತ. ನೀವು ಇನ್ಎಫಿಷಿಯಂಟ್ ಏನ್ರಿ?
0: ಅಲ್ಲಲ್ಲ, ದೇವಯ್ಯನವರು ತುಂಬಾ ಎಫಿಷಿಯಂಟ್.
1: ಸರಿ ಸರ್, ನಿಮ್ ಮಾತು ಗೌರವ ಕೊಟ್ಟು ಒಂದು 6 ತಿಂಗಳು ಪ್ರಿನ್ಸಿಪಾಲ್ ಗಿರಿ ಹುದ್ದೆಯಲ್ಲಿ ಕೆಲಸ ಮಾಡ್ತೀನಿ.
2: ಗುಡ್.
1: ಆಮೇಲೆ ಆ ಸ್ಥಾನಕ್ಕೆ ದಯವಿಟ್ಟು ಬೇರೆ ಯಾರನ್ನ ನೇಮಿಸ್ಕೋಬೇಕು.
2: ಮೊದಲು 6 ತಿಂಗಳು ಬಾಡ್ರಿ, ಆಮೇಲೆ ನೋಡೋಣ.
4: ನಮ್ಮ ಭಾಗ ದೇವರು ನೀವು. ನಿಮಗೆ
1: ನೋಡ್ರಿ, ನನ್ನ ಜನಮದಲ್ಲಿ ನನಗೆ ಹಾರಾಗಿ ಹಾಕ್ಸ್ಕೊಂಡು ಅಭ್ಯಾಸ ಇಲ್ಲ.
4: ಬೇರೆ ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಹಾಗನ್ಬಾರ್ದು ಸಾರ್, ಹಾಗನ್ಬಾರ್ದು. ಇದು ನಮ್ಮ ವಿಶ್ವಾಸದ ಗುರುತು
5: ಸರ್. ನಾವು ಯುವರ್ ಮೋಸ್ಟ್ ಒಬಿಡಿಯಂಟು ಸರ್. ನಮ್ಮ ಭಕ್ತಿನ ಒಪ್ಪಿಸ್ಕೋಬೇಕು.
1: ಬೇರೆ ಬೇರೆ ಬೇರೆ ನೋಡ್ರಿ, ಮನೆ ಅಳೆದು ಚಂದ ವಸೂಲ್ ಮಾಡಿದ್ರು, ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟು ತಮ್ಮ ದೇಹದ ಕೊನೆ ಉಸಿರುವವರೆಗೂ ದುಡಿದ್ರು. ಇವರ ಶ್ರಮದ ಫಲವೇ ಅಲ್ಲಿ ಇತ್ತು ಇವತ್ತಿ ದೊಡ್ಡ ವಿದ್ಯಾಸಂಸ್ಥೆ. ನೀವು ತಂದಿರೋ ಹಾರಾನ ಈ ಮಹಾನುಭಾವರ ಮೂರ್ತಿಗೆ ಹಾಕಿ ನಿಮ್ಮ ಜನ್ಮ ಸಾರ್ಥಕವಾಗುತ್ತೆ.
6: ಏನ್ರಿ ಸ್ಟಾಕ್ ರಿಜಿಸ್ಟರ್ನಲ್ಲಿ 60 ಬಲ್ಬ್ ಸ್ಟಾಕ್ ಇದೆ ಅಂತ ತೋರಿಸಿದ್ರಲ್ಲ, ಎಲ್ರಿ ಬಲ್ಬ್ಗಳು?
4: ಬಲ್ಬ್ ಬಲ್ಬ್ ಸರ್, ಅದೆಲ್ಲ ಹೋಗುತ್ತೆ.
0: ರಂಗಸ್ವಾಮಿ
4: ಸಾಹೇಬರಿಗೆ ಬಲ್ಬ್ ತೋರ್ಸ.
1: ಅಲ್ರಿ ಬಲ್ಬ್ಗಳನ್ನು ತೋರಿಸ್ರಿ ಅಂದ್ರೆ ಗಾಜಿನ ಚೂರುಗಳನ್ನು ತೋರಿಸ್ತಾ ಇದ್ದೀರಲ್ರಿ.
4: ಹೀಗಾಗ್ಬಿಟ್ಟಿದೆ ರಂಗಸ್ವಾಮಿ, ಇದೇನೋ ಹೀಗಾಗ್ಬಿಟ್ಟಿದೆ.
5: ಬಿಸಿಲಿನ ಕಾವಿಗೆ ಬಲ್ಬ್ಗಳೆಲ್ಲ ಪರಾರ್ ಪರಾರ್ ಎಂದು ಒಡೆದು ಹೋಗಿದೆ.
0: ಅರೆ ಅರೆ ಅರೆ, ಬಣ್ಣನೂ ಬದಲಾಯಿಸ್ಬಿಟ್ಟಿದೆ.
5: ಬಿಸಿಲಿನ ಕಾವಿಗೆ ಬಲ್ಬ್ಗಳು ಪರಾರ್ ಪರಾರ್ ಎಂದು ಒಡೆಯುವುದರ ಜೊತೆಗೆ ಬಣ್ಣವೂ ಬದಲಾಯಿಸಿ
1: ಗುಂಡಗಿರುವ ಬಲ್ಬಿನ ಬುರುಡೆಗಳು ಹೀಗೆ ಉದ್ದಕ್ಕೂ ಆಗುತ್ತದೆ.
5: ಹೌದಾ ಸರ್?
1: ಹೌದು, ಈ ಬಲ್ಬ್ಗಳಿಗೆ ಹಿತ್ತಾಳೆ ಹಿತ್ತಾಳೆ ಹೋಲ್ಡ್ಗಳು ಇರುತ್ತಲ್ಲ, 60 ಇರ್ಬೇಕಲ್ಲ. ಅದೆಲ್ಲಿ?
5: ಕಾವಿಗೆ ಲೋಹವೂ ಕರಗುತ್ತೆ ಅಲ್ವೇ ಸರ್?
4: ಅಯ್ಯೋ ಅಜ್ಞಾನಿ,
5: ನಮ್ಮ ಸಾಹೇಬರಿಗೆ, ನಮ್ಮ ಪ್ರಿನ್ಸಿಪಾಲ್ ಸಾಹೇಬರಿಗೆ ವಿಜ್ಞಾನ ಸೈನ್ಸ್ ಸೈನ್ಸ್ ಹೇಳ್ಕೊಡ್ತಿದೀಯನು? ಕಾವಿಗೆ ಕಲ್ಲು ಕರಗತ್ತೆ ಅಷ್ಟು ಗೊತ್ತಿಲ್ವಲ್ಲ ಇವರಿಗೆ.
1: ಹೌದು, ರಿಜಿಸ್ಟರ್ನಲ್ಲಿ 60 ಬಲ್ಬ್ಗಳು ಸ್ಟಾಕ್ ಇದೆ ಅಂತ ಬರೆದಿದ್ದೀರಲ್ಲ, ಈಗ ಅದಕ್ಕೇನ್ ಮಾಡ್ತೀರಾ?
4: ಅದಕ್ಕೇನ್ ಸರ್, ನೋ ಸ್ಟಾಕ್ ಬಲ್ಬ್ಸ್ ಮೆಲ್ಟೆಡ್ ಅವೇ ಕರಗ ಹೋಯ್ತು ಅಂತ ದಾಖಲೆ ಮಾಡ್ಬಿಡ್ತೀನಿ.
1: ಗುಡ್, ವೆರಿ ವೆರಿ. ರೇ ಬಂದ್ರಿ, ವೈಟ್ ಪೇಪರ್ ಫುಲ್ ಸ್ಕೇಪ್ 23 ಇರ್ಬೇಕಲ್ಲ. ಎಲ್ಲ
5: ವೈಟ್ ಪೇಪರ್ ಸರ್? ಇದೆ ಸರ್, ಇದೆ ವೈಟ್ ಪೇಪರ್.
1: ಏನ್ರಿ ಇದು ವೈಟ್ ಪೇಪರ್ ಕೇಳಿದ್ರೆ ಬ್ರೌನ್ ಪೇಪರ್ ತೋರಿಸ್ತಾ ಇದೀರಲ್ಲ.
5: ಕೊಂಡ್ಕೊಂಡಾಗ ವೈಟ್ ಆಗಿತ್ತು ಸರ್, ಪೇಟ್ದಾಗೆ.
1: ಈಗ ಬಿಸಿಲಿಗೆ ಇದು ಬ್ರೌನ್ ಆಗ್ಬಿಡ್ತು ಅಂತ ಕಾಣಿಸ್ತು.
5: ಹೌದು ಸರ್, ವಿಪರೀತ ಬಿಸಿಲಿನ ಹಾವಳಿ ಸರ್ ನಮ್ಮ ಸ್ಟೋರ್ಸ್ಗೆ.
1: ಸರಿ, 10 ರೀಮ್ ಬ್ರೌನ್ ಪೇಪರ್ ಅದಲ್ಲಿ.
5: ಬ್ರೌನ್ ಪೇಪರ್.

0: ಇದೆ ಸರ್ ಬ್ರೌನ್ ಪೇಪರ್.
1: ಏನ್ರಿ ಇದು ಬ್ರೌನ್ ಪೇಪರ್ ಕೇಳಿದ್ರೆ ಕಾರ್ಡ್ ಬೋರ್ಡ್ ತೋರಿಸ್ತಾ ಇದ್ದೀರಾ?
0: ಓಡ್ ಸ್ಟಾಕ್ ನೋಡಿ ಸರ್, ಚಳಿಗೆ ಒಂದಕ್ಕೊಂದು ಅಂಟ್ಕೊಂಡು ದಪ್ಪ ಕಾಲ ಹೋಗ್ಬಿಟ್ಟಿದೆ.
1: ಹೇಳು, ಇಮ್ಮಿಡಿಯೇಟ್ ಆಗಿ ಕ್ರಿಮಿನಲ್ ಆಕ್ಷನ್ ತಗೋಬಹುದಾಗಿತ್ತು
0: ಸರ್.
1: ಈಗ ಸ್ಟೋರ್ಸಿನ ಬಗ್ಗೆ ನನ್ನ ಹತ್ರ ಏನೇನು ವಿವರಣೆ ಕೊಟ್ಟರು ಅದನ್ನ ಬರೆಯದ ಮೂಲಕ ಒಪ್ಪಿಸಿ ವಿಚಾರಣೆ ಮುಗಿಯೋವರೆಗೂ ನಿಮ್ಮಿಬ್ಬರನ್ನು ಸಸ್ಪೆಂಡ್ ಮಾಡಿದ್ದೀನಿ.
2: ಅಯೋಗ್ಯರ ನಾಚಿಕೆ ಆಗೋದಿಲ್ವೇನ್ರಯ್ಯ ನಿಮಗೆ? ತಿನ್ನಬಾರ್ದು, ತಿಂದ ಮೇಲೆ ಸಿಕ್ಕಾಕೋಬಾರ್ದು.
3: ಏನ್ರಿ ಆ ರಾಮ ಸೀತೆಗೆ ಒಬ್ಬನೇ ಆಂಜನೇಯ, ನಮಗೆ ಇಬ್ಬರು ಆಂಜನೇಯರು. ನಮ್ಮನ್ನು ಕಂಡ್ರೆ ಎಷ್ಟು ಭಕ್ತಿ ಎಷ್ಟು ಗೌರವ.
2: ಇವರನ್ನ ವಹಿಸ್ಕೊಂಡು ಮಾತನಾಡಿದ್ರೆ ದೇವಯ್ಯ ನಿಷ್ಠುರವಾಗ್ತಾನೆ. ತಿನ್ನೋರ್ ಗುಂಪಿನಲ್ಲಿ ಪ್ರೆಸಿಡೆಂಟ್ರು ಸೇರ್ಕೊಂಡಿದ್ದಾರೆ, ಅದಕ್ಕೆ ಇವರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನನ್ನ ಮೇಲೆ ಅನುಮಾನ ಬರೋದಿಲ್ವೇನೆ? ಅದು ಡಿಪ್ಲೊಮೆಸಿ ಅಲ್ಲ.
4: ಏ ಚಲವಯ್ಯ, ರಂಗಸ್ವಾಮಿ ಮೊದಲು ಅವರ ಹತ್ರ ಹೋಗಿ ಕಾಲು ಕಟ್ಕೊಳ್ಳಿ, ಕೆಲಸ ಉಳಿಸ್ಕೊಳ್ಳಿ.
5: ಅನುಭವಿಸಲು

0: ತಗೊಳ್ರಿ, ಕುಡಿರಿ.
1: ಈ ನೀರ್ ಬೇಡ ಸಾರ್, ಇದ್ರಲ್ಲಿ ನಮ್ ಬಾಯಾರಿಕೆ ಹಿಂಗೋದಿಲ್ಲ ಸಾರ್.
2: ಏನ್ರಪ್ಪ ನಿಮ್ ಬಾಯಾರಿಕೆಗೆ ಈ ಶುದ್ಧವಾದ ಕಾವೇರಿ ನೀರ್ಗಿಂತ ಬೇಕೇ?
0: ಅಮ್ಮ ಅಮ್ಮ, ಕಾವೇರಿ ನೀರ್ ಹೋಗೋ ಬಾಯಾರಿಕೆ ಅಲ್ಲಮ್ಮ ಇದು. ಈ ಬಾಯಾರಿಕೆಗೆ ಪ್ರಿನ್ಸಿಪಾಲರ ಕ್ಷಮಾಪಣೆ ಅನ್ನೋ ಅಮೃತ ಬೇಕಮ್ಮ ಅಮೃತ.
3: ಒಟ್ಕಾಕೋಬೇಕು ಸಾರ್
0: ನಿಮ್ಮನ್ನ. ಅಲ್ಲ, ನಮ್ ತಪ್ಪನ್ನ
1: ಉದ್ಧಾರ ಮಾಡ್ಬೇಕು.
3: ಏನ್ರಿ, ನಮ್ಮ ಕಾಲೇಜ್ ಸ್ಟೋರ್ಸ್ ನಲ್ಲಿ ಸುಮಾರು 1500-1600 ರೂಪಾಯಿ ತನಕ ಕದ್ದು ತಿಂದಿದ್ದೀರಿ. ಅದನ್ನ ಪ್ರತಿ ತಿಂಗಳು ನಿಮ್ಮ ಸಂಬಳದಲ್ಲಿ ಕಂತಿನ ಪ್ರಕಾರ ಹಿಡಿತೀನಿ. ಒಪ್ಪಿಗೆನಾ?
4: ಒಪ್ಪಿಗೆ ಸರ್, ಒಪ್ಪಿಗೆ ಸರ್.
1: ಸರ್, ಆದ್ರೆ ಕಂತು ಸ್ವಲ್ಪ ಸಣ್ಣದಾಗಿರ್ಲಿ ಸರ್.
3: ಆಹಾ, ಕದಿಯೋವಾಗ ದೊಡ್ಡ ದೊಡ್ಡದಾಗ ಕದ್ರಿ. ಇಷ್ಟು ದಿವಸ ನೀವು ಮಾಡಿ ತಪ್ಪನ್ನೆಲ್ಲ ಒಪ್ಕೊಂಡು ಕ್ಷಮಾಪಣೆ ಪತ್ರ ಬರ್ಕೊಡ್ಬೇಕು. ಒಪ್ಪಿಗೆನಾ?
4: ಆಯ್ತು ಸರ್.
3: ಆಲ್ ರೈಟ್, ಕಾಲೇಜ್ ಹತ್ರ ಬಂದು ನೋಡಿ.
5: ಏನ್ರಿ, ನಾನು ಕಮಿಷನ್ ಬರ್ತಾ ಇದೆ, ಎಲ್ಲ ಏರ್ಪಾಟು ಮಾಡಿದ್ದೀರಾ? ಅದಕ್ಕೆ ಸ್ಪೆಷಲ್ ಆಗಿ ಏನಾದ್ರು ಅರೇಂಜ್ಮೆಂಟ್ ಮಾಡ್ಬೇಕೇನು ಸರ್?
1: ಮತ್ತೆ
5: ಅಲ್ರಿ, ಈ ಕಮಿಷನ್ ಅವ್ರು ಏನೇನೋ ಪ್ರಶ್ನೆಗಳು ಕೇಳಿಬಿಟ್ಟಿದಾರಲ್ರಿ, ಏನ್ ಮಾಡೋಣ?
1: ಕೇಳಲಿ ಬಿಡಿ ಸರ್, ನಮ್ ಪ್ರಿನ್ಸಿಪಾಲ್ ಸಾಹೇಬರು ಉತ್ತರ ಕೊಟ್ಟಿರ್ತಾರೆ
5: ಸರ್. ನಾವ್ ಇದ್ರ ಬಗ್ಗೆ ಮಾತಾಡೋವಾಗ ಇವರುಗಳಿರ್ಬೇಕೇನು ಸರ್?
6: ನೀವೇನಂತೀರಿ?
5: ಬೇಡ ಅಂತೀರಿ?
6: ಸ್ನಾತಕೋತ್ತರ ತರಗತಿಗಳಿಗೆ ಪಾಠ ಹೇಳಲು ಯೋಗ್ಯ ಅಧ್ಯಾಪಕರಿದ್ದಾರೆಯೇ ಅಂತ ಕೇಳಿದ್ದಾರೆ.
5: ಏನ್ ಹೇಳ್ತೀರಿ?
6: ನಾನೇನು ಸಮರ್ಥರಾದರೂ ಇಲ್ಲ ಅಂತ ಹೇಳಬೇಕು ಅಂತ
5: ಹೇಳ್ಬಿಡಿ. ಕಾಲೇಜ್ಗೆ ಒಳ್ಳೆ ಕೀರ್ತಿ ಬರ್ತದೆ ಅಲ್ರಿ. ಹಾಗೆ ಹೇಳಿದ್ರೆ ಈ ಕಾಲೇಜ್ನಲ್ಲಿರೋ ಅಧ್ಯಾಪಕರೆಲ್ಲ ಅಪ್ರಯೋಜಕರು ಅಂತ ಆಗಲ್ವೇ ಅಂದ್ರೆ?
6: ಹೌದು ಸರ್, ಬಹಳ ಜನ ಅಪ್ರಯೋಜಕರಾಗ್ತಾರೆ, ಆದ್ರೆ ಎಲ್ಲರೂ ಆಗೋಲ್ಲ.
5: ಹಾಗೆಲ್ಲ ಹೇಳಿ ನಿಮ್ಮ ಕಾಲೇಜನ್ನ ನೀವೇ ಬಿಟ್ಕೊಳ್ಬಹುದೇನ್ರೆ?
6: ಅಧ್ಯಾಪಕರನ್ನ ನೇಮಿಸೋದು ಮ್ಯಾನೇಜ್ಮೆಂಟ್ ತಾನೆ.
5: ಮ್ಯಾನೇಜ್ಮೆಂಟ್ ಕೆಟ್ಟ ಹೆಸರು ಬಂದ್ರೆ ಇಡೀ ಕಾಲೇಜ್ ಕೆಟ್ಟ ಹೆಸರು ಬಂದಾಗ ಅಲ್ವೇನ್ರಿ?
6: ಕೋಪ ಮಾಡ್ಕೋಬೇಡಿ.

0: ಅವರೆದುರು ಹೇಗೆ ಮಾತಾಡಬೇಕು ಹೇಳಿ, ಹಾಗೆ ಮಾತಾಡ್ತೀನಿ. ಸಮಯಕ್ಕೆ ತಕ್ಕ ಹಾಗೆ, ಅವ್ರು ನಂಬೋ ಹಾಗೆ, ಬುದ್ಧಿವಂತಿಕೆಯಿಂದ ಮಾತಾಡೋದು ಬಿಟ್ಟು ಕಾಲೇಜ್ನ ಮುಳುಸ್ತಾ ಮಾತಾಡ್ತೀರಲ್ರಿ. ಪ್ರಿನ್ಸಿಪಾಲ್ರಿಗೂ ಮ್ಯಾನೇಜ್ಮೆಂಟ್ಗೂ ಸಂಬಂಧ ಹೇಗಿದೆ ಅಂತ ಕೇಳ್ತಾರೆ. ಏನ್ ಹೇಳ್ತೀರ?
1: ಬಹಳ ಚೆನ್ನಾಗಿದೆ. ಪ್ರೆಸಿಡೆಂಟ್ರಿಗೆ ಮೂರತ್ತು ಕಾಲೇಜಿಂದ ಚಿಂತೆ, ಅದಕ್ಕಾಗಿಯೇ ಅವ್ರು ದುಡಿತಾ ಇದ್ದಾರೆ. ಬಹಳ ಒಳ್ಳೆಯವರು ಅಂತ
0: ಹೇಳ್ತೀರಿ. ನೀವು ಒಂದೊಂದ್ ಸಲ ಬುದ್ಧಿನ ಸ್ವಾಧೀನದಲ್ಲಿ ಇಟ್ಕೊಂಡು ಮಾತನಾಡ್ತೀರಿ.
1: ಥ್ಯಾಂಕ್ಸ್.
0: ಅದೇ ಒಂದೊಂದ್ ಸಲ ವಕ್ರ ವಕ್ರವಾಗಿ ಮಾತಾಡಿ ಪ್ರತಿದಿಕ್ ತಂದುಬಿಡ್ತೀರಲ್ರೆ. ನೋಡ್ರೆ ಇವಾಗ ಮಾತಾಡಿದ್ರಲ್ಲ, ಹಾಗೆ ಬುದ್ಧಿವಂತಿಕೆಯಿಂದ ಮಾತಾಡ್ರೆ.
1: ಸರಿ ಸರ್.
0: ನಾಳೆ ಬ್ಯಾಲ್ವೆ ಅಂದ್ರೆ ನಿಯೋಗ ಬರ್ತಾ ಇರೋದು?
1: ಹೌದು ಸರ್.
0: ನೋಡಿ, ಕಾಲೇಜೆಲ್ಲ ಕ್ಲೀನ್ ಆಗಿರ್ಬೇಕ್ರೆ, ಕ್ಲೀನ್ ಆಗಿರ್ಬೇಕು.
1: ಮಾಡ್ತೀನಿ ಸರ್.
0: ನಿಮ್ಮನ್ನು ಮಾಡುವನ್ನೇ ಅಂದ್ರೆ?
1: ಇಲ್ಲ ಸರ್,
0: ಮಾಡಿಸು ಅಂದೆ.
1: ಸರಿ ಸರ್.
0: ನೋಡಿ, ಅವರೆದುರಿಗೆ ನಿಮ್ಮ ಹುಡುಗಾಟ ವ್ಯಂಗ್ಯ ಅವೆಲ್ಲ ಬೇಡ. ಪ್ರಿನ್ಸಿಪಾಲ್ರ ಸ್ಥಾನಕ್ಕೆ ತಕ್ಕ ಗಂಭೀರದಿಂದ ನಡ್ಕೊಳ್ಳಿ.
1: ಆಯ್ತು ಸರ್.
2: ಹಲೋ, ವೆಲ್ಕಮ್ ವೆಲ್ಕಮ್ ಡಾಕ್ಟರ್ ರಾಜಾರಾಮ್. ಹೌ ಆರ್ ಯು? ಹೌಡಿ ಹೇಳು. ಹಂಗಾದ್ರೆ ಎಷ್ಟು ದಿವಸ ಆಯ್ತು ನಿಮ್ಮನ್ನೆಲ್ಲ ನೋಡಿ? ಹೇಗಿದ್ದೀರ ದೇವಯ್ಯ? ಹೌ ಆರ್ ಯು?
3: ಏನ್ ಸರ್, ಇದೆಲ್ಲ ನನಗೆ ಮೊದಲೇ ಪರಿಚಯ ಅಂತ ಹೇಳಲೇ ಇಲ್ವಲ್ರಿ. ಇದು
4: ನೋಡಿದ್ರೆ
5: ಮೀಟ್ ಅವರ್ ಪ್ರೆಸಿಡೆಂಟ್.
6: ಹೌದು ಸರ್.
0: ಶಿಕ್ಷಣ ನಿಯೋಗದ ಸದಸ್ಯರಿಗೆ ಸುಸ್ವಾಗತ.
5: ಥ್ಯಾಂಕ್ ಯು. ನೋಡ್ರಿ ಪ್ರೆಸಿಡೆಂಟ್, ಡಾಕ್ಟರ್ ದೇವಯ್ಯನವರು ನಮಗೆಲ್ಲ ತುಂಬಾ ಆಪ್ತರು. ನಮ್ಮ ಜೊತೆಲೇ ಇದ್ದವರು, ಪ್ರತಿಭಾವಂತರು, ಪ್ರಾಮಾಣಿಕರು. ಇವರು ಈ ಕಾಲೇಜಿನ ಪ್ರಿನ್ಸಿಪಾಲ್ ಅಂತ ಗೊತ್ತಿದ್ರೆ ನಾವಿಲ್ಲಿ ಬರೋ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ. ಇವರು ಇಲ್ಲಿ ಪ್ರಿನ್ಸಿಪಾಲ್ ಆಗಿರೋದು ನಿಮ್ಮ ಕಾಲೇಜ್ಗೆ ಒಂದು ದೊಡ್ಡ ಗೌರವ ಕಣ್ರಿ.
7: ನೋಡಿದ್ರ ಸರ್, ನೋಡಿದ್ರ ಸರ್, ನೀವು ಈ ಕಾಲೇಜ್ ಪ್ರೆಸಿಡೆಂಟ್
0: ಅಲ್ಲಪ್ಪ, ನೀನು ಪ್ರೆಸಿಡೆಂಟ್.
7: ಏನ್ ಸರ್ ಈಗನ್ ಬಿಟ್ರಿ?
0: ಅವ್ರು ಮೀಟ್ ದಿ ಪ್ರೆಸಿಡೆಂಟ್ ಅಂದ್ರೆ ನೀ ಕೈ ನೀಡ್ಬಿಟ್ಟೆ.
7: ಅಯ್ಯೋ ಕ್ಷಮಿಸಿ ಸರ್, ಅಭ್ಯಾಸ ಬಲ.
8: ಪ್ರೆಸಿಡೆಂಟ್ ನಮಸ್ಕಾರ.
0: ಲಕ್ಕಪ್ಪನವ್ರೆ, ಬನ್ನಿ ಬನ್ನಿ.
8: ಅಮ್ಮ ರಾಮ ಲಕ್ಕಪ್ಪನವ್ರಿಗೆ ಒಂದು ಕುಚ್ಚಿ ತಂದು ಹಾಕಪ್ಪ.
0: ಲಕ್ಕಪ್ಪ, ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಇದೆ.
8: ಅಪ್ಪಣೆ ಆಗ್ಲಿ.
0: ಕಾಲೇಜ್ನಲ್ಲಿ ಹುಡುಗರು ಮಧ್ಯಾಹ್ನದೊತ್ತು ಊಟ ತಿಂಡಿ ಮಾಡೋದಕ್ಕೆ ಸಿಂಪಲ್ ಆಗಿ ಒಂದು ಹಾಲ್, 80 ಅಡಿ ಉದ್ದ, 40 ಅಡಿ ಆಗಲ್ಲ. ಎಷ್ಟಾಗ್ಬೋದ್ರೆ ಎಸ್ಟಿಮೇಟು?
8: 80-40 ಸಿಂಪಲ್ ಆಗಿ ಆಗ್ಬೇಕು. ಸುಮಾರು 30-35 ಮುಟ್ಟಬಹುದು.
0: ಅದನ್ನ 50 ಅಂತ ಮಾರಿ 10 ಇಟ್ಲಾಗಿ ತಳ್ಳಿ. ಇನ್ನು 5 ನೀವು ತಿನ್ಕೊಳ್ಳಿ.
8: ಅದೆಲ್ಲ ಬೇಡ, ಅದೆಲ್ಲ ಬೇಡ. ನೋಡಿ, 10 ಇತ್ಲಾಗ ತಳ್ಳೋದು ಬೇಡ, 5 ಇತ್ಲಾಗ ತಗೊಳ್ಳೋದು ಬೇಡ. ನೋಡಿ ಲಕ್ಕಪ್ಪನವ್ರೆ, ನಮ್ ಜಯನಗರದ ಮನೇನ ಕಂಪ್ಲೀಟ್ ಮಾಡಿ ಕೊಟ್ಟುಬಿಡಿ.
9: ಅಮ್ಮ, ಜಯನಗರದ ಮನೆ ಕಂಪ್ಲೀಟ್ ಮಾಡ್ಬೇಕಾದ್ರೆ ಕಡೆ ಪಕ್ಷ ನಾನೇ 10 ಕೈಯಿಂದ ಹಾಕ್ಬೇಕಾಗತ್ತೆ.
8: ಹೌದಾ ಲಕ್ಕಪ್ಪನವ್ರೆ? ಏನ್ರಿ ಈ ಕಾಂಟ್ರಾಕ್ಟ್ ನ ಬೇರೆ ಯಾರಿಗಾದ್ರೂ ಕೊಡಬಾರ್ದೆ?
9: ಅಮ್ಮ ಅಮ್ಮ ಅಮ್ಮ, ಅರ್ಥವಾಯ್ತು ಅರ್ಥವಾಯ್ತು. ಆಯ್ತು, ಹುಡುಗರ ಊಟದ ಮನೆ ಮುಗಿಯೋದ್ರಲ್ಲಿ ನಿಮ್ಮ ಜಯನಗರದ ಮನೆ ಕಂಪ್ಲೀಟ್ ಆಗಬೇಕು.
8: ತಿಳೀತು ತಿಳೀತು ಪ್ರೆಸಿಡೆಂಟ್ರೆ, ಬರ್ತೀನಿ. ಅಮ್ಮ, ಜಯನಗರ ಮನೆ ಕಂಪ್ಲೀಟ್.
9: ಸದ್ಯಾಯ್ತು ಅಂತ ಬಾಗಿಲು ಬಂದು ಬುಟ್ಟು ನಿಂತ್ಕೊಂಡ್ಬಿಡ್ತೀರ? ಕೆಲಸ ಮಾಡಕ್ ಕೇಳಿಲ್ವಣ್ಣ, ಎಣ್ಣೆಯಿಂದ ನೋಡ್ತಾ ಇದ್ದೀನಿ, ಒಂದಡಿ ಗೋಡೆ ಮೇಲೆ ಕೆದ್ದಿಲ್ಲ. ಹ್ಞೂ, ಕೆಲಸ ಮಾಡಿ ಕೆಲಸ ಮಾಡಿ. ಓಹೋ, ನಮಸ್ಕಾರ ನಮಸ್ಕಾರ ಪ್ರಿನ್ಸಿಪಾಲ್ ಸಾಹೇಬರಿಗೆ.
10: ನಮಸ್ಕಾರ ಕಾಂಟ್ರಾಕ್ಟ್ರೆ. ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಯಾವಾಗಪ್ಪ ಮುಗಿಸ್ಕೊಡ್ತೀರಿ?
9: ನಾನು ಕೆಲಸ ಹಿಡಿಯೋದೇ ಕಷ್ಟ, ಹಿಡೀತು ಅಂದ್ರೆ ಮುಗೀತು ಅಂತ ಲೆಕ್ಕ.
10: ಲಕ್ಕಪ್ಪನವ್ರೆ, ಕೊಟೇಶನ್ ಅಲ್ಲಿ ತೇಗದ ಮರದ ಕಿಟಕಿ ಬಾಗಿಲು ಹಾಕ್ತೀನಿ ಅಂತ ಬರ್ಕೊಟ್ಟಿದ್ದೀರಲ್ರಿ.
9: ಹಾಕ್ಸಿದ್ರ ಸ್ವಾಮಿ, ತೇಗದ ಮರ
10: ತೇಗದ ಮರವೇನ್ರಿ?
9: ಮುಗಿಸೋರ್ದು ಕಾಣ ತೇಗು
10: ತೇಗು ಅಗ್ಗದ ಕಾರಣ ಮರ ಹಾಕಿಬಿಟ್ಟು ನೀವು ತುಪ್ಪಿನ ತೇಗ್ತಾ ಇದೀರ. ಮರದ ಬಗ್ಗೆ ನನಗೆ ಹೇಳ್ಕೊಡ್ತಾ ಇದೀರೇನ್ರಿ? ಈ ತೇಗದ ಮರವೇನ್ರಿ? ಏನ್ರಿ ಕೊಟೇಶನ್ ಅಲ್ಲಿ ಗಾರೆ ಹಾಕಿ ಗೋಡೆ ಕಟ್ತೀನಿ ಅಂತ ಹೇಳ್ಬಿಟ್ಟು ಮಣ್ಣು ಮಣ್ಣು ಹಾಕ್ತಾ ಇದೀರೇನ್ರಿ?
9: ಪ್ರಿನ್ಸಿಪಾಲ್ ಸಾಹೇಬ್ರೆ, ನಿಮ್ಗೆ ಯಾಕ್ರಿ ಇದೆಲ್ಲ? ನಾನುಂಟು ಪ್ರೆಸಿಡೆಂಟ್ರು ಉಂಟು,

0: ನೀವು ಸುಮ್ಮನೆ ಕಾಲೇಜ್ ಹೋಗಿ ಹುಡುಗರಿಗೆ ಪಾಠ ಹೇಳ್ಕೊಂಡು ಮಿಕ್ಕ ಪ್ರೊಫೆಸರ್ಗಳು ಸರಿಯಾಗಿ ಡ್ಯೂಟಿ ಮಾಡ್ತಾರ ಇಲ್ವಾ ನೋಡಿ ಹೋಗಿ ಹೋಗ್ರಿ ಹೋಗ್ರಿ.
1: ಮಿಸ್ಟರ್ ಲಕ್ಕಪ್ಪ, ಹುಡುಗರಿಗೆ ಪಾಠ ಹೇಳ್ಕೊಡೋದು ಗೊತ್ತು, ನಿಮ್ಮಂಥವ್ರ ಕಳ್ಳಾಟ ಕಂಡಿಡಿಯೋದು ನನಗೆ ಗೊತ್ತು. ನಿಮ್ಮ ಕಟ್ಟಡದ ಕೆಲಸ ನಿಲ್ಲಿಸ್ರಿ, ನಾನು ಪ್ರೆಸಿಡೆಂಟ್ ಹತ್ರ ಮಾತಾಡ್ತೀನಿ. ಏಯ್ ನಿಲ್ಲಿಸ್ರಿ ಆ ಕೆಲಸನ.
2: ಆಯ್ತು ರೀ, ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿಬಿಟ್ಟೆ ಅಂತ ಇಟ್ಕೊಳ್ಳಿ, ಕಟ್ಟಡ ಕಂಪ್ಲೀಟ್ ಮಾಡೋದು ಹೇಗ್ರೆ?
3: ಆ ಜವಾಬ್ದಾರಿ ನಂಗೆ ಬಿಡಿ ಸರ್.
2: ಅಂದ್ರೆ ನೀವೇ ಕಾಂಟ್ರಾಕ್ಟ್ ವಹಿಸ್ಕೊಂಡ್ಬಿಡ್ತೀರಾ?
3: ಕಾಂಟ್ರಾಕ್ಟ್ರೆ ಬೇಕಿಲ್ಲ ಸರ್.
2: ಹೇಗ್ರಿ ಆಗುತ್ತೆ? ಸರ್ಟಿಫೈಡ್ ಕಾಂಟ್ರಾಕ್ಟ್ ಕೆಲಸ ವಹಿಸಿದ್ರೇನೆ ಫಂಡರ್ ಹಣ ಕೊಡೋದಕ್ಕೆ ಸಾಧ್ಯ ಇಲ್ಲದೇ ಇದ್ರೆ ಇಂಪಾಸಿಬಲ್.
3: ಹಾಗಾದ್ರೆ ನಿಮ್ ಫಂಡ್ ಹಣವೇ ಬೇಡಿ ಸರ್.
2: ಅಂದ್ರೆ ಏನ್ ಚೂಮಂತ್ರ ಮಾಡಿ ಕಟ್ಟಡ ಕಟ್ಟಿಸ್ತೀರೇನ್ರೆ?
3: ಚೂಮಂತ್ರ ಯಾಕೆ ಸರ್? ನಾನು ಹುಡುಗರು ಮನೆ ಮನೆ ಅಲೆದು ಚಂದ ಎತ್ತು ಕಟ್ತೀವಿ ಸರ್.
2: ಚಂದ ಎತ್ತು ನೀವು ಕಟ್ಸಿದ್ರೆ ನಿಮ್ ಹುಡುಗರ ಅಲ್ಲಿ ಬಂದು ಊಟನೂ ಮಾಡುದು.
3: ಸರ್ ನೀವು ಪರ್ಮಿಷನ್ ಒಂದು ಕೊಡಿ ಸರ್, ಕಟ್ಟಡ ಕಟ್ಟಿ ಉದ್ಘಾಟನೆ ತಮ್ಮನೇ ಕರೀತೀನಿ.
2: ಕರೀರಿ ಕರಿ ಬರ್ತೀನಿ. ಅಷ್ಟೊಳಗೆ ನಾನು ಬ್ರಹ್ಮನಿಗೆ ಒಂದು ಅಪ್ಲಿಕೇಶನ್ ಹಾಕೊಂಡು ನನ್ನ ಆಯಸ್ಸನ್ನು 60-70 ವರ್ಷ ಜಾಸ್ತಿ ಸ್ಯಾಂಕ್ಷನ್ ಮಾಡಪ್ಪ. ಯಾಕೆಂದ್ರೆ ನೀವು ಉದ್ಘಾಟನೆ ಕರೆಯೋವರೆಗೂ ನಾನು ಬದುಕಿರ್ಬೇಕಲ್ಲಪ್ಪ.
3: ತಮಾಷೆ ಮಾಡಬೇಡಿ ಸರ್.
2: ತಮಾಷೆ ಯಾರು ಮಾಡ್ತಿರೋದ? ನೀವ ನಾನ ಚಂದ ಹಣ್ಣು ಕಟ್ಟಡ ಕಟ್ಟಿಸ್ತಾರ ಕಟ್ಸ್ರಿ ಕಟ್ಸಿ ಕಟ್ಸಿ.
3: ಡಬ್ಲ
2: ಡಬ್ಲ ಡಬ್ಲ ಭಾವಿ ತೋರ್ತೀರೇನ್ರೆ? ತೋಡಿ ತೋಡಿ ತೋಡ್ರಿ.

0: ಈ ಭೋಜನ ಗೃಹ ಪೂರ್ತಿಯಾದದ್ದು ವಿದ್ಯಾರ್ಥಿಗಳ ಕೊಡುಗೆಯಿಂದ, ವಿದ್ಯಾರ್ಥಿಗಳ ದೈಹಿಕ ಶ್ರಮದಿಂದ ಹಾಗೂ ನಮ್ಮ ಪ್ರಿನ್ಸಿಪಾಲರ ಅಧ್ಯಾಪಕರುಗಳ ವಿಶ್ವಾಸದಿಂದ. ಹಾಗೂ ನಮ್ಮ ಕಾಲೇಜಿನ ಪ್ರೆಸಿಡೆಂಟ್ರಿಂದ. ಕಟ್ಟಡ ಮುಗಿದ ಮಾತ್ರಕ್ಕೆ ಎಲ್ಲ ಮುಗೀತು ಅಂತ ಅರ್ಥ ಇಲ್ಲ. ವಿದ್ಯಾರ್ಥಿಗಳು ಕೂತು ಊಟ ಮಾಡೋಕ್ಕೆ ಕುರ್ಚಿ ಟೇಬಲ್ ಎಲ್ಲ ಬೇಕು. ಅದನ್ನೆಲ್ಲ ಕೊಂಡುಕೊಳ್ಳಕ್ಕೆ ನಮ್ಮಲ್ಲಿ ಸಾಕಷ್ಟು ಹಣ ಉಳಿದಿಲ್ಲ. ನಮ್ಮ ಪ್ರೆಸಿಡೆಂಟ್ ಅವರ ಧರ್ಮಪತ್ನಿಯವರು ಬಹಳ ಉದಾರಿಗಳು. ಅವರು ದೊಡ್ಡ ಮನಸ್ಸು ಮಾಡಿ ತಮ್ಮ ಮೈ ಮೇಲಿರೋ ಒಡವೆಗಳನ್ನೆಲ್ಲ ದಾನ ಮಾಡಿದ್ರೆ ಈ ಕೆಲಸ ನೆರವೇರುತ್ತೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆಲ್ಲ ಪ್ರತಿನಿತ್ಯ ಊಟ ಮಾಡುವಾಗ ಈ ತಾಯಿಯವ್ರನ್ನ ನೆನೆಸ್ಕೊಳ್ತಾ ಇರ್ತೀವಿ.
1: ಅಯ್ಯೋ, ಇವತ್ತು ಯಾವ ಘಳಿಗೆಯಲ್ಲಿ ಎದ್ನೋ, ಮೈ ಮೇಲೆಲ್ಲ ಒಡವೆನೆಲ್ಲ ಯಾಕೆ ಹಾಕೊಂಡು ಹೋದ್ನೋ? ದೇವ್ರೇ ದೇವ್ರೇ,
2: ಸುಮ್ಮನೆ ಈ ದಾನದಿಂದ ನಮ್ಮ ಪ್ರತಿಷ್ಠೆ
1: ಹೆಚ್ಚುತ್ತೆ
2: ನೋಡಿ.
1: ನಿಮಗೆ ಪೇಪರು, ನಾನು ಪಾಪರು. ಆ ಪ್ರಿನ್ಸಿಪಾಲ, ಆ ಶಿಶುಪಾಲ, ಅವನ ಕೀರ್ತಿ ಹೆಚ್ಚಿಸ್ಕೊಳ್ಳೋಕೆ ನನ್ನ ಒಡವೆನೆಲ್ಲ ಕಸ್ಕೋಬೇಕೇನ್ರಿ? ಕ್ಯಾಂಟೀನ್ ಕಟ್ಟಡದ ಕಾಂಟ್ರಾಕ್ಟ್ ನಲ್ಲಿ ಹಣ ಹೊಡೆದು ಮನೆಗೆ ಬೇಡ, ಬೆಡ್ರೂಮ್ಗಾದ್ರೂ ಏರ್ ಕಂಡೀಷನ್ ಹಾಕ್ಸೋಣ ಅಂದಿದ್ದೆ, ಅದಕ್ಕೂ ಕಲ್ಲು ಹಾಕ್ತ. ಕಬ್ಬಿಣ ಸಿಮೆಂಟ್ನಾದ್ರೂ ಉಳಿಸಿ ಜಯನಗರದ ಮನೆ ಕಂಪ್ಲೀಟ್ ಮಾಡೋಣ ಅಂತಿದ್ದೆ, ಅದಕ್ಕೂ ಮಣ್ಣು ಹಾಕ್ದ. ಇನ್ನವನ್ ಮಾಡಕ್ ಉಳಿದಿರೋದು ಒಂದೇ ಒಂದು ಬಾಕಿ. ಏನು ಏನು ಅಂತ ಕೇಳಿ, ನಿಮ್ ಕೈಗೊಂದು ಕಸ್ಪರ್ಕೆ ಕೊಟ್ಟು ಪ್ರೆಸಿಡೆಂಟ್ರೇ ಕಾಲೇಜ್ ಕಾಂಪೌಂಡ್ ನಲ್ಲಿರೋ ಕಸನೆಲ್ಲ ಗುಡಿಸಿ ಅಮ್ಮವರೇ ಅದನ್ನ ತಗೊಂಡೋಗಿ ತಿಪ್ಪೆಗೆ ಹಾಕಿ ಅಂತ ಹೇಳೋದೊಂದೇ ಬಾಕಿ. ಇರ್ಸಿ, ಮೊದ್ಲು ಆ ದೇವಯ್ಯನ ಪ್ರಿನ್ಸಿಪಾಲ್ಗಿರಿಂದ ಇರ್ಸಿ. ಇಲ್ದೆ ಹೋದ್ರೆ ನೀವು ಕಸ, ಅವನು ಪಕ್ಕೆ ನಿಮ್ಮನ್ನು ಗುಡಿಸ್ಬಿಡ್ತಾನೆ.
2: ಪ್ರಿನ್ಸಿಪಾಲ್ ರೇ, ಹಾ ನಾನೇ ಪ್ರೆಸಿಡೆಂಟ್ ಮಾತಾಡ್ತಿರೋದು. ಅದೇನು ನಮ್ಮ ಹಾಸ್ಟೆಲ್ ಫುಡ್ ಪಾಯ್ಸನ್ ಆಗ್ಬಿಟ್ಟಿದೆ ಅಂತಲ್ಲಪ್ಪ. ಹೌದ್ರಿ, ನಮ್ಮ ಹಾಸ್ಟೆಲೇನೆ ಆ ಹುಡುಗರೆಲ್ಲ ವಾಂತಿ ಮಾಡ್ಕೋತಾ ಇದ್ದಾರಂತೆ, ದೊಡ್ಡ ಗಲಾಟೆ ಆಗ್ಬಿಟ್ಟಿದೆ ಅಂತೆ. ನಾನೀಗ ಹೊರಟಿದ್ದೇನೆ, ಹಾ ನೀವು ಬಂದ್ಬಿಡ್ರಿ.
3: ನೋಡಿ ಪ್ರೆಸಿಡೆಂಟ್, ಈಗ ನಾವು ಅವ್ರಿಗೆ ತಗ್ಗಿದ್ರೆ ನಾಳೆ ಮತ್ತೊಬ್ಬನ ತೆಗೀರಿ ಅಂತ.

0: ನಾಳಿದ್ದು ಮಗದೊಬ್ಬ, ಈಗ ಅವರ ತಾಳಕ್ಕೆ ನಾವು ಕುಣಿತಾ ಇದ್ರೆ ಗತಿ?
1: ನೋಡಿ, ಒಂದು ಕೆಲಸ ಮಾಡಿ, ನಾಳೆನೆ ಹಾಸ್ಟೆಲ್ ಕಮಿಟಿ ಮೀಟಿಂಗ್ ಇದೆ ಅಂತ ನೋಟಿಸ್ ಬೋರ್ಡಲ್ಲಿ ಹಾಕಿಸ್ಬಿಡ್ತೇನೆ. ಆದ್ರೆ ನೀವು ಯಾರು ಮೀಟಿಂಗಿಗೆ ಬರಬೇಡ, ಫೋರಂ ಇಲ್ಲ ಅಂತ ಒಂದು 15 ದಿವಸ ಮುಂದಕ್ಕೆ ಹಾಕ್ಬಿಡ್ತೇನೆ. ಆಮೇಲೆ ನೋಡೋ. ಬಾಕಿ ಮೆಂಬರ್ಸ್ಗೂ ಹೇಳ್ಬಿಡಿ, ಪ್ರೆಸಿಡೆಂಟ್ ಹೇಳಿದ್ದಾರೆ ಯಾರು ಮೀಟಿಂಗಿಗೆ ಬರಬಾರದು ಅಂತ.
2: ಓ
3: ಏನ್ರಿ, ಅಯ್ಯೋ ಇಲ್ಲಿ ನೋಡಿ, ದೊಡ್ಡ ಸೈನ್ಯ ಬಂದಿದೆ.
2: ಏನ್ ಸೈನ್ಯ?
3: ಕಾಲೇಜ್ ಹುಡುಗರು ಹುಡುಗಿರು ಎಲ್ಲರೂ ಬಂದಿದ್ದಾರೆ. ಅಯ್ಯೋ, ಅವ್ರು ನಿಮ್ಮನ್ನ ಏನ್ ಮಾಡ್ಬೇಕು ಅಂತ ಬಂದಿದ್ದಾರೋ ಏನೋ. ಬನ್ನಿ ಬನ್ನಿ, ಹಿಂದ್ಗಡೆ ಬಾಗಿಲಿಂದ ಹೊರಟು ಬಿಡೋಣ.
2: ಬೇಡ, ಅವ್ರಿಗೇನು ಬಾಲ ಬಿಚ್ಚೋ ಹಾಗಿಲ್ಲ ಕಣೆ. ಬರ್ಲಿ, ಬಂದ್ ಏನ್ ಮಾಡ್ತಾರೋ ನೋಡ್ತೀನಿ.
3: ಅಯ್ಯೋ,
1: ಏನ್ರ ಏನೆಲ್ಲ ಬಂದ್ಬಿಟ್ಟಿದ್ದೇನೆ
0: ಸರ್. ಹಾಸ್ಟೆಲ್ ಹುಡುಗರ ಪರವಾಗಿ ನಿಮಗೆ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ. ಹಳೆ ವಾರ್ಡನ್ ನ ವಜಾ ಮಾಡಿ, ಡಾಕ್ಟರ್ ದೇವೇನ ಅವ್ರನ್ನ ವಾರ್ಡನ್ ಮಾಡಬೇಕು ಸರ್.
1: ಮಾಡಿ, ಆರ್ಡರ್ ಮಾಡಿಬಿಟ್ಟ. ಆಡಳಿತ ನಡೆಸೋರು ನಾವಯ್ಯ, ಏನ್ ಮಾಡಬೇಕು ಅಂತ ನಮಗ್ ಗೊತ್ತಿದೆ
0: ಸರ್. ಹಾಸ್ಟೆಲ್ಗೆ ಹಣ ಕೊಟ್ಟು ಊಟ ಮಾಡ್ತಾ ಇರೋರು ನಾವು. ನಮಗ್ ಬೇಕಾದ್ದನ್ನ ಕೇಳೋ ಹಕ್ಕು ನಮಗೂ ಇದೆ.
1: ಹಕ್ಕಿದೆಯಾ? ಚಾಲಾಯ್ಸ್ ಹೋಗ್ರಯ್ಯ, ಹಾಸ್ಟೆಲ್ ಬಾಗಿಲು ಮುಚ್ಚಿಸ್ಬಿಡ್ತೇನೆ. ಅದೆಲ್ಲ ಹೋಗ್ತಿರೋ ಹೋಗಿ, ಅದೇನ್ ಮಾಡ್ತಿರೋ ಮಾಡಿ.

0: ಆಯ್ತ್ರಪ್ಪ ಆಯ್ತು ಆಯ್ತ್ರಮ್ಮ ಆಯ್ತು. ಇಂದ ಮೇಲೆ ಡಾಕ್ಟರ್ ದೇವಯ್ಯನವರೇ ನಿಮ್ಮ ವಾರ್ಡನ್ ಆಗಿರೋದಕ್ಕೆ ಒಪ್ಪಿಸ್ತದೆ. ಡಾಕ್ಟರ್ ದೇವಯ್ಯನವರು ಯೋಚ್ಯ ಹಿಂದೆ ಇದ್ನಲ್ಲ ಅವನ ಅಯೋಚ್ಯ. ಇಂದ ಮೇಲೆ ಡಾಕ್ಟರ್ ದೇವಯ್ಯನವರೇ ನಿಮ್ಮ ವಾರ್ಡನ್ನು.
1: ಈ ದೇವಯ್ಯ ಪ್ರಿನ್ಸಿಪಾಲ್ ಆದ್ಮೇಲೆ ನಮ್ಮ ಕಾಲೇಜಿನ ಪ್ರೆಸಿಡೆಂಟ್ಗೆ ಕಿಂಚಿತ್ತಾದ್ರೂ ಗೌರವ ಕೊಡ್ತಾನೇನ್ರಯ್ಯ? ಯಾಕೆ ಅವ್ರು ನಮ್ಮವರು ಅಂತ ನಿಮ್ಮನ್ನ ಕಂಡ್ರ ಅವನಿಗಾಗತ್ತೇನ್ರಯ್ಯ? ಯಾಕೆ
2: ಯೂನಿಫಾರ್ಮ್?
1: ಅಯ್ಯೋ ಯೂನಿಫಾರ್ಮ್ ಅಲ್ರಯ್ಯ, ನೀವೆಲ್ಲ ನಮ್ಮವರು ಅಂತ. ನಾನು ಅಂದ್ರೆ ವಿಷ ಕರ್ತಾನೆ, ಯಾಕೆ ನಾನು ನಿಮ್ಮವನು ಅಂತ. ಇಂಥ ಅವನ ಕೈ ಕೆಳಗೆ ದಿನ ಬೆಳಗಾದ್ರೆ ನಾವು ಜೀ ಹುಜೂರು ಹೇಳ್ಕೊಂಡು ಬದುಕ್ಬೇಕೇನ್ರಯ್ಯ? ಸಿದ್ದೋ, ಆ ದೇವಯ್ಯ ನಮ್ಮ ಕಾಲೇಜ್ನ ತಾನಾಗೆ ಬಿಟ್ಟು ಓಡ್ ಹೋಗ್ಬೇಕು, ಹಾಗೆ ಮಾಡ್ಬೇಕು.
3: ವೆರಿ ವೆರಿ ವೆರಿ. ನಾಳೆ ಬೆಳಿಗ್ಗೆ ಕಾಲೇಜ್ಗೆ ಹೋಗಕ್ ಮುಂಚೆ
4: ಸರಿ ಸರ್
3: ನನ್ ಬಂದು ನೋಡು.
4: ಬರ್ತೀನಿ ಸರ್.
3: ಗುಡ್ ನೈಟ್ ಬಾಯ್.
4: ಗುಡ್ ನೈಟ್ ಬಾಯ್.
3: ಸರ್
5: ಏನ್
3: ಇರ್ಲಿ ಪರವಾಗಿಲ್ಲ
5: ಹೇಳೋ.
6: ನೀವು ಮಾತಾಡೋವಾಗ್ಲೆಲ್ಲ ಪದೇ ಪದೇ ನಮ್ಮವರು ನಮ್ಮ

0: ಅವರು ಅಂತ ಹೇಳ್ತಾನೆ ಇರ್ತಿರಲ್ಲ, ಈ ನಮ್ಮವರು ಅಂದ್ರೆ ಏನ್ ಸಾರ್?
1: ಮಂಕ ಮುಂಡೆ ಮಂಕೆ ಮಂಕೆ
2: ಲಾಸಿತು.
1: ಈ ಮುಟ್ಟಾಳನ್ನ ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗಿ ಯಾವ್ದಾದ್ರು ಮರದ ನೆರಳನ್ನ ಕೂಡಿಸ್ಕೊಂಡು ನಮ್ಮವರು ಅಂದ್ರೆ ಏನು ಅಂತ ಹೇಳ್ಕೊಡು.
2: ಅಯೋಗ್ಯನಿಗೆ ಲೇ ಬರಲು.
1: ನಾನು ಬಯಸಿದ ಕಾಲ ಬಂದು ಹೋಯ್ತು. ಡಾಕ್ಟರ್ ದೇವಯ್ಯ ದೇಶಾಂತರ ಹೋಗ್ತಾ ಇದ್ದಾರೆ, ಪ್ರಿನ್ಸಿಪಾಲ್ ಜಾಗ ಖಾಲಿ, ಆ ಜಾಗ ನನಗ್ ಕೊಡ್ಸ್ಕೊಡ್ಬೇಕು. ಯಾವ ಕಾರಣಕ್ಕೂ ಇಲ್ಲ ಅನ್ಬಾರ್ದು.
3: ಇನ್ಯಾಕ ಅನುಮಾನ? ದೇವಯ್ಯನವ್ರು ಹೋದ್ರು ಅಂದ್ಮೇಲೆ ಆ ಸೀಟ್ ನಿಮಗೆ?
1: ಹಾಗಲ್ಲ ಅಮ್ಮ ಅವರೇ, ಪ್ರಿನ್ಸಿಪಾಲ್ ಜಾಗಕ್ಕೆ ಡಾಕ್ಟ್ರೇಟ್ ಮಾಡಿರೋರ್ನೇ ತಗೋಬೇಕು ಅಂತ ಕಮಿಟಿ ಮೆಂಬರ್ಸ್ ಎಲ್ಲ ಮಾತಾಡ್ಕೋತಿದ್ದಾರೆ ಅಂತ ಒಂದು ಒಡಕು ಸುದ್ದಿ. ನನಗೆ ಡಾಕ್ಟ್ರೇಟ್ ಕೊಟ್ಟಿಲ್ಲ.
3: ಆ ಭಯ ನಿಮ್ಗೆ ಯಾಕ್ರಿ ಅಡ್ವಯ್ಯನವ್ರೆ? ಕಮಿಟಿ ಮೆಂಬರ್ಸ್ ಎಲ್ಲ ನಮ್ಮ ಹಸ್ಬೆಂಡ್ ಕೈ ಬೊಂಬೆಗಳು. ಇವರು ಹೂ ಅಂದ್ರೆ ಅವರು ಹೂ, ಇವರು ಹೂ ಅಂದ್ರೆ ಅವರು ಹೂ.
1: ಆದ್ರೆ ಪ್ರೆಸಿಡೆಂಟ್ ಯಾಕೋ ಇನ್ನು ಹೂ ಅನ್ಲಿಲ್ವಲ್ಲ.
3: ಏನ್ರಿ ಅಡ್ವಯ್ಯನವ್ರ ವಿಷಯ ಹೂನೋ ಹೂನೋ?
1: ಅಮ್ಮ ಅವರೇ, ಅಮ್ಮ ಅವರೇ,
3: ಇಲ್ನೋಡಿ ಅಡವೈನವ್ರ ವಿಷಯ ಹೂ.
4: ಅಡವಯ್ಯ
1: ಪ್ರೆಸಿಡೆಂಟ್ರೇ?

0: ಎಲ್ರು ಯಾರಿಗೂ ಹೇಳದೆ ಎಲ್ಲಿ ಹೋಗಿದ್ರಿ?
1: ನಮ್ ಪ್ರಿನ್ಸಿಪಾಲ್ ಸೆಂಡ್ ಆಫ್ ಕೊಡೋದಕ್ಕೆ ಏರ್ಪಾಟ್ ಹೋಗಿದ್ವಿ ಸರ್.
0: ಯಾಕೆ? ನಿನ್ನೆ ಸಂಜೆ ಅವರ ಕಾಲೇಜಿನಲ್ಲಿ ಕೊಟ್ಟು ಪಾರ್ಟಿ ಸಾಲದು ಅಂತ ಕ್ಲಾಸ್ ಚಕ್ಕರ್ ಹೊಡೆದು ಏರ್ಪೋರ್ಟ್ಗೆ ಹೋಗಿದ್ರು ಸೆಂಡ್ ಆಫ್ ಕೊಡೋಕೆ.
1: ಅಭಿಮಾನ ಸರ್, ನಾಳೆ ದಿವಸ ನೀವು ಹೋದ್ರು ನಿಮ್ಗೂ ಹಾಗೆ ಕೊಡ್ತೀವಿ.
0: ಹುಚ್ಚ ಬಾಯಿ, ಡಿಸೊಬಿಡಿಯಂಟ್ ರಾಸ್ಕಲ್, ನಿಮ್ಮನ್ನ ಒಬ್ಬೊಬ್ಬನು ಸಿವಿಯರ್ ಆಗಿ ಪನಿಷ್ ಮಾಡ್ಬೇಕು. ನಿಮಗೆ ಯೂನಿಫಾರ್ಮ್ ಒಂದು ಕೇಳು, ನೀವೇನ್ ಪೊಲೀಸ್ನವರು ಮಿಲಿಟರಿ ಅವರು ಯೂನಿಫಾರ್ಮ್ ಹಾಕೊಳ್ಳೋಕೆ ಆ ಹಳದಿ ಬಣ್ಣ ಬೇರೆ ಕಾಲೇಜ್ ಹುಡುಗರು ನೋಡಿ ಅವ್ರು ಏನ್ ಟ್ರಿಮ್ ಆಗಿರ್ತಾರೆ, ಎಂಥೆಂಥ ಫ್ಯಾಷನಬಲ್ ಡ್ರೆಸ್ಸಸ್, ಅವ್ರ ಹೇರ್ ಸ್ಟೈಲ್ ಏನು. ಆ ಹೆಣ್ಣು ಮಕ್ಕಳನ್ನು ನೋಡಿದ್ರೆ ಮನಸ್ಸಿಗೆ ಎಷ್ಟು ಹಿತವಾಗತ್ತೆ. ನೀವು ಇದ್ದೀರಾ ಎಲ್ಲ ಹಳದಿ ಬಣ್ಣ ಸನ್ಯಾಸಿಗಳ ಹಾಗೆ. ಕತ್ತೆಗಳ ಕತ್ತೆಗಳ
1: ಏನಂದ್ರೆ ಸರ್,
0: ಕತ್ತೆಗಳು ಒಂದೇ.
2: ಹೆಡ್ಸ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ ಮೀಟಿಂಗ್, ವಿಷಯ ಕಾಲೇಜಿನಲ್ಲಿ ಅಶಿಸ್ತು.
0: ಕಾಲೇಜಿನ ಆಡಳಿತ ವ್ಯವಸ್ಥೆ ತೀರಾ ಹದಗೆಟ್ಟಿದೆ. ಈ ಸಂಸ್ಥೆಯಲ್ಲಿ ಶಿಸ್ತು ಸತ್ತೋಗಿದೆ. ನಿಮ್ಮ ನಿಮ್ಮ ಕರ್ತವ್ಯಗಳನ್ನ ನೀವು ಶ್ರದ್ಧೆಯಿಂದ ಪಾಲಿಸ್ತಾ ಇಲ್ಲ.
3: ಈ ಅಪಾದನೆ ಎಲ್ಲ ಯಾರ ಮೇಲೆ ಮಾಡ್ತಿದ್ದೀರಿ ಸರ್?
0: ಯಾರ ಮೇಲೆ? ನಿಮ್ಮ ಮೇಲೆ, ನಿಮ್ಮ ಈ ಅಧ್ಯಾಪಕ ವರ್ಗದ ಮೇಲೆ.
4: ಆ ಮಾತನ್ನ ವಾಪಸ್ ತಗೊಳ್ಳಿ ಸರ್. ಇಲ್ಲಿ ಆಡಳಿತ ನಡೆಸ್ತಾ ಇರೋದು ನೀವು. ಅದೇನಾದ್ರು ಕೆಟ್ಟಿದ್ರೆ ಅದು ನಿಮ್ಮಿಂದ.
1: ಸಂಸ್ಥೆಯಲ್ಲಿ ಶಿಸ್ತು ಸತ್ತೋಗಿದೆ ಅಂದ್ರಲ್ಲ, ಶಿಸ್ತು ಸಂಸ್ಥೆಯಲ್ಲಿ ಸತ್ತಿಲ್ಲ ಸರ್, ಅದು ನಿಮ್ಮಲ್ಲಿ ಸತ್ತೋಗಿದೆ.
5: ನಿಮ್ ಚೇಲಾಗಳು ಅನ್ಸ್ಕೊಂಡು ಮರೀತಾರಲ್ಲ ಕೆಲವು ವಿದ್ಯಾರ್ಥಿಗಳು, ಅವರಲ್ಲಿ ಸತ್ತೋಗಿದೆ ಸರ್ ಶಿಸ್ತು.
0: ಕರ್ತವ್ಯ ನಿಷ್ಠೆ ನಮ್ಮಲ್ಲಿ ಇಲ್ಲ ಅಂತ ದೂರ್ತಿದ್ರಲ್ಲ, ಇದು ನ್ಯಾಯವೇ ಪ್ರಿನ್ಸಿಪಾಲ್ ರೀ? ಮನ್ಸಿಗೆ ಬಂದ ಕಾಲೇಜಿಗೆ ಬರ್ತಾ ಇರೋರು ನೀವು ನಾವು.
4: ನೀವ್ ತಗೋಬೇಕಾ ಕ್ಲಾಸ್ಗಳಿಗೆಲ್ಲ ಯಾರ್ಯಾರನ್ನೋ ಕಳಿಸಿ ರೂಮಲ್ಲಿ ಗೊರಕೆ ಹೊಡೆಯೋದು ನೀವು ನಾವು.
0: ಸ್ಥಾನಮಾನಗಳ ಪರಿವೇ ಇಲ್ಲದೆ ನಿಮ್ಮ ಬಾಯಿ ಬಂದ ಹಾಗೆ ವರ್ತಿಸ್ತಾ ಇದ್ದೀರಿ. ನಾನು ಯಾ ಈ ಕಾಲೇಜಿನ ಪ್ರಿನ್ಸಿಪಾಲ್? ಪ್ರಿನ್ಸಿಪಾಲ್ ಜ್ಞಾನವೃದ್ಧ ವಯೋವೃದ್ಧ, ನನ್ನ ಈ ಸ್ಥಾನಕ್ಕೆ ಸಲ್ಲಿಸಬೇಕಾದ ಮರ್ಯಾದೆನ ನೀವ್ ಯಾರು ಸಲ್ಲಿಸ್ತಾ ಇಲ್ಲ.
6: ಎಸ್ ಪ್ರಿನ್ಸಿಪಾಲ್ ರನ್ನ ನಿಮ್ ಸ್ಟೂಡೆಂಟ್ ತಿಳ್ಕೊಂಡಿದ್ದೀರೇನ್ರಿ?
7: ಸೀತಮ್ಮ, ಮರ್ಯಾದೆ ಬೇಕು ಅನ್ನೋರು ಅದನ್ನ ಕೊಡೋದನ್ನು ಅಭ್ಯಾಸ ಮಾಡ್ಕೋಬೇಕಮ್ಮ.
0: ಪಂಡಿತ್ರೆ

0: ಕನ್ನಡ ಪಂಡಿತ್ರಿ, ನಿಮಗೂ ಬೇಕೇನ್ರಿ ಮರ್ಯಾದೆ? ಕಳಿಸ್ತೀನಿ ನಿಮ್ಗೆಲ್ರಿಗೂ ಮರ್ಯಾದೆನ ಮೆಮೊ ಮೂಲಕ ಕಳಿಸ್ತೀನ್ರಿ. ಸೀತಮ್ಮ ನೀ ಬಾಮ್ಮ.
1: ಏನ್ರಿ ನೀವೇನ್ರಿ ನನಗೆ ಮೆಮೊ ಇಶ್ಯೂ ಮಾಡಿದವರು?
2: ಎಲ್ಲಾ ಪ್ರೊಫೆಸರ್ಗೂ ಮೆಮೊ ಕಳಿಸ್ಬೇಕು ಅಂತ ತಾವೇ ಅಪ್ಪಣೆ ಕೊಟ್ಟಿದ್ರಿ. ಆ ಪಟ್ಟಿಲಿ ತಮ್ಮ ಹೆಸರು ಇದ್ದಿದ್ರಿಂದ ಆಟೋಮ್ಯಾಟಿಕ್ ಆಗಿ ತಮಗೂ ಒಂದ್ ಮೆಮೊ.
1: ಹುಚ್ಚಿ ಬಾಯ್ನ, ನಾನೀಗ ಪ್ರೊಫೆಸರು ಪ್ರಿನ್ಸಿಪಾಲು.
2: ನಿಜ ಸರ್, ತಾವು ಪ್ರಿನ್ಸಿಪಾಲ್ರು. ಆದ್ರೆ ಆ ಪ್ರಾಧ್ಯಾಪಕರ ಪಟ್ಟಿಲಿ ತಮ್ಮ ಪರ್ಮನೆಂಟ್ ಸ್ಥಾನ ಹಿಸ್ಟ್ರಿ ಪ್ರೊಫೆಸರ್ ಅಂತ ತಾನೇ ಇರೋದು. ಏನಿದ್ರು ತಮ್ಮ ಪ್ರಿನ್ಸಿಪಾಲ್ಗಿರಿ ಟೆಂಪ್ರರಿ ತಾನೆ.
1: ಕೃಷ್ಣಪ್ಪ, ಮೊದಲು ನಿಮ್ ಡಿಪಾರ್ಟ್ಮೆಂಟ್ ಮ್ಯಾಥಮೆಟಿಕ್ಸ್. ರಂಗಸ್ವಾಮಿ
3: ಸರ್,
1: ಈ ವಸಂತ ಮೂರ್ತಿನ ಕರೆಯಿರಿ.
3: ಸರಿ ಸರ್.
1: ಏನಾದ್ರೂ ಒಂದು ಪ್ರಶ್ನೆ ಕೇಳ್ರಿ.
3: ಡಾಕ್ಟರ್ ರಾಮಾನುಜಂ ಗೊತ್ತೇನ್ರಿ?
4: ಗೊತ್ತು ಸರ್, ನಮ್ಮನೆ ಪಕ್ಕದ ಬೀದಿನೇ ಅವ್ರ ಕ್ಲಿನಿಕ್. ಒಳ್ಳೆ ಪ್ರಾಕ್ಟೀಸ್ ಇದೆ. ಎಂತೆಂಥ ಕಾಲೇಜ್ ಗುಣಮಾಡಿದಾರೆ ಅಂತೀರಾ?
3: ವೆರಿ ಗುಡ್, ವೆರಿ ಗುಡ್. ಏನ್ ಗುಡ್ ಸರ್, ನನ್ ಕರ್ಮ ಅಲ್ರಿ. ನಾನ್ ಕೇಳ್ತಿರೋದು ಫೇಮಸ್ ಮ್ಯಾಥಮೆಟಿಷಿಯನ್ ಡಾಕ್ಟರ್ ರಾಮಾನುಜಂ ಅವ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತೇನ್ರಿ?
4: ಅವರೇ ಅವರೇ ಸರ್, ಫೇಮಸ್ ಮ್ಯಾಥಮೆಟಿಷಿಯನ್.
5: ವೆರಿ ಗುಡ್, ವೆರಿ ಗುಡ್.
3: ಸರಿ ಸರಿ, ಹೋಗ್ಲಿ. ಒಂದ್ ಸಿಂಪಲ್ ಕ್ವಶನ್ ಕೇಳ್ತೀನಿ. ಹತ್ತೊಂಬತ್ತರ ಮಗ್ಗಿ ಹೇಳಿ.
4: ಹತ್ತೊಂಬತ್ತರಲ್ಲೇ ಹತ್ತೊಂಬತ್ತು, ಹತ್ತೊಂಬತ್ತರಲ್ಲೇ ಮೂವತ್ತೆಂಟು, ಹತ್ತೊಂಬತ್ಮೂರಲ್ಲಿ ಮೂವತ್ತಾರು, ಹತ್ತೊಂಬತ್ನಾಲ್ಕಲ್ಲಿ ಅರವತ್ತಾರು,
1: ಎಪ್ಪತ್ತಾರಲ್ವೇನ್ರಿ? ಅವರು ಸರಿ ಇವರು ಸರಿ, ಕಾಲೇಜಿಗೆ ಹುಡುಗರು ಮಗ್ಗಿನ ಕಲಿಯೋಕೆ ಬರ್ತಾರೆ.
6: ಸಾರಿ ಸರ್,
1: ಚಿಕ್ಕ ವಯಸ್ಸಿನಲ್ಲಿ ಗಟ್ ಮಾಡಿದ್ರೆ ಹೀಗೆ ಕೇಳ್ತಾ ಇದ್ರ?
6: ಹೌದು ಸರ್, ಚಿಕ್ಕ ವಯಸ್ಸಿನಲ್ಲಿ ಏನೇ ಮಾಡಿದ್ರು ಅದನ್ನ ಈಗ ಕೇಳಬಾರ್ದು.
1: ಅಲ್ಲ, ನನಗೆ ಮಗ್ಗಿ ಮರ್ತು ಹೋಗಿದ್ಯಪ್ಪ ಅಂದ ಮಾತ್ರಕ್ಕೆ ನಾನು ಈ ಪ್ರಿನ್ಸಿಪಾಲ್ ಗಿರಿಗೆ ನಾಲಾಯಕು ಅಂತಲ. ರಂಗಸ್ವಾಮಿ, ಅಪಾಯಿಂಟ್ಮೆಂಟ್ ಆರ್ಡರ್ ಟೈಪ್ ಮಾಡಿ ಕೊಟ್ಟು ಕಳ್ಸ.
4: ಸರಿ ಸರ್.
1: ಏನ್ರಿ?
6: ಸರಿ ಸರ್,
1: ಅಲ್ಲಿ ಕೂತೀರಿ, ಬರ್ತೀನಿ. ಇನ್ನು ಕನ್ನಡ ನೋಡಿ, ಸಮಕಾಲೀನ ಸಾಹಿತ್ಯದ ಬಗ್ಗೆ ಒಂದೆರಡು ಸಿಂಪಲ್ ಕ್ವಶನ್ಸ್ ಕೇಳಿ. ಯಾವುದೋ ಕಾಲದಲ್ಲಿದ್ದ ಪಂಪ ರಮ್ಯರ ಬಗ್ಗೆ ಕೇಳಿ ಕ್ಯಾಂಡಿಡೇಟ್ ಗಾಬರಿ ಮಾಡಬೇಡಿ. ಆಗ್ಲಿ ಸ್ವಾಮಿ.
7: ಕುವೆಂಪು ಅನ್ನೋರು ಯಾರ್ರಿ?
3: ಅವರೊಬ್ರು ಮಹಾಕವಿ ಸರ್.
7: ಎಂಥ ಕವಿ?
3: ಮಹಾಕವಿ.
7: ಅವರು ಏನೇನು ಬರೆದಿದ್ದಾರೆ?
3: ಪದ್ಯ ಬರೆದಿದ್ದಾರೆ ಸರ್.
1: ಗುಡ್ ಗುಡ್.
7: ಅವರು ಬರೆದಿರೋ ಪದ್ಯಗಳಲ್ಲಿ ಒಂದನ್ನು ಹೇಳ್ತೀರಾ?
8: ಆವಿನ ರೋಸ ಹನ್ನೆರಡು ವರ್ಷ, ನನ್ನ ರೋಸ ನೂರು ವರ್ಷ.
1: ಏನ್ರಿ ಇದು ಕುವೆಂಪು ಬರೆದದ್ದೇ?
3: ಯಾರು ಬರೆದ್ರೆ ಏನ್ರಿ? ಅವ್ರು ಹೇಳೋದು ದಾಟಿ ನೋಡ್ರಿ. ಹೀಗ್ ಹುಡುಗರು ಪಾಠ ಹೇಳ್ಕೊಟ್ರೆ ಯಾರ್ ತಲೆಗೆ ತಾನೇ ಕನ್ನಡ ನಾಟೋದಿಲ್ಲ. ಜ್ಞಾನ ಭಂಡಾರ ತುಂಬಿದೆಯಲ್ಲ.
9: ಅಪಾಯಿಂಟ್ಮೆಂಟ್ ಆದ್ರೂ ಕೊಟ್ಬಿಡ್ಲಾ ಸರ್?
3: ಕೊಡು ಕೊಡು ಕೊಡು.
7: ಏನ ಕ್ರಮ ಸರ್ ಇದು?
1: ಯಾಕ್ರಿ
7: ಗಣಿತಕ್ಕೆ ಮಗ್ಗಿನೇ ಬರೆದಿದ್ದವ್ರನ್ನ ಸೆಲೆಕ್ಟ್ ಮಾಡಿದ್ರಿ, ಇಂಗ್ಲಿಷ್ಗೆ ಕಾಗುಂತ ಗೊತ್ತಿದ್ದೆ ಅದನ್ನ ಆರಿಸಿದ್ರಿ? ಹೋಗ್ಲಿ, ಮಾತೃಭಾಷೆ ಕನ್ನಡ ಇದಕ್ಕಾದ ಒಬ್ಬ ಯೋಗ್ಯನ ಆರಿಸ್ಬೇಡಿದ ಸರ್. ಇಂಥವ್ರನ್ನೆಲ್ಲ ಉಪಾಧ್ಯಾಯರು ಅಂತ ನೇಮಿಸಿದ್ರೆ ವಿದ್ಯಾರ್ಥಿಗಳ ಗತಿ ಏನು, ಸಂಸ್ಥೆ ಗೌರವ ಏನು ಸರ್?
1: ರೀ ಪಂಡಿತ್ರೆ, ಏನ್ರಿ ಮಾಡೋಕ್ಕಾಗತ್ತೆ? ಮೇಲ್ನೋರ್ ಶಿಫಾರಸು, ಅವ್ರು ಹೇಳ್ದ ಕೇಳದೆ ಹೋದ್ರೆ ನೀವು ಇಲ್ಲ, ಕೊನೆಗೆ ನಾನು ಇಲ್ಲ.
10: ಬರ್ತಾ ಬರ್ತಾ ಅಧ್ವಾನವಾಗೋಯ್ತು ಗೌರಿ ನಮ್ ಕಾಲೇಜು. ಈಗ ಬರ್ತೀರಾ ಲೆಕ್ಚರರ್ಸ್, ಅವ್ರು ಹೇಳ್ಕೊಡೋ ಪಾಠನೋ, ಯಾಕಪ್ಪ ಕ್ಲಾಸ್ಗೆ ಹೋಗ್ಬೇಕು ಅನ್ಸುತ್ತೆ.
11: ರಾಮು, ಒಂದ್ ಕೆಲ್ಸ ಮಾಡಿದ್ರೆ.
10: ಏನು?
11: ಲೆಕ್ಚರರ್ಸ್ ನೆಲ್ಲ ಬೆಂಚ್ ಮೇಲೆ ಕೂರಿಸ್ಬಿಟ್ಟು ನಾವೇ ಪಾಠ ಹೇಳೋದು.
10: ಅದೇ ಇಷ್ಟ ಮೇಲೆ ಅನ್ಸುತ್ತೆ. ಅಲ್ಲ ಗೌರಿ, ಹೀಗೆ ಮುಂದುವರೆದ್ರೆ ನಾವು ಪರೀಕ್ಷೆಯಲ್ಲಿ ಏನ್ ಬರೆಯೋದು, ಏನ್ ಪಾಸ್ ಮಾಡೋದು?
11: ಟೈಮ್ ಪಾಸ್ ಮಾಡೋದು ಅಷ್ಟೇ.
10: ನೀನು ಹುಡುಗಾಟ. ಈ ಮಟ್ಟದಲ್ಲೇ ಕಾಲೇಜ್ ಮುಂದುವರೆದ್ರೆ ಕಾಲೇಜಿನ ರೆಪ್ಯುಟೇಷನ್ ಏನು, ರಿಸಲ್ಟ್ಸ್ ಗತಿ ಏನು?
11: ಆ ಗಂಗಮ್ಮನೇ ಗತಿ.
1: ಇಂದಿನ ಚರ್ಚೆಯ ವಿಷಯ,
12: ಎಷ್ಟು ಪರ್ಸೆಂಟ್ ಮಾರ್ಕ್ಗಳನ್ನು ಪಡೆದವರು ಉತ್ತೀರ್ಣರಾಗಬಹುದು ಎಂಬುದೇ ಇಂದಿನ ಚರ್ಚೆಯ ವಿಷಯ.
1: ಅದು ಕಮ್ ಟು ದಿ ಪಾಯಿಂಟ್.
13: ಕೆಲವು ಕಾಲೇಜುಗಳಲ್ಲಿ ಯಾರನ್ನು ಫೇಲೇ ಮಾಡಿಸೋಲ್ಲ ಅಂತ ಕೇಳಿದ್ದೀನಿ. ನಾವು ಹಾಗೆ ಯಾಕೆ ಎಲ್ಲರನ್ನು ಪಾಸ್ ಮಾಡ್ಬಿಡ್ಬಾರ್ದು?
1: ನೀವೇನ್ ಕಾಲೇಜ್ನಲ್ಲಿ ಇದ್ದೀರೋ ಇಲ್ಲ ಪುಗ್ಸಟ್ಟೆ ಪಾಸ್ ಚೀಟಿ ಹಂಚೋ ಹುದ್ದೆಯಲ್ಲಿ ಇದ್ದೀರಿ?
14: ಹೀಗ್ ಪಾಸ್ ಮಾಡ್ಬಿಟ್ರೆ ನಮ್ಮ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ ಹಾಳಾಗೋಗ್ಬಿಡುತ್ತೆ.
1: ನಮ್ ಕಾಲೇಜಿನ ಘನತೆ ಏನಾಗೋಲ್ಲ, ಅದು ಪ್ರೆಸ್ಟೀಜ್ ಏನಾಗೋಲ್ಲ.
15: ಹಾಗಿದ್ರೆ ಪ್ರಿನ್ಸಿಪಾಲ್ ಸಾಹೇಬ್ರೆ ತಮ್ಮದೇ ಆದ ಒಂದು ಖಚಿತಾಭಿಪ್ರಾಯ ತಿಳಿಸ್ಬಿಟ್ರೆ ಒಳ್ಳೆಯದು.
1: ಗುಡ್. ಹೀಗ್ ಮಾಡೋಣ. ಯಾರು 10%

0: ಸ್ಟೂಡೆಂಟ್ಗಿಂತಲೂ ಕಮ್ಮಿ ಮಾರ್ಕ್ಸ್ ತಗೊಂಡಿರ್ತಾರೋ ಅವನ್ನ ಮಾತ್ರ ಫೇಲ್ ಅಂತ ಡಿಕ್ಲೇರ್ ಮಾಡೋಣ.
1: ಹತ್ತು ಮಾರ್ಕ್ಸ್ನ ಕಡಿಮೆ ತಗೊಂಡ್ರು ನಮ್ಮ ಕಾಲೇಜಲ್ಲಿ ಯಾರಿರ್ತಾರೆ ಹೇಳಿ?
2: ಇದಾರೆ ಮೇಡಮ್, ಇದಾರೆ. ಡೊಮೆಸ್ಟಿಕ್ ಸೈನ್ಸ್ ನಲ್ಲಿ ಒಬ್ರು, ಬಾಟ್ನಿನಲ್ಲಿ ಒಬ್ರು.
1: ಯಾರಪ್ಪ ಅಂತ ರತ್ನಗಳು?
2: ಡೊಮೆಸ್ಟಿಕ್ ಸೈನ್ಸ್ ನಲ್ಲಿ ನಿರ್ಮಲಾ. ಸರ್, ನಿರ್ಮಲಾ ಅವ್ರ ಮಗಳು ಸರ್.
3: ಬಾಟ್ನಿಲಿ ಯಾರಪ್ಪ?
2: ಬಾಟ್ನಿನಲ್ಲಿ ನಿಮ್ ಮಗ ನಟರಾಜ.

0: ನಮಗೆ ಒಳ್ಳೆಯ ಅಧ್ಯಾಪಕರು ಬೇಕು,
1: ನಮಗೆ ಒಳ್ಳೆಯ ಅಧ್ಯಾಪಕರು ಬೇಕು,
0: ನಮಗೆ ಒಳ್ಳೆಯ ಅಧ್ಯಾಪಕರು ಬೇಕು,
1: ನಮಗೆ ಒಳ್ಳೆಯ ಅಧ್ಯಾಪಕರು ಬೇಕು,
0: ನಮಗೆ ಒಳ್ಳೆಯ ಅಧ್ಯಾಪಕರು ಬೇಕು.
2: ನೀವೆಲ್ಲ ಈ ರೌಡಿ ರಾಮಪ್ಪನ ಮಾತನ್ನು ಕಟ್ಕೊಂಡು ಕೆಟ್ಟ ಹೋಗ್ತಾ ಇದ್ದೀರಿ. ಒಳ್ಳೆ ಮಾತಿನಲ್ಲಿ ನೀವೆಲ್ಲ ಗಲಾಟೆ ನಿಲ್ಲಿಸಿ ಕ್ಲಾಸ್ ಅಟೆಂಡ್ ಮಾಡಿದ್ರು ಸರಿ, ಇಲ್ಲದ ಹೋದ್ರೆ ನಿಮ್ಗೆ ಎಲ್ಲಾರ್ಗು ಮಾಸ್ ಪನಿಷ್ಮೆಂಟ್ ಕೊಡ್ತೇನೆ, ಮಾಸ್ ಪನಿಷ್ಮೆಂಟ್.
0: ನಮಗೆ ಒಳ್ಳೆಯ ಅಧ್ಯಾಪಕರು ಬೇಕು,
1: ನಮಗೆ ಒಳ್ಳೆಯ ಅಧ್ಯಾಪಕರು ಬೇಕು,
0: ಒಳ್ಳೆಯ ಅಧ್ಯಾಪಕರು ಬೇಕು.
3: ಸರ್, ನಿಮಗೆ ವಿದ್ಯಾರ್ಥಿಗಳಿಗೆ ಒಳ್ಳೇದೇ ಮಾಡಬೇಕು ಅನ್ನೋ ಆಸೆ ಇದ್ರೆ ದಯವಿಟ್ಟು ಪ್ರಿನ್ಸಿಪಾಲ್ ಗೆರಿ ಬಿಟ್ಟು ಹೇಳಿದ್ ಬಿಡಿ.
2: ಏ ರಾಮಪ್ಪ, ಅದನ್ನ ಹೇಳೋಕೆ ನೀನ್ ಯಾರೋ? ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲಿ.
3: ಮರ್ಯಾದೆ ಕೊಡ್ಬೇಕು ಅಂತ ಬಹಳ ಆಸೆ ಇತ್ತು ಸರ್, ಆದ್ರೆ ಅದನ್ನ ತಗೊಳ್ಳೋ ಯೋಗ್ಯತೆನೆ ಕಳ್ಕೊಂಡ್ಬಿಟ್ಟಿದಿರಲ್ಲ ಸರ್.
2: ಲೋ ರಾಮು, ರಾಮಸ್ವಾಮಿ, ರಾಮಣ್ಣ ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಯೋಗ್ಯತೆ ಸುದ್ದಿಗೆ ಮಾತ್ರ ಬರಬೇಡ, ಬರಬೇಡ, ಬರಬೇಡ, ಬರಬೇಡ.
3: ಯಾಕೆ ಬರಬೇಡ? ಈ ಕಾಲೇಜನ್ನು ಕುಲಿಗಡಿಸಿದವರೇ ನೀವು. ರೆಕಮೆಂಡೇಶನ್ ನನ್ನ ಹೆಸರಿನಲ್ಲಿ ಲಂಚ ತಗೊಂಡು ಕೆಲಸಕ್ಕೆ ಬಾರದ ಅಧ್ಯಾಪಕರು ನೇಮಿಸಿದವರು ನೀವು. ಹುಡುಗರಲ್ಲಿ ಇಲ್ಲದೆ ಇರೋ ದ್ವೇಷ ಬಿತ್ತಿ ನಮ್ಮ ನಮ್ಮಲ್ಲೇ ಕಚ್ಚಾಡೋ ಹಾಗೆ ಮಾಡಿದವರೇ ನೀವು. ಗುರು ಶಿಷ್ಯರ ಸಂಬಂಧ ಬೇರ್ ಬಾಟ್ಲಿವರೆಗೂ ಹೋಗೋ ಹಾಗೆ ಅವಕಾಶ ಮಾಡಿಕೊಟ್ಟವರೇ ನೀವು ಸರ್. ನೀವು ನೀವು ದಯವಿಟ್ಟು ಪ್ರಿನ್ಸಿಪಾಲ್ ಗೆರೆ ಬಿಟ್ಟು ಇಳಲೇಬೇಕು ಸರ್.
2: ಇಳದೆ ಬರೀ ಫೌಂಟೇನ್ ಕಟ್ಟೆ ಎಂದು ಕೆಳಗಿಳಿದೆ ಅಷ್ಟೇ, ಇಷ್ಟು ಸುಲಭ ಅಂತ ತಿಳ್ಕೊಬೇಡವೋ ನನ್ನನ್ನು ಪ್ರಿನ್ಸಿಪಾಲ್ ಗಿರಿ ಎಂದು ಕೆಳಗಿಳಿಸೋದು. ಲೋ ರಾಮಪ್ಪ, ಗುಂಪು ಕಟ್ಕೊಂಡು ಕಾಲೇಜು ಪ್ರಾಪರ್ಟಿಗೆ ಏನಾದ್ರೂ ಜಖಂ ಗಿಖಂ ಮಾಡಿದೆ ಗೊತ್ತಲ್ಲ ವಿಷಯ ಎಲ್ಲಿಗೆ ಹೋಗುತ್ತೆ ಅಂತ.
3: ಗೊತ್ತು ಸರ್, ಆ ಮುಟ್ಟಾಳ ಕೆಲಸ ಮಾಡೋ ಕಚ್ಚಡಗಳೆಲ್ಲ ಸರ್, ನಾವು ವಿದ್ಯಾರ್ಥಿಗಳಿಗೆ ನೆರಳು ಕೊಡೋ ಈ ಗುರುಮನೆಯನ್ನು ಒಡೆಯೋದು ಒಂದೇ, ಹೆತ್ತ ತಾಯಿ ದ್ರೋಹ ಮಾಡೋದು ಒಂದೇ. ಮಹಾತ್ಮ ಗಾಂಧಿಯವರು ಅಂತ ಒಬ್ರಿದ್ರು ಗೊತ್ತಾ ಸರ್?
2: ಏ ರಾಮಪ್ಪ,
4: ಏ ಹುಕ್ನಾನಿ, ನಮ್ ಪ್ರೊಫೆಸರ್ನ, ನಮ್ ಹಿಸ್ಟ್ರಿ ಪ್ರೊಫೆಸರ್ನ ಮಹಾತ್ಮ ಗಾಂಧಿ ಗೊತ್ತೇ ಅಂತ ಕೇಳ್ತೀಯನೋ?
3: ಸಹಿಸಲಾರದ ಅನ್ಯಾಯ ನಡೆದಾಗ ಏನ್ ಮಾಡ್ಬೇಕು ಅಂತ ಹೇಳಿದಾರೆ ಸರ್ ಗಾಂಧೀಜಿಯವರು?
2: ಶಾಂತಿಯುತ ಸತ್ಯಾಗ್ರಹ.
3: ಒನ್ಸ್ ಮೋರ್ ಪ್ಲೀಸ್,
2: ಶಾಂತಿಯುತ ಸತ್ಯಾಗ್ರಹ.
3: ಅದೇ ಸರ್ ನಾವೀಗ ಮಾಡೋದು.
2: ಸತ್ಯಾಗ್ರಹ ಮಾಡ್ತಿರೋ ಎಲ್ರು, ಸತ್ಯಾಗ್ರಹ ಮಾಡ್ತಿರೋ ರಾಮಪ್ಪ, ನಿನ್ನನ್ನು ಸಸ್ಪೆಂಡ್ ಮಾಡಿದ್ದೀನಿ.

15 ಸೆಕೆಂಡ್ಗಳು. ಈ ಸಮಯ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಸಮಯ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಹತ್ತು ಗಂಟೆಯವರೆಗೆ ಹಿಂದಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಸಾಕ್ತೀವಿ ಸ್ನೇಹಿತರೆ. ಹಿಂದಿ ಮೆಲೋಡಿಸ್ ಸಮಯ ಇದು. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ದಿಲ್ ಸೆ ಚಿತ್ರದ ಎ ಅಜ್ನಬಿ. ಗುಲ್ಜಾರ್ ಅವರ ರಚನೆ, ಎ ಆರ್ ರೆಹಮಾನ್ ಅವರ ಸಂಗೀತ, ಉದಿತ್ ನಾರಾಯಣ್ ಮಹಾಲಕ್ಷ್ಮಿ ಅಯ್ಯರ್ ಅವರ ಗಾಯನ.

0: 107.9 ಎಫ್ಎಂ.
1: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 9:15.

ಜಿಂದಗಿ ಬಡಿ ಹೋನಿ ಚಾಯಿ ಲಂಬಿ ನಹಿ ಅನ್ನುವಂಥ ಅದ್ಭುತ ಮಾಡ್ತಿರುವಂತಹ ಒಂದು ಚಿತ್ರ ಆನಂದ್ ಒಂದು ಗೀತೆಯನ್ನು ಕೇಳಿ ಬರೋಣ. ಮನ್ನದೆ ಅವರ ಗಾಯನದಲ್ಲಿ, ಯೋಗೇಶ್ ಅವರ ರಚನೆ, ಸಲೀಲ್ ಚೌಧರಿ ಅವರ ಸಂಗೀತ.

कभी तो हंसाए कभी ये रुलाए। ಬದುಕನ್ನ ಯಾವ ಮಟ್ಟಕ್ಕೆ ಪ್ರೀತಿಸ್ಬೋದು ಅನ್ನುವಂಥ ಒಂದು ಸಂದೇಶ ಇದ್ದಂಥ ಚಿತ್ರ ಅದು. ನೀವೆಲ್ಲ ಪ್ರಾಯಶಃ ನೋಡಿರ್ತೀರ. ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ಆಶಿಕಿ 2 ಚಿತ್ರದ ಗೀತೆ ಇದು, ಮುಸ್ತಫಾ ಝೈದ್ ಅವರ ಗಾಯನ. ಭುಲಾ ದೇನಾ ಮುಜೆ ಏ ಅಲ್ವಿದಾ ತುಜೆ.

ಆಶಿಕಿ ಟು ಎಷ್ಟು ಅದ್ಭುತವಾದ ಪ್ರೇಮ ಕಥೆ ಅಂತ ಅಂದರೆ, ಈ ಸಿನಿಮಾದಲ್ಲಿ ಕಥಾನಾಯಕನಿಗೆ ಜೀವನ ಎರಡನೇ ಚಾನ್ಸೇ ಕೊಡೋದಿಲ್ಲ. ಅದೊಂದು ಮಾತಿದೆಯಲ್ಲ, ಪ್ರೇಮಿಗಳಲ್ಲಿ ನೂರಾರು ಕೊರತೆ ಇರುತ್ತೆ, ಅಂಥವರೆಲ್ಲ ಮದುವೆಗೆ ಚೆನ್ನಾಗಿರ್ತಾರೆ, ಆದರೆ ತುಂಬನೇ ಪ್ರೀತಿಸೋರು, ಒಬ್ರಿಗೊಬ್ರು ಬದುಕೋರು ದೂರ ಆಗೋಗ್ತಾರೆ. ಈ ಸಿನಿಮಾದ ಒಂದು ದೊಡ್ಡ ಒಂದು ಡಿಸಪಾಯಿಂಟ್ಮೆಂಟೇ ಅದು, ಒಂದಾಗೋದಿಲ್ಲ. ಬಿಕಾಸ್ ಆ ನಾಯಕನಿಗೆ ಜೀವನ ಮತ್ತೊಂದು ಚಾನ್ಸ್ ಕೊಡೋದಿಲ್ಲ. ಹಿಂದಿ ಮೆಲೋಡಿಸನ್ನು ಕೇಳ್ತಾ ಇದ್ದೀವಿ. ಮುಂದಿನ ಗೀತೆ ರಾಕ್ ಸ್ಟಾರ್ ಚಿತ್ರದ್ದು, ಮೋಹಿತ್ ಚೌಹಾನ್ ಅವರ ಗಾಯನ, ಇರ್ಷಾದ್ ಖಮೀಲ್ ಅವರ ರಚನೆ, ಎ ಆರ್ ರೆಹಮಾನ್ ಅವರ ಸಂಗೀತ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆ ಗ್ಯಾಂಗ್ಸ್ಟರ್ ಚಿತ್ರದ ಜುಬೀನ್ ಅವರ ಗಾಯನ, ಸಯ್ಯದ್ ಖಾದ್ರಿ ಅವರ ರಚನೆ, ಪ್ರೀತಮ್ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ಗೀತೆಯನ್ನ ಕೇಳುವಂತಹ ಸಮಯ. ವೀರ್ಸರ ಚಿತ್ರದ ಗೀತೆ ಇದು. ಉದಿತ್ ನಾರಾಯಣ್ ಅವರ ಗಾಯನ, ಜಾವೇದ್ ಅಖ್ತರ್ ರಚನೆ, ಸಂಜೀವ್ ಕೊಹ್ಲಿ ಸಂಗೀತ.

ಭಟ್ನಾ ಹೇ ಹಸೀನೋ ಚಿತ್ರದ ಟೈಟಲ್ ಟ್ರ್ಯಾಕ್ ಇದು. ಕಿಶೋರ್ ಕುಮಾರ್, ವಿಶಾಲ್ ದಡ್ಲಾನಿ, ಸುಮಿತ್ ಕುಮಾರ್ ಅವರ ಗಾಯನ, ಅನ್ವಿತ್ ದತ್ ಗುಪ್ತನವರ ರಚನೆ, ವಿಶಾಲ್ ಶೇಖರ್ ಸಂಗೀತ.

ಸಂದೇಶಗಳನ್ನ ನೋಡಿಬಿಡೋಣ. ಮಣಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಬಂದಿದೆ. ಹಿಂದಿ ಹಾಡುಗಳು ತುಂಬಾನೇ ಸೊಗಸಾಗಿ, ಇಂಪಾಗಿ, ಸುಶ್ರಾವ್ಯವಾಗಿ, ಸುಂದರವಾಗಿ ಮೂಡಿ ಬರ್ತಾ ಇದ್ದಾವೆ. ಅದರಲ್ಲೂ ಯಾಲಿ ಎಂಬ ಹಾಡನ್ನು ಮತ್ತೆ ಮತ್ತೆ ಕೇಳಬೇಕೆನಿಸುವಂತಿತ್ತು. ಹಾಡುಗಳ ಆಯ್ಕೆ ತುಂಬ ಚೆನ್ನಾಗಿದೆ. ನಿಮಗೆ ಮತ್ತು ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು ಅಮೃತ ರಮೇಶ್ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ಉಮೇಶ್ ಸಿರಿಗೆರೆ ಅವರ ಮೆಚ್ಚುಗೆಯ ಸಂದೇಶ, ಕೌಸಲ್ಯವರು ಬನಶಂಕರಿಯಿಂದ. ಹಾಗೆ ನಂಬರ್ ಎಂಡಿಂಗ್ 6973 ರಾಣಿಯವರು ಹಳೇಬೀಡಿನಿಂದ. ಹಾಗೆ 57468 ಇವರ ಸಂದೇಶ. ಹಾಗೆ ರತ್ನವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಗೀತೆಗಳೆಲ್ಲವನ್ನು ಮೆಚ್ಚಿಕೊಂಡಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಲಗೆರಹು ಮುನ್ನವ ಚಿತ್ರದ ಗೀತೆ. ಇದು ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಗಾಯನ, ಸುನಂದ್ ಕಿರ್ಕಿರೆ ಅವರ ರಚನೆ, ಶಾಂತನು ಮೊಯ್ತ್ರಾ ಅವರ ಸಂಗೀತ.

ಇದಾಗಿತ್ತು ಹಿಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ ಸಂದೇಶವನ್ನು ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡಿನ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಚೆನ್ನೈನ ಲೋಕಭವನದಲ್ಲಿ ಇಂದು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಭೇಟಿಯಾಗಿ 120 ಶಾಸಕರ ಬೆಂಬಲದೊಂದಿಗೆ ಸರ್ಕಾರ ರಚಿಸುವ ಹಕ್ಕು ಮಂಡಿಸಿದರು. ಮೂಲಗಳ ಪ್ರಕಾರ ವಿಜಯ್ ಅವರು ನಾಳೆ ಬೆಳಗ್ಗೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಂದು ವರದಿಯಾಗಿದೆ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಇಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಮೂಲಕ ರಾಜ್ಯದ ಮೊದಲ ಬಿಜೆಪಿ ಸರ್ಕಾರದ ನೇತೃತ್ವ ವಹಿಸಿದರು. ಬಳ್ಳಾರಿ ಜಿಲ್ಲೆಯಲ್ಲಿ 2025-26 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ತೊಗರಿ ಖರೀದಿಸುವ ಪ್ರಕ್ರಿಯೆಯ ಕಾಲಾವಧಿಯನ್ನು ಇದೇ 18ರವರೆಗೆ ವಿಸ್ತರಿಸಿದೆ. ಈ ಸೌಲಭ್ಯ ಈಗಾಗಲೇ ನೋಂದಾಯಿತರಾದ ರೈತರಿಗೆ ಮಾತ್ರ ಅನ್ವಯಿಸುತ್ತದೆ. ಖರೀದಿ ಪ್ರಕ್ರಿಯೆಯ ನಿಯಮಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಸಹಕಾರ ಮಾರಾಟ ಮಂಡಳಿ ತಿಳಿಸಿದೆ. ದೇಶಾದ್ಯಂತ 2026ರ ಎರಡನೇ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೊನ್ನೇನಹಳ್ಳಿ ಸಮೀಪದ ಜಿಗಣಿಪಾಳ್ಯದ ಬಳಿ ಗೊಬ್ಬರ ತುಂಬಿದ ಲಾರಿ ಹಾಗೂ ಆಲ್ಟೋ ಕಾರಿನ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಗರಿಷ್ಠ 34, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವವಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ನೀಡಿದ 230 ರನ್ಗಳ ಗುರಿ ಬೆನ್ನತ್ತಿರುವ ರಾಜಸ್ಥಾನ್ ರಾಯಲ್ಸ್ ಇತ್ತೀಚಿನ ವರದಿಯಂತೆ 4.2 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 50 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿದ್ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10:20 ಈ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದ ಸಮಯ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಪ್ರೇಮ ನಿನಾದ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ? ಪ್ರೇಮದ ವಿವಿಧ ಭಾವಗಳಿರುವಂತಹ ವಿಷಯವನ್ನು ಹೊತ್ತು ತಂದು ಗೀತೆಗಳನ್ನ ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಸಾಗೋದೇ ಪ್ರೇಮ ನಿನಾದ ಕಾರ್ಯಕ್ರಮ ಅಂತದ ವಿಷಯ ಇಂದು ಸಹ ಇದೆ. ಅದಕ್ಕೂ ವಿಷಯ ಏನಂತ ಹೇಳೋದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆ ನಾವೊಮ್ಮೆ ನೋಟ್ ಮಾಡಿಟ್ಕೊಳ್ಳಿ, 9484301029. 9483091029. ಇನ್ನು ಇಂದಿನ ಕಾರ್ಯಕ್ರಮದ ವಿಷಯ ಏನಪ್ಪ ಅಂತ ಅಂದರೆ ಒಂದು ಕವಿತೆಯನ್ನು ತೆಗೆದುಕೊಂಡಿದ್ದೀನಿ. ಆ ಕವಿತೆ ಯಾರದು ಅಂತ ಗೆಸ್ ಮಾಡ್ತಾ ಇರಿ. ಕೆಲವೇ ಕ್ಷಣದಲ್ಲಿ ಕವಿತೆಯನ್ನು ನಿಮ್ಮ ಮುಂದೆ ಇಡ್ತಾ ಸಾಕ್ತೀನಿ. ಒಂದು ಅದ್ಭುತವಾದ ರಚನೆ ಇರುವಂತಹ ಕವಿತೆ. ಈ ಒಂದು ಗೀತೆಯ ನಂತರ ಕವಿತೆಯನ್ನು ಕೇಳ್ತಾ ಸಾಗೋಣ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಒಂದು ಕವಿತೆಯನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದೆ. ನನ್ನ ನೆಚ್ಚಿನ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರ ಅಂತ ವಾಣಿಶ್ ಅವರು ಕೇಳ್ತಾ ಇದ್ದಾರೆ. ಹಾಗೆ ಯಾವ ಕವಿತೆ ಗೊತ್ತಾಗ್ತಾ ಇಲ್ಲ ಅಂತ ಯಾರಿದು ನಂಬರ್ 8 5 7 4 6 8 ಇವರು ಹೇಳ್ತಾ ಇದ್ದಾರೆ. ತೆಗೆದುಕೊಂಡಿರುವಂತಹ ಕವಿತೆ ಬಿ ಆರ್ ಲಕ್ಷ್ಮಣ್ ರಾವ್ ಅವ್ರದ್ದು ಸ್ನೇಹಿತರೆ. ಅವರ ಕೊಲ್ಲುವುದಾದರೆ ಕೊಂದು ಬಿಡು ಅನ್ನುವಂತಹ ಕವಿತೆಯನ್ನು ತೆಗೆದುಕೊಂಡಿದ್ದೀನಿ. ಸಾಲುಗಳು ಈ ರೀತಿ ಆರಂಭ ಆಗುತ್ತೆ ಸ್ನೇಹಿತರೆ. ಕೊಲ್ಲುವುದಾದರೆ

ಆಗ್ತಾ ಇದೆ, ಗಾಯ ಆಗಿದೆ, ಅದರ ಬಾಧೆಯಲ್ಲಿ ಅದಿದೆ. ಇದು ಗಾಯಗೊಂಡಿರುವಂತಹ ಹೃದಯ, ಇನ್ನೂ ಹೆಚ್ಚು ಕಾಯಿಸ್ಬೇಡ, ಆಟಾಡಿಸ್ಬೇಡ, ಕೊಂದ್ಬಿಡೋದಾಗ ಮುಗ್ದೋಗ್ಬಿಡಲಿ. ಈ ಹೃದಯ, ಈ ಹೃದಯದಲ್ಲಿರುವ ಪ್ರೇಮ ಇವೆಲ್ಲ ಇವಾಗೇನೆ ಸತ್ತೋಗ್ಬಿಡಲಿ, ಕೊಂದ್ಬಿಡು. ಹೀಗೆ ಕಾಡಕ್ಕೆ ಮಾತ್ರ ಹೋಗ್ಬೇಡ, ಕೊಲ್ಲುವುದಾದರೆ ಕೊಂದುಬಿಡು ಅನ್ನುವಂಥ ಕವಿತೆಯೊಂದನ್ನು ತೆಗೆದುಕೊಂಡಿದ್ದೀನಿ. ಮತ್ತಷ್ಟು ಅದ್ಭುತವಾದ ಸಾಲುಗಳಿದೆ, ಸಾಲುಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಕವಿತೆಯೊಂದನ್ನು ತೆಗೆದುಕೊಂಡಿದ್ದೀನಿ. ಮುಂದಿನ ಸಾಲುಗಳು ಹೀಗಿದೆ. ಕವಿ ಆರಂಭದಲ್ಲೇ ಕೊಂದು ಬಿಡು ಅಂತ ಕೇಳ್ತಾ ಇರುವ ಪರಿ ನೋಡ್ತು ಅಂತ ಅಂದರೆ, ಆಲ್ರೆಡಿ ತುಂಬ ನೋವುಗಳು ನೋಡಿರುವಂಥ ಹೃದಯ ಈ ಮಾತುಗಳನ್ನು ಹೇಳ್ತಾ ಇದೆ ಅಂತ ಅಂದ್ಕೊಳ್ಬೋದು ಸ್ನೇಹಿತರೆ. ಮುಂದಿನ ಸಾಲುಗಳು ಹೀಗಿದೆ. ದುಂದಿಯು ದಗದಗ ಉರಿದಂತೆ ಅಂದು ನಿನ್ನ ಪ್ರೀತಿ, ಹೆಪ್ಪುಗಟ್ಟಿರುವ ಹಿಮದಂತೆ ಇಂದು ನಿನ್ನ ರೀತಿ, ಬೆಂಕಿ ಮತ್ತು ಹಿಮಕ್ಕೆ ತನ್ನ ಪ್ರೇಯಸಿಯ ಅಥವಾ ಪ್ರೇಮಿಯ ಪ್ರೇಮವನ್ನು ಇಲ್ಲಿ ಕವಿ ವರ್ಣಿಸ್ತಾ ಇದ್ದಾರೆ. ಈ ದುಂದಿ ಅನ್ನೋದು ಹೇಗಪ್ಪ ಅಂತ ಅಂದರೆ, ಅದಕ್ಕೆ ಪರ್ಟಿಕ್ಯುಲರ್ ಮೀನಿಂಗ್ ಇರಲ್ಲ ಸ್ನೇಹಿತರೆ. ಅದಕ್ಕೆ ಒಂದು ಸೌದೆಯ ಗುಂಪು ಅಥವಾ ಒಣ ಸೌದೆಯ ಗುಂಪು ಅಥವಾ ಅದಕ್ಕೇನಾದರೂ ಒಂದು ಅಡಿಷನಲ್ ಎಕ್ಸ್ಟ್ರಾ ಹಾಕಿದ್ರೆ ಹೇಗೆ, ಅದು ಫ್ಯೂಯಲ್ ಹಾಕಿದ್ರೆ ಹೇಗೆ ಉರಿಯುತ್ತೆ, ಆ ರೀತಿ ಉರಿತಾ ಇತ್ತು ನಿನ್ನ ಪ್ರೀತಿ. ಇಂದು ಹೇಗಾಗ್ಬಿಟ್ಟಿದೆಯಪ್ಪ ಆ ಪ್ರೀತಿ ಅಂತ ಅಂದರೆ, ಹೆಪ್ಪುಗಟ್ಟಿರುವ ಮಂಜಂತೆ ಆಗ್ಬಿಟ್ಟಿದೆ, ಅಂದರೆ ಗಟ್ಟಿ ಆಗ್ಬಿಟ್ಟಿದೆ, ಅದು ಐಸ್ ಆಗ್ಬಿಟ್ಟಿದೆ. ಅಂದು ಆ ದಗದಗ ಉರಿದಂತೆ ಅಂದರೆ, ಆ ಪ್ರೀತಿಯಲ್ಲಿ ಒಂದು ಕಾಂತಿ ಇತ್ತು, ಜೋಶ್ ಇತ್ತು, ಎಲ್ಲವೂ ಇತ್ತು. ಒಂದು ಸಣ್ಣ ಕಿಡಿ ಸಾಕಾಗಿತ್ತು, ಪ್ರೇಮ ಇಬ್ಬರ ನಡುವಿನ ಒಂದು ಮಾತು ಸಾಕಾಗಿತ್ತು. ಅದು ಒಂದು ಬೆಂಕಿ ಅಂತ ಹಬ್ಬಿಕೊಂಡು, ಇಲ್ಲಿ ಬೆಂಕಿಯನ್ನು ನಾವು ನೆಗೆಟಿವ್ ಆಗಿ ತಗೊಳ್ಳೋದೇನು ಬೇಕಾಗಿಲ್ಲ, ಆ ಬೆಂಕಿ ಪಾಸಿಟಿವ್ ಇಲ್ಲಿ ಅಂದರೆ ಒಂದು ಒಳ್ಳೆ ರೀತಿ ನಮ್ಮ ಪ್ರೀತಿ ಸಾಕ್ತಾ ಇತ್ತು. ಆದರೆ ಇಂದು ನಿನ್ನ ಪ್ರೀತಿ ಹೇಗಾಗ್ಬಿಟ್ಟಿದೆಯಪ್ಪ ಅಂತಂದರೆ, ಹೆಪ್ಪುಗಟ್ಬಿಟ್ಟಿದೆ. ಹಾಗಂತ ಅಲ್ಲಿ ಪ್ರೀತಿ ಇಲ್ಲ ಅಂತಲ್ಲ, ಹೌದು ಆ ಪ್ರೀತಿ ಕಲ್ಲಾಗಿದೆ. ಆ ಕಲ್ಲು ಯಾವಾಗಾದರೂ ಕರಗಿ, ಒಂದು ಕಾಲದಲ್ಲಿ ಕರಗಿ ಹರಿದು ನೀರಾಗ್ತಿದ್ದಂಥ ಭಾವ ಅದು, ಇಂದು ಕಲ್ಲಾಗ್ಬಿಟ್ಟಿದೆಯಲ್ಲ, ಗಟ್ಟಿಯಾಗಿದೆಯಲ್ಲ, ಅಲ್ಲಿ ಅದನ್ನು ಪಡ್ಕೊಳಕ್ಕಾಗ್ತಿಲ್ಲ, ಇರೋಕ್ಕಾಗ್ತಿಲ್ಲ ಅನ್ನುವಂಥ ನೋವು ಇಲ್ಲಿ ಒಂದು ಒಬ್ಬ ಪ್ರೇಮಿಗೆ ಆಗ್ತಾ ಇರುವಂಥ ಭಾವ ಅಂತ ಅಂದ್ಕೊಳ್ಬೋದು ಸ್ನೇಹಿತರೆ. ಮುಂದಿನ ಸಾಲುಗಳಿದೆ, ಆ ಸಾಲುಗಳನ್ನು ತಿಳಿಸ್ತೀನಿ ಒಂದು ಗೀತೆಯ ನಂತರ.

ಸಮುದ್ರದ ಗುಣವೇ ಉಪ್ಪು, ಆ ನೀರನ್ನು ಕುಡಿದ್ಮೇಲೆ ಸಮುದ್ರವನ್ನು ದೂಷಿಸೋಕ್ಕಾಗುತ್ತಾ ಅನ್ನುವಂಥ ಸಾಲುಗಳು, ಹಾಗೆ ಎಷ್ಟು ಅದ್ಭುತವಾದ ಭಾವ ತುಂಬ ಹಾಡಿದ್ದಾರೆ ಅನುರಾಧ ಭಟ್ ಅವರು. ಎಷ್ಟು ಹುಡುಗಿ ಹೆಣ್ಣು ಜೀವಗಳು ನಿಜವಾಗಿ ಪ್ರೇಮವನ್ನು ಮಾಡಿ ಆ ಪ್ರೇಮಕ್ಕೋಸ್ಕರ ಸಕಲವನ್ನು ಮೀಸಲಿರಿಸಿ ಸಕಲ ಪ್ರಯತ್ನವೂ ಮಾಡಿ ಕೊನೆಗೆ ಪ್ರೇಮಿಯೇ ಅಪ್ರಯೋಜಕ ಅಂತ ಗೊತ್ತಾದಾಗ ಅವರ ಪರಿಸ್ಥಿತಿ ಹೇಗಿರಬೇಡ ಅಂತಹ ಭಾವವನ್ನು ಹೊತ್ತು ಆ ಹೆಣ್ಣು ಮಕ್ಕಳ ಪ್ರತೀಕವಾಗಿ ಹಾಡಿದ್ದಾರೇನೋ ಅನ್ನಿಸ್ಬೇಕು, ಅಷ್ಟು ಸುಂದರವಾಗಿ ಅನುರಾಧ ಭಟ್ ಅವರು ಹಾಡಿದ್ದಾರೆ. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಇಂದು ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಒಂದು ಕವಿತೆಯನ್ನು ತೆಗೆದುಕೊಂಡಿದ್ದೀವಿ. ಕೊಲ್ಲುವುದಾದರೆ ಕೊಂದು ಬಿಡು, ಹೀಗೆ ಕಾಡಬೇಡ, ಗಾಯಗೊಂಡಿರುವ ಹೃದಯವಿದು ಚಿಲ್ಲಾಟವಾಡಬೇಡ ಅನ್ನುವಂತಹ ಕವಿತೆ. ಮತ್ತಷ್ಟು ಸಾಲುಗಳಿದೆ, ಸಾಲುಗಳನ್ನು ತಿಳಿಸ್ತೀನಿ ಈ ಒಂದು ಗೀತೆಯ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಒಂದು ರಚನೆಯನ್ನು ತೆಗೆದುಕೊಂಡು ಮಾತನಾಡ್ತಾ ಇದ್ದೀವಿ. ಮುಂದಿನ ಸಾಲುಗಳು ಹೀಗಿದೆ. ಕಾಳಾಗದೆ ನಿನ್ನಾಳದ ಪ್ರೀತಿ ಆಯಿತೆ ಬರಿಜೊಳ್ಳು, ಕಾಳಾಗದೆ ನಿನ್ನಾಳದ ಪ್ರೀತಿ ಆಯಿತೆ ಬರಿಜೊಳ್ಳು, ಪ್ರೀತಿಯ ಸೇತುವೆಯಂತೆ ತೋರಿ ಮರೆಯಾಯಿತೆ ಮಳೆಬಿಲ್ಲು, ಪ್ರೀತಿಯ ಸೇತುವೆಯಂತೆ ತೋರಿ ಮರೆಯಾಯಿತೆ ಮಳೆಬಿಲ್ಲು. ಕೊಲ್ಲುವುದಾದರೆ ಕೊಂದು ಬಿಡು, ಕಾಳಾಗದೆ ನಿನ್ನ ಪ್ರೀತಿ ಆಯಿತೆ ಬರಿಜೊಳ್ಳು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರೀತಿ ಹೇಗಿರಬೇಕು, ಎರಡು ಕಾಳು ಕೂಡ ಕಾಳೆ ಜೊಳ್ಳು ಕೂಡ ಕಾಳೆ, ಆದರೆ ಜೊಳ್ಳನ್ನು ಗಾಳಿಗೆ ತೂರಿದ ತಕ್ಷಣ ಅದು ತೂರ್ಕೊಂಡು ಹೊರಟೋಗುತ್ತೆ, ಅದನ್ನು ಸೇರ್ಸೋಕ್ಕಾಗೋದಿಲ್ಲ. ಕಾಳು ಕಸುವಿರುತ್ತೆ, ಜೊಳ್ಳಲ್ಲಿ ಯಾವುದೇ ಒಂದು ಕಸುವಿರಲ್ಲ, ಶಕ್ತಿ ಇರಲ್ಲ. ಪ್ರೀತಿ ಅಂತ ಮಾಡಿದ್ಮೇಲೆ ಆ ಪ್ರೀತಿ ನಿಜವಾಗಿರಬೇಕು, ಸತ್ವಯುತವಾಗಿರಬೇಕು, ಸಾರಯುತವಾಗಿರಬೇಕು. ಇಲ್ಲ, ನಾನು ಪ್ರೀತಿ ಮಾಡ್ತಿದ್ದೀನಿ ಅಂದ್ಬಿಟ್ಟು ನಿನ್ನಿಷ್ಟಕ್ಕೆ ನೀನಿದ್ದು ಮೋಸವನ್ನು ಮಾಡಿದ್ರೆ ಟೈಮ್ ಬಂದಾಗ ಗೊತ್ತಾಗ್ಬಿಡುತ್ತೆ. ಈ ಸಿಚುವೇಶನ್ ಬಂದಿದೆ, ನಾನು ಯಾಕೆ ನಿನ್ನನ್ನು ಕೊಂದ್ಬಿಡು ಅಂತ ಕೇಳ್ತಿದ್ದೀನಿ ಅಂತ ಅಂದರೆ ನಿನ್ನ ಪ್ರೀತಿ ಸುಳ್ಳು. ಇಂಥ ಪ್ರೀತಿಯನ್ನು ಇಟ್ಕೊಂಡು ನಾನು ನಿನ್ನ ಪ್ರೀತಿಸಿದ ನಿಜ ಅಲ್ವಾ, ಆ ಒಂದು ನಿಜವಾದ ಭಾವ ನನ್ನ ನಿನಗೇನು ಅನ್ನಬೇಕು ಅಂತ ಅನ್ನಿಸ್ತಿಲ್ಲ. ಆದರೆ ನಂಗೆ ಅರ್ಥ ಆಯಿತು, ನೀನು ಕಾಳಲ್ಲ ಚೆಳ್ಳು, ಅದರಿಂದ ಈಗ ತೂರಿ ಹೋಗ್ಬಿಟ್ಟಿದೀಯ ನೀನು. ಪ್ರೀತಿಯ ಸೇತುವೆಯಂತೆ ತೋರಿ ಮರೆಯಾಯಿತೆ ಮಳೆಬಿಲ್ಲು. ಈ ಸಾಲುಗಳು ಅದ್ಭುತವಾಗಿದೆ ಸ್ನೇಹಿತರೆ. ಪ್ರೀತಿಯ ಸೇತುವೆ ಥರ ಅಂದ್ಕೊಂಡೆ ಅಂದರೆ ನನ್ನ ನಿನ್ನ ಹೃದಯಕ್ಕೆ ಸೇರುವಂತಹ ಒಂದು ಸೇತುವೆ ನಮ್ಮ ಪ್ರೀತಿಯೇ, ನಿನ್ನ ಪ್ರೀತಿಯೇ ಆಗಿರುತ್ತೆ ಅಂದ್ಕೊಂಡಿದ್ದೆ. ಆದರೆ ಅದು ಒಂದು ಮಳೆಬಿಲ್ಲು, ಆಗ ತಾನೇ ಮಳೆ ಬಂದು ನಿಂತಾಗ ಮೂಡಿದಂತಹ ಒಂದು ಚಿತ್ರ ಅದು. ಆ ಮಳೆಬಿಲ್ಲಾಗಿ ನೀನು ಹೊರಟೋಗ್ಬಿಟ್ಟಿಯ. ಮಳೆಬಿಲ್ಲು ನೋಡೋಕ್ಕೆ ಎಷ್ಟು ಸುಂದರವಾಗಿರುತ್ತಲ್ವಾ, ಒಂದು ರಂಗುರಂಗಿನ ಬಣ್ಣಗಳನ್ನು, ವಿಬ್ಗಾಯರ್ ಬಣ್ಣಗಳನ್ನು ಇಟ್ಕೊಂಡಿರುತ್ತೆ, ನೋಡೋದೇ ಒಂದು ಖುಷಿ, ದೂರದಲ್ಲಿರುತ್ತೆ ಅಂತಹ ಸುಂದರವಾದ ಸೇತುವೆ.

ಎಷ್ಟು ಎಷ್ಟು ಕಾಲ ಇರುತ್ತೆ ಅದು, ಬಿಸಿಲಿನ ಆಟದಲ್ಲಿದ್ದ ಹಾಗೆ ಮರೆಯಾಗೋಗುತ್ತೆ. ನಿನ್ನ ಪ್ರೀತಿಯನ್ನು ನಾನು ಒಂದು ಸೇತುವೆ ಅಂತ ಅಂದ್ಕೊಂಡಿದ್ದೆ, ನಮ್ಮಿಬ್ಬರ ಹೃದಯ ಅದಕ್ಕೆ ಬೆಸೆಯುತ್ತೆ ಅಂದ್ಕೊಂಡಿದ್ದೆ. ಇಲ್ಲ, ನೀನು ಕ್ಷಣಕಾಲ ಇದ್ದು ಹೋಗುವಂಥ ಕಾಮನಬಿಲ್ಲಾಗ್ಬಿಟ್ಟೆ ನನ್ನ ಬಾಳಿನಲ್ಲಿ. ನೀನು ನಿನ್ನ ಪ್ರೀತಿಯಲ್ಲಿ ಸತ್ವವೂ ಇಲ್ಲ, ಅಲ್ಲಿ ಬರೀ ಜೊಳ್ಳೆ ಅದು. ಹಾಗೆ ನೀನು ರಂಗುರಂಗಿನ ಒಂದು ಸೇತುವೆಯೂ ಆಗಲಿಲ್ಲ, ಕೇವಲ ಕಾಮನಬಿಲ್ ಥರ ಕಂಡು ಕಣ್ಣಿಗೆ ಒಂದಷ್ಟೊತ್ತು ಖುಷಿ ಕೊಟ್ಟು ಹಂಗೆ ಮರೆಯಾಗಿ ಹೋದಂಥ ಒಂದು ಪ್ರೀತಿ ನೀನು. ಅದಕ್ಕೆ ಕೊಂದ್ಬಿಡು ನನ್ನ, ಹೀಗೆ ಕಾಡಬೇಡ. ಯಾಕಂದರೆ ನಿನ್ನ ಪ್ರೀತಿ ಜೊಳ್ಳೋ ಅಥವಾ ಮಳೆ ಬಿಲ್ಲೋ ಗೊತ್ತಿಲ್ಲ, ಪ್ರೀತಿಸಿದ ನಾನು ನಿಜ ಅಲ್ವಾ, ನನಗೆ ನೋವಾಗ್ತಿದೆ, ನನ್ನನ್ನು ಕೊಂದ್ಬಿಡು ನೀನು ಅಂತ ಇಲ್ಲಿ ಆ ನೊಂದ ಹೃದಯ ಹೇಳ್ತಾ ಇದೆ ತನ್ನ ಪ್ರೇಮಿಗೆ ಅಥವಾ ಪ್ರೇಯಸಿಗೆ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿಂದು ಬಿ ಆರ್ ಲಕ್ಷ್ಮಣರಾವ್ ಅವರ ಒಂದು ಕವಿತೆಯನ್ನು ತೆಗೆದುಕೊಂಡಿದ್ದೀನಿ. ಕೊಲ್ಲುವುದಾದರೆ ಕೊಂದು ಬಿಡು ಅನ್ನುವಂತಹ ಕವಿತೆ. ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಬರ್ತಾ ಇದೆ. ನಿಮ್ಮೆಲ್ಲರ ಸಂದೇಶಗಳನ್ನ ಖಂಡಿತ ನೋಡ್ತೀನಿ ಸ್ನೇಹಿತರೆ. ಮತ್ತಷ್ಟು ಅದ್ಭುತವಾದ ಸಾಲುಗಳಿದೆ, ಸಾಲುಗಳನ್ನು ಹೇಳ್ತೀನಿ ಈ ಒಂದು ಗೀತೆಯ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಕೊಲ್ಲುವುದಾದರೆ ಕೊಂದು ಬಿಡು ಅನ್ನುವಂತಹ ಕವಿತೆಯನ್ನು ತೆಗೆದುಕೊಂಡಿದ್ದೀವಿ. ಮುಂದಿನ ಸಾಲುಗಳು ಹೀಗಿದೆ ಸ್ನೇಹಿತರೆ. ಇನ್ನೂ ಯಾಕೆ ಮುಚ್ಚುಮರೆ ತೆರೆಗಳ ನೀ ಸರಿಸು, ಇನ್ನೂ ಯಾಕೆ ಮುಚ್ಚುಮರೆ ತೆರೆಗಳ ನೀ ಸರಿಸು, ತೊರೆಯುವುದಾದರೆ ತೊರೆದು ಬಿಡು, ತೊರೆಯುವುದಾದರೆ ತೊರೆದು ಬಿಡು, ಇಲ್ಲವೇ ಸ್ವೀಕರಿಸು. ಕವಿ ಇಲ್ಲಿ ಅಂದರೆ ನೊಂದ ಪ್ರೇಮಿ ಅಥವಾ ಪ್ರೇಯಸಿ ಇಲ್ಲಿ ಕೇಳ್ತಾ ಇದ್ದಾಳೆ ತನ್ನ ಪ್ರೇಮಿ ಅಥವಾ ಪ್ರೇಯಸಿಗೆ, ಇನ್ಯಾಕೆ ಮುಚ್ಚುಮರೆ, ನಿನ್ನ ಮನಸ್ಸಿನಲ್ಲಿರುವಂತಹ ಪರದೆಗಳನ್ನೆಲ್ಲ ತೆಗೆದು ನೀನು ಬಿಸಾಕ್ಬಿಡು, ಆ ಮನಸ್ಸಿನ ಪರದೆಯನ್ನು ತೆಗೆದು ನೀನು ಸೇರಬೇಕು ಅನ್ಸಿದ್ರೆ ಸೇರು, ಇಲ್ಲ ತೊರೆದು ಹೋಗೋದಿದ್ರೆ ಹೋಗ್ಬಿಡು. ಈ ಆಟ ಸಾಕು, ಈ ವೇದನೆ ಇದೆಯಲ್ಲ, ಫೇಸ್ ಇದೆಯಲ್ಲ, ಪ್ರೇಮ ಗೆಲ್ಲುತ್ತೋ ಸೋಲುತ್ತೋ ಅಥವಾ ನನ್ನವಳ ನನ್ನವನ ಅನ್ನುವ ಫೇಸು ಇದೆಯಲ್ಲ, ಆ ಫೇಸ್ನ ದಾಟಿ ಬರೋದು ಎಲ್ಲ ಪ್ರೇಮಿಗಳಿಗೂ ಕಷ್ಟವಾದ ಕೆಲಸ. ಸಿನ್ಸಿಯರಾಗಿ ಪ್ರೀತಿ ಮಾಡಿರೋ ಎಲ್ಲರಿಗೂ ಸಹ, ಸಿನ್ಸಿಯರಾಗಿ ಪ್ರೇಮವನ್ನು ಮಾಡಿದಂಥವ್ರಿಗೆ ಕೇಳಬೇಕನ್ಸುತ್ತೆ, ಯಾಕಿನ್ನು ಈ ಮುಚ್ಚುಮರೆ ಎಲ್ಲ? ಓಕೆ, ನಿನಗೆ ಇಷ್ಟ ಇದೆಯಾ, ಪ್ರೀತಿಸು, ನನ್ನ ಸ್ವೀಕರಿಸು, ನನ್ನನ್ನು ಒಪ್ಪಿಕೋ, ನಾವಿಬ್ಬರು ಚೆನ್ನಾಗಿರೋಣ, ನಮ್ಮ ಬದುಕನ್ನು ಸುಂದರವಾಗಿ ನಡೆಸ್ಕೊಂಡು ಹೋಗೋಣ, ಕಷ್ಟ ಆಯಿತಾ ತೊರೆದ್ಬಿಟ್ಟು ಹೊರಟು ಹೋಗ್ಬಿಡು, ಈ ನೋವು ಹೀಗೆ ಇರಲಿ, ಕಾಡಬೇಡ ನನ್ನ ಅಷ್ಟೇ ನಾನಿನ್ನ ಕೇಳ್ತಾ ಇದ್ದೀನಿ. ಯಾಕೆ ಕಾಡಬೇಡ ಅಂತ ಕೇಳ್ತಾ ಇದ್ದೀನಿ ಅಂತ ಅಂದರೆ, ನನ್ನ ಹೃದಯ ನಾರ್ಮಲ್ ಆಗಿರುವಂತಹ ಹೃದಯ ಅಲ್ಲ, ಅದು ಗಾಯಗೊಂಡಿರುವ ಹೃದಯ. ಯಾವುದೇ ಮುಚ್ಚುಮರೆ ಇಕ್ಕೋಬೇಡ, ನಾನು ಇಷ್ಟನ ಇಷ್ಟ, ಕಷ್ಟನ ಕಷ್ಟ, ಇಷ್ಟ ಆದರೆ ಜೊತೆಗಿರು, ಕಷ್ಟ ಆದರೆ ತೊರೆದು ಹೊರಡ್ತಾ ಇರು. ಆದರೆ ಆಲ್ರೆಡಿ ಪೇಯ್ನಲ್ಲಿರೋ ನನಗೆ ಪುನಃ ನೀನು ಬಂದು ಹುಷಾರು ಮಾಡ್ತೀನಿ, ಪ್ರೀತಿಸ್ತೀನಿ ಅಂತ ಬಂದು ನೀನೇ ಒಂದು ಪೇಯ್ನ್ ಆಗಿಬಿಟ್ಟಲ್ಲ, ಏನು ಸರಿ ಇದು? ಈ ಪ್ರೇಮದ ಪ್ರಾಸೆಸ್ಸೇ ಹಾಗೇ, ಮುಲಾಮಾಗ್ತೀವಿ ಅಂತ ಹೋಗ್ತೀವಿ, ಆದರೆ ನೋವುಗಳಿಗೆ ಮುಲಾಮಾಗ್ತೀವಿ ಅಂತ ಹೋಗ್ತೀವಿ, ನಾವೇ ನೋವಾಗ್ಬಿಡ್ತೀವಿ. ಇದು ಪ್ರೇಮದ ವಿಪರ್ಯಾಸ ಅಂದರೆ ಅನ್ಕೋಬೋದಾಗುತ್ತೆ ಎಲ್ಲ ಪ್ರೇಮಿಗಳು ಸಹ. ಗಾಯಗೊಂಡಿರುವಂಥ ಹೃದಯ ಇದು, ಈ ಹೃದಯದ ಜೊತೆ ಇನ್ನು ಚೆಲ್ಲಾಟ ಆಡಬೇಡ, ಕೊಲ್ಲದಿದ್ದರೆ ಕೊಂದ್ಬಿಡು, ಹೀಗೆ ಕಾಡಕ್ಕೋಗ್ಬೇಡ, ನಂದು ಗಾಯಗೊಂಡಿರುವಂಥ ಹೃದಯವಿದು, ಎಲ್ಲ ಸೇಫ್ ಆಗಿದ್ದಂಥ ಹಾರ್ಟಲ್ಲ, ನನ್ನ ಪೇಯ್ನಲ್ಲಿ ನಾನಿದ್ದೀನಿ, ಇದ್ದರೆ ಖುಷಿಯಾಗಿ ನನ್ನ ಜೊತೆ ಇರಲಿಲ್ಲ, ನೆಮ್ಮದಿಯಾಗಿ ತೊರೆದು ಹೊರಟೋಗ್ಬಿಡು ಅಂತ ಕೊನೆಯದಾಗಿ ಕವಿ ಹೇಳ್ತಾರೆ. ಮೊದಲನೇದಾಗಿ ತೊರೆದೋಗು ಅಂತ ಹೇಳಿದ್ರು ಕೂಡ ಕೊನೆಯದಾಗಿ ಸ್ವೀಕರಿಸು ಅಂತಲೇ ಹೇಳ್ತಾರೆ. ಅಂದರೆ ಪ್ರೇಮಕ್ಕೆ ಒಂದು ಪಾಸಿಟಿವ್ ಎಂಡೇ ಆಗಲಿ ಅಂತ ಒಂದು ಆಶಯದಲ್ಲಿ, ತೊರೆಯುವುದಾದರೆ ತೊರೆದು ಬಿಡು, ಇಲ್ಲವೇ ಸ್ವೀಕರಿಸು. ಈಗ ನಿನಗೆ ಬಿಟ್ಟಿದ್ದು, ತೊರಿಬೇಕು ಅನ್ಸರೆ ತೊರೆದು ಹೋಗ್ಬಿಡು. ನನ್ನಲ್ಲಿ ನನ್ನ ಕಣ್ಣಲ್ಲಿ ನಿನಗೆ ನನ್ನ ಪ್ರೇಮ ಸುಳ್ಳಾಗಿ ಕಂಡಿದ್ರೆ, ಹಿಂದಿನ ಎಲ್ಲ ನೋವುಗಳನ್ನು ಎಲ್ಲ ತಪ್ಪುಗಳು ದೊಡ್ಡದಾಗಿದ್ದರೆ ನಿನ್ನನ್ನು ತೊರೆದು ಹೋಗ್ಬಿಡು. ಹಿಂದಿನ ಎಲ್ಲ ತಪ್ಪುಗಳನ್ನು ನೀನು ಕ್ಷಮಿಸ್ಬೋದು ಅಥವಾ ಬದುಕ್ಬೋದು ಅಂತ ಅನಿಸಿದ್ರೆ ಅವನ್ನೆಲ್ಲವನ್ನು ಮರೆತು, ನನ್ನ ಕಣ್ಣಿನಲ್ಲಿ ನಿಜವಾಗ್ಲೂ ನಿನಗೆ ಪ್ರೇಮ ಅನ್ನೋದು ಕಾಣ್ತು ಅಂತ ಅಂದರೆ, ನನ್ನನ್ನು ಸ್ವೀಕರಿಸು ಅಂತ ಕೇಳುವಂಥ ಒಂದು ಯಾಚನೆ ಈ ಒಂದು ನೊಂದ ಪ್ರೇಮಿಯ ಹೃದಯದಲ್ಲಿದೆ ಅಂತ ಅನಿಸುತ್ತೆ ಸ್ನೇಹಿತರೆ. ಮತ್ತೊಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನ ನೋಡ್ತಾ ಸಾಕ್ತೀನಿ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಕೊಲ್ಲುವುದಾದರೆ ಕೊಂದು ಬಿಡು ಅನ್ನುವಂತಹ ಕವಿತೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈಗ ನಿಮ್ಮ ಸಂದೇಶಗಳನ್ನ ನೋಡುವಂತಹ ಸಮಯ ಸ್ನೇಹಿತರೆ. ಯಾರಿದು ಗೋಕಾಕ್ ತಾಲೂಕು ಬೈರನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ, ಧನುಷ್ ದರ್ಶನ್, ಶ್ರೀಮತಿ ರಾಜಶ್ರೀ ಕಿಲಾರಿ ಅವರ ಮೆಚ್ಚುಗೆಯ ಸಂದೇಶ, ಅಥಣಿ ಚಂದ್ರಕಾಂತ್ ತಂಬಟ್ ಅವರ ಸಂದೇಶ, ಹಾಗೆ ಕವಿತೆ ತುಂಬ ಭಾವನಾತ್ಮಕವಾಗಿದೆ ಸಂತೋಷ್, ಮುಂದಿನ ಸಾಲುಗಳಿಗೆ ಕಾಯ್ತಿದ್ದೀನಿ ಅಂತ ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿ ಅವರು ಹೇಳ್ತಾ ಇದ್ದಾರೆ. ಮುಂದಿನ ಸಾಲುಗಳು ಕೇಳಿದಿರಂತ ಅಂದ್ಕೊಂಡಿದ್ದೀನಿ. ಹಾಗೆ ಆಳಂದದಿಂದ ಶ್ರೀಶಾ ಶೀತಲ್ ಶಿವಕುಮಾರ್, ಬಸವರಾಜ್ ದಾಕ್ಷಾಯಣಿ, ಚೆನ್ನವೀರ ಹಿರೇಮಠ ಅವರ ಮೆಚ್ಚುಗೆಯ ಸಂದೇಶ, ಹಾಗೆ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೌದತ್ತಿಯಿಂದ ಪ್ರಸನ್ನ, ಆಶಾ ಪ್ರಜಕ್ತ ಪ್ರತೀಕ್ಷಾ ಅವರ ಸಂದೇಶ, ಹಾಗೆ ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ. ಪುಷ್ಪ ಶಾನುಭೋಗರ ಗದಗಿಂದ, ಎಲ್ಲ ಹಾಡುಗಳು ಸೂಪರ್, ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಕವಿತೆ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಶೇರ ಬಡಗೇರ ಕೊಕ್ಕನೂರು ಹರಿಹರದಿಂದ ಒಂದು ಕವಿತೆಯನ್ನು ಕಳಿಸಿದ್ದಾರೆ. ದೊಂದಿಯು ದಸದಸ ಉರಿತು ಅಂದು ನಿನ್ನ ಪ್ರೀತಿಯ ಕಾವು ತಗುಲಿದಾಗ, ಹೆಪ್ಪುಗಟ್ಟಿದ ಹಿಮದಂತೆ ಕುಳಿತಿದ್ದೆ ಎಂದು ಮೌನದ ಮುನಿಸು ಆವರಿಸಿದಾಗ, ಅಂದು ಉರಿವ ಕೆಂಡದಂತಿದ್ದ ಆಸೆಗೆ ಇಂದು ತಣ್ಣನೆಯ ನೀರನ್ನೇ ಎರಚಿದೆಯಲ್ಲ, ಮಾತಿನ ಮಧುರ ಜೇನನ್ನೆ ಸುರಿಸಿದ ನಾಲಿಗೆಗೆ ಇಂದು ಮೌನದ ಬೀಗವ ಜಡಿದೆಯಲ್ಲ, ಬದಲಾಗುವ ಋತುಗಳಂತೆ ನಿನ್ನ ಈ ಪರಿಯೇ ಅಥವಾ ನನ್ನ ಒಲವ ಪರೀಕ್ಷಿಸುವ ವಿಧಿಯೇ, ಸುಡುತ್ತಿರಲಿ ಇಲ್ಲವೇ ಮಂಜಾಗಿ ಕರಗಲಿ, ನಿನ್ನ ನೆನಪೊಂದೇ ನನ್ನ ಜೀವಕ್ಕೆ ಆಸರೆಯೇ ಅಂತ ಹೇಳ್ತಾ ಇದ್ದಾರೆ ಇವರು. ಒಳ್ಳೆಯ ಕವಿತೆ. ಮುಂದಿನ ಸಂದೇಶ, ಪ್ರೇಮನಿನಾದ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಸಾಗುತ್ತಿದೆ, ಏಕೆಂದರೆ ಒಬ್ಬ ಕವಿಯ ಕವನದ ಸಾಲುಗಳನ್ನು ವಿಶ್ಲೇಷಣೆ ಮಾಡುತ್ತಾ ತಮ್ಮದೇ ಆದ ಶೈಲಿಯಲ್ಲಿ ನಮಗೆ ಮತ್ತಷ್ಟು ಆ ಕವಿಯ ಆಶಯ ಎಲ್ಲವನ್ನು ಭಾವಪೂರ್ಣವಾಗಿ ತಿಳಿಸುತ್ತಿರುವುದರಿಂದ ನಮ್ಮ ವಿಮರ್ಶೆಯ ಬೆಳವಣಿಗೆಗೆ ಇದು ಸಹಕಾರಿಯಾಗಿದೆ. ನಿಜಕ್ಕೂ ಒಂದೊಂದು ಕವಿಯ ಕವಿತೆಗಳು ಕೂಡ ಭಾವನೆಯ ಹಂದರವನ್ನು ಏರ್ಪಡಿಸಿಬಿಡುತ್ತವೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಕಾಳಿಉಂಡಿಯ ಶಿವಕುಮಾರ್ ಮೈಸೂರಿನಿಂದ. ಹಾಗೆ ನೀವು ಹೇಳಿದಂತೆ ಇನ್ನೊಂದು ಅಂಶವೆಂದರೆ ಅಂತಹ ಕವಿಯ ಕವನಗಳನ್ನು ಸಂಗೀತ ಸ್ಪರ್ಶದಲ್ಲಿ ಗಾಯಕ ಗಾಯಕಿಯರು ಮತ್ತಷ್ಟು ಭಾವವನ್ನು ತುಂಬುತ್ತಾರೆ, ಆದ್ದರಿಂದ ಕೇಳುವ ನಾವೇ ಪುಣ್ಯವಂತರು. ಅದರಲ್ಲೂ ವಿವಿಧ ಭಾರತೀಯ ಆಕಾಶವಾಣಿ ಮೂಲಕ ಅಂತಹ ಹಾಡುಗಳನ್ನು ಕೇಳುವುದೇ ಒಂದು ರೀತಿಯಲ್ಲಿ ಭಾವ ಪ್ರಪಂಚವನ್ನು ಮೂಡಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಇವರು. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಒಳ್ಳೆಯ ಕವಿತೆ ಅಂತ ಹೇಳ್ತಾ ಇದ್ದಾರೆ ಇವರು. ಯಾರಿದು? ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ. ಹಾಗೆ ಸುರೇಶ್ ಶೆಟ್ಟಿ, ಸುದೇಖಾರು, ಗುರುವಾಯನಕೆರೆ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಚಂದದ ಬಗ್ಗೆ ಚಂದದ ಮಾತುಗಳನ್ನು ಹೇಳಿದರೆ ಕವಿತೆಯ ಬಗ್ಗೆ, ಅವರು ಬರೆದ ಸಾಲುಗಳು ತುಂಬ ಅರ್ಥಪೂರ್ಣವಾಗಿದೆ, ಕವಿತೆ ಸಾಲುಗಳು ತುಂಬ ಚೆನ್ನಾಗಿದೆ ಅಂತ ಮಮತಾ, ಮೇಘ, ಧ್ರುವ, ಭಟ್, ನಿ ಕೇಶವಪುರ ಹುಬ್ಳಿಯಿಂದ ಹೇಳ್ತಾ ಇದ್ದಾರೆ. ಹಾಗೆ ರಾಣಿಯವರು ಹಳೆಬೀಡಿನಿಂದ, ಕಾರ್ಯಕ್ರಮದಲ್ಲಿ ಕವಿತೆಯ ಸಾಲುಗಳು ವಿವರಣೆ ನಿಮ್ಮ ಧ್ವನಿಯಲ್ಲಿ ಕೇಳುವುದೇ ಸಂತೋಷ, ಅದಕ್ಕೆ ಹೋಲುವ ಗೀತೆಗಳು ತುಂಬ ತುಂಬ ಇಷ್ಟ ಆಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಮೇಘ ಅವರ ಸಂದೇಶ ಬಂದಿದೆ. ಹಾಗೆ ಮುಂದಿನ ಸಂದೇಶ, ಉಮೇಶ್ ಅವರು ಸಿರಿಗೆರೆಯಿಂದ, ಪ್ರೇಮದ ಅಲೆಯಲ್ಲಿ ಬಿದ್ದು ಒದ್ದಾಡುವ ವಿಫಲ ಪ್ರೇಮಿಯ ನೋವಿನ ಅನಿಸಿಕೆಗಳು. ನೋವಿನ ಅನಿಸಿಕೆಗಳನ್ನು ಕವಿಯು ಚೆನ್ನ ಕವನದ ಮೂಲಕ ಕೇಳುಗರಿಗೆ ಮನಮುಟ್ಟುವಂತೆ ವಿವರಿಸಿದ್ದಾರೆ. ಅಂದರೆ ಪ್ರೇಮದಲ್ಲಿ ವಿಫಲವಾದಾಗ ಪ್ರೇಮದ ಹಳೆಯ ವಿರುದ್ಧ ಈಜಲು ಹೋಗಿ, ನೀರಿನ ವಿರುದ್ಧ ಈಜಲು ಹೋಗಿ ದಡ ಸೇರಲಾಗದೆ ಕೊನೆಗೂ ಅದು ಎಲ್ಲಿ ಕೊಚ್ಚಿ ಹೋದಾಗ ಎಂಬ ಭಯದಿಂದ ಸೇತುವೆಯು ಸಹ ತನ್ನ ಕೈಯಿಂದ ಆಸರೆ ಪಡೆಯಲು ಪ್ರಯತ್ನಪಟ್ಟರೂ ವಿಫಲವಾದಾಗ ಇನ್ನೇನು ಜೀವವೇ ಹೋಗಿಬಿಡುತ್ತದೆ, ನನ್ನನ್ನು ಕೊಂದುಬಿಡು ಎಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಿರುವ ವಿಫಲ ಪ್ರೇಮಿಯ ಅನಿಸಿಕೆಯನ್ನು ನೀವು ಕೇಳುಗರಿಗೆ ಮನಮುಟ್ಟುವಂತೆ ವಿವರಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಮುಂದಿನ ಸಂದೇಶ, ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ. ಕಾರ್ಯಕ್ರಮ ಹಾಡುಗಳು ನಿರೂಪಣೆ ತುಂಬ ಸೊಗಸಾಗಿದೆ, ಈ ಕಾರ್ಯಕ್ರಮವನ್ನು ಕೇಳಿದಾಗ ನನಗೆ ಯಾಕೆ ಕಾಡುತ್ತಿದೆ ಸುಮ್ಮನೆ ಯಾವುದೋ ಈ ರಾಗ ಎಂಬ ಹಾಡು ನೆನಪಿಗೆ ಬಂತು, ನಿಮಗೆ ಮತ್ತು ಪ್ರಸಾರ ಮಾಡಿದ ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಇವರು.
ಹಾಗೆ ಕವಿ ಮತ್ತು ಕವಿತೆಗಳನ್ನು ನನಗೆ ಪರಿಚಯ ಮಾಡಿಸಿದ್ದು ನಿಮ್ಮ ಶೋಗಳ ಮೂಲಕನೇ. ಅಷ್ಟೆಲ್ಲ ಎಷ್ಟೋ ಅಷ್ಟೇ ಅಲ್ಲ, ಎಷ್ಟೋ ಗೊತ್ತಿಲ್ಲದ ವಿಷಯಗಳನ್ನು ನಿಮ್ಮಿಂದ, ಕವಿತೆಗಳ ವಿಷಯಗಳನ್ನು ನಿಮ್ಮಿಂದ ತಿಳ್ಕೊಂಡಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 5768. ಹಾಗೆ ವಾಣಿಶ್ ಅವರು ಧಾರವಾಡದಿಂದ, ಕವಿ ಸಾಲುಗಳು ಸೂಪರ್, ಕಾನ್ಸೆಪ್ಟ್ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜಗದಾಂಬಿಕಾ ಹಂಸವೇಣಿ ಇವರ ಸಂದೇಶ ಬಂದಿದೆ, ಕವಿತೆಯಲ್ಲಿನ ಕೊನೆಯ ಸಾಲುಗಳು ಬಹಳ ಇಷ್ಟವಾದವು, ಆದರೆ ಇಷ್ಟೆಲ್ಲ ನೋವಿಟ್ಟುಕೊಂಡು ಗೋಗರೆದು ಪಡೆದುಕೊಂಡು ಪ್ರೀತಿ ಕೊನೆಯ ದಿನಗಳವರೆಗೆ ಬಾಳಿಕೆ ಬರುವುದಿಲ್ಲ, ಇಂತಹ ಪ್ರೀತಿಯನ್ನು ಬಿಡುವುದೇ ಲೇಸು ಎನ್ನುವುದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಕಾರ್ಯಕ್ರಮ ಬಹಳ ಇಷ್ಟವಾಯಿತು ಮತ್ತು ಗೀತೆಗಳಂತೂ ಅದ್ಭುತವಾಗಿದ್ದವು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ.

ರತ್ನ ಅವರು ಬೆಂಗಳೂರಿನಿಂದ ಅದಕ್ಕೆ ಈ ಪ್ರೀತಿ ಪ್ರೇಮದ ಹಿಂದೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸಂದೇಶ, ಕಣ್ಣುಗಳನ್ನು ನೋಡಿ ಬೆಳೆದ ಪ್ರೀತಿ ಮಾಯೆಯಿಂದ ತಿಳಿದು ದ್ವೇಷಿಸುವ ನಿನ್ನ ಹೃದಯ, ನಿನ್ನ ತುಟಿಗಳಿಂದ ಬರುವ ಮಾತುಗಳ ಮೂಲಕ ನನ್ನ ಹೃದಯವನ್ನು ಗಾಯಗೊಳಿಸದಿರಲಿ ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ಹಾಗೆ ವಿಜಯಪುರದಿಂದ ಇಸ್ಮಾಯಿಲ್ ಅವರ ಮೆಚ್ಚುಗೆ ಸಂದೇಶ, ಇಂದಿನ ಎಲ್ಲ ಗೀತೆಗಳು ತುಂಬ ಚೆನ್ನಾಗಿ ಪ್ರಸಾರ ಆಗ್ತವೆ, ವಿವಿಧ ಭಾರತಿಗೆ ವಂದನೆಗಳು ಅಂತ ವಿಜಯಪುರ ಕೆ ಸಿ ನಗರದಿಂದ ವಿಠ್ಠಲರಾವ್ ಕುಲಕರ್ಣಿ ಮತ್ತು ಸಿಂಧು ಕುಲಕರ್ಣಿ ಹಾಗೂ ಮನೆಯವರ ಸಂದೇಶ ಹೇಳ್ತಾ ಇದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮುಡಿಬರ್ತಾ ಇದೆ ಈ ಗೀತೆ.

ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಕೊಲ್ಲುವುದಾದರೆ ಕೊಂದು ಬಿಡುವಂತಹ ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆಯೊಂದನ್ನು ತೆಗೆದುಕೊಂಡಿದ್ದೇನೆ. ನಿಮ್ಮೆಲ್ಲರ ಸಂದೇಶಗಳು ಹೇಳ್ತಾ ಇದೆ ಎಷ್ಟು ಮೆಚ್ಚುಗೆ ಆಗಿದೆ ನಿಮಗೆ ಅಂತ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇನ್ನು ಇದಾಗಿತ್ತು ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ

ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಭಾರತೀಯ ಕರಾವಳಿ ಕಾವಲು ಪಡೆ ಐಸಿಜಿಎಸ್ ಇಂದು ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ ಹೊಸ ಪೀಳಿಗೆಯ ಫಾಸ್ಟ್ ಪೆಟ್ರೋಲ್ ಹಡಗು ಸರಣಿಯ ಐಸಿಜಿಎಸ್ ಅಚಲ್ ಅನ್ನು ಕಾರ್ಯಾರಂಭ ಮಾಡಿದೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು 50 ವರ್ಷ ಪೂರ್ಣಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಅವರಿಗೆ ಚಿತ್ರದುರ್ಗದಲ್ಲಿ ಇಂದು ಅಭಿನಂದನಾ ಸಮಾರಂಭ ಅಭಿಮಾನೋತ್ಸವ ನಡೆಯಿತು. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಲ್ಲಿ ಮುಂದೆ ಖಾಲಿಯಾಗುವ ಹುದ್ದೆಗಳ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಶೇಕಡಾ 30% ಮೀಸಲಾತಿ ನೀಡಲು ಹಾಲು ಒಕ್ಕೂಟದ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಗ್ರಾಮದಲ್ಲಿ ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು ಎಂಬ ವಿಷಯ ಕುರಿತ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ನೀಡಿದ 230 ರನ್ಗಳ ಗುರಿ ಬೆನ್ನತ್ತಿರುವ ರಾಜಸ್ಥಾನ್ ರಾಯಲ್ಸ್ ಇತ್ತೀಚಿನ ವರದಿಯಂತೆ 15.4 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 149 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11:06. ಸ್ನೇಹಿತರೆ, ಸಂಜೆಯಿಂದ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನನ್ನ ಜೊತೆಯಾಗಿದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಸಂಜೆಯಿಂದ ಪ್ರಸ್ತುತಪಡಿಸಿದಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆಯಾಗಿದೆ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಆಂಬುಲೆನ್ಸ್ಗೆ ದಾರಿ ಬಿಡೋಣ, ಜೀವರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ಮದಾಗಲಿ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.